ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಭಾದ್ರಪದ ಮಾಸದ 17ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 8ನೇ ತಾರೀಖು ಮಂಗಳವಾರ. ಈಗ ಸಮಯ 5:56:45. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಶ್ರುತಿ ಸಂಜೀವ್ ಹಾರೈಸುವ ಶುಭೋದಯ. ಶುಭ ನುಡಿ. ಮೂರ್ಖನ ಸಹವಾಸ ವಿಷಕ್ಕಿಂತ ವಿಷಮವಾದುದು, ವಿದ್ವಾಂಸನ ಸಹವಾಸ ಅಮೃತರಸಕ್ಕೆ ಸಮಾನವಾದುದು, ಹೀಗೆಂದಿದೆ ದೇವಿ ಭಾಗವತ.

0: ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಗೋಣಿ ಬಸವರಾಜ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ, 6:40 ಸ್ವರ ಮಾಧುರ್ಯ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:35 ಕನ್ನಡ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರ ಚಿತ್ತಾರ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ, 10:30 ಗಾನಬಜಾನದಲ್ಲಿ ಹಿಂದಿ ಚಿತ್ರಗೀತೆಗಳು, 11:00 ಗಾನಡಂಗುರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ, 12:05 ವನಿತಾ ವಿಹಾರದಲ್ಲಿ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಗೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ, ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಎಸ್ ಮತ್ತು ಪಿಸಿಒಡಿ, ಈ ಕುರಿತು ಕೆಎಂಸಿಆರ್ಐನಲ್ಲಿ ತಜ್ಞ ವೈದ್ಯರಾದ ಡಾ ಸಹಜ ಕಿತ್ತೂರ ಅವರೊಂದಿಗಿನ ಸಂದರ್ಶನ, ಬಳಿಕ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ, ಈ ಕುರಿತು ಡಾ ಶ್ವೇತಾ ಕುಲಕರ್ಣಿ ಅವರಿಂದ ಮಾಹಿತಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ ಕುರಿತು ಮಾಹಿತಿ ನೀಡಲಿದ್ದಾರೆ ಹಿರಿಯ ಪತ್ರಕರ್ತರಾದ ಯೋಗೀಶ್ ಎಂಎನ್. 1:30 ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:40 ಹಿಂದಿ ಪಾಠ, 3:00 ವಿವಿಧ ಭಾರತಿ ಕಾರ್ಯಕ್ರಮ, 4:00 ಭಾವಗೀತೆಗಳು, 4:30 ಕನ್ನಡದ ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ, 5:00 ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಣ್ಣಿನ ಗಣಪತಿ ತಯಾರಿಸುವುದರ ಮೂಲಕ ಪರಿಸರ ಸ್ನೇಹಿ ಕೆಲಸ ಮಾಡುತ್ತಿರುವ ಮಡಿಕೇರಿಯ ರವೀಂದ್ರ ಪಿಎ ಅವರೊಂದಿಗಿನ ಸಂದರ್ಶನ, ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವಾರ್. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರ ಕಾವೇರಿ, 6:30 ಅವಲೋಕನ, 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್, ಬಳಿಕ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20 ಸುದ್ದಿ ಚೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 7:45 ಅರೆಭಾಷೆ ಐಸಿರಿ ಕಾರ್ಯಕ್ರಮ, ಇದರಲ್ಲಿ ಅಂಗಳದ ಮಹತ್ವದ ಕುರಿತು ಮಾತನಾಡುತ್ತಾರೆ ಬಾರಿಯಂಡ ಜೋಯಪ್ಪ, 8:00 ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಸಿರಿಗಂಧ, 9:15 ಭಾವಗೀತೆಗಳನ್ನು ಆಲಿಸುವಿರಿ, 9:30 ಮನಿ ಟಾಕ್, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ್ ವೈದ್ಯನಾಥನ್ ಅವರಿಂದ ವೀಣಾವಾದನ ಕೇಳುವಿರಿ, ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್, ಇದು ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.
1: ದೇಶ ನಿನಗೆ ಏನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನೀನು ಏನು ಮಾಡಿದೆ ಎಂಬುದನ್ನು ಯೋಚಿಸು. ಜಾನ್ ಎಫ್ ಕೆನಡಿ.
0: ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: Khan and Dennis Evan. And that is the end of this news bulletin.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:10. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಬಸವಣ್ಣನವರ ವಚನ ತುಪ್ಪದ ಸವಿಗೆ, ಹಾಡಿದ್ದಾರೆ ನಾಗವಲ್ಲಿ ನಾಗರಾಜ್.

ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ನಾಯಕಂಡ ಬೇಬಿ ಚಿನ್ನಪ್ಪ ಅವರ ರಚನೆ ನಂಬಿಯೇ ನಿನ್ನ. ಹಾಡಿದ್ದಾರೆ ಅನುರಾಧ ಭಟ್.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:30 ಆಗಲಿದೆ. ಇನ್ನು ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಗೋಣಿ ಬಸವರಾಜ ಅವರಿಂದ.
1: ಪುರಾಣ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧವು ಅತ್ಯಂತ ಪವಿತ್ರವಾದದ್ದು ಹಾಗೂ ದೈವಿಕವಾದದ್ದು ಎಂದು ಪರಿಗಣಿಸಲಾಗುತ್ತಿತ್ತು. ಗು ಎಂದರೆ ಅಜ್ಞಾನದ ಕತ್ತಲೆ, ರು ಎಂದರೆ ಅದನ್ನು ಹೋಗಲಾಡಿಸುವ ಬೆಳಕು. ಅಜ್ಞಾನದ ಅಂಧಕಾರದಲ್ಲಿ ತೊಳಲುತ್ತಿರುವ ಮನುಷ್ಯನಿಗೆ ಜ್ಞಾನದ ದಿವ್ಯ ಜ್ಯೋತಿಯನ್ನು ಬೆಳಗಿಸಿ ಸರಿಯಾದ ಜೀವನ ಮಾರ್ಗವನ್ನು ತೋರಿಸುವ ಮಹಾನ್ ಚೇತನವೇ ಗುರು. ಪುರಾಣಗಳ ಪ್ರಕಾರ ಗುರುವನ್ನು ಕೇವಲ ಶಿಕ್ಷಕನೆಂದು ನೋಡದೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಸ್ವರೂಪವೆಂದೇ ಪೂಜಿಸಲಾಗುತ್ತಿತ್ತು. ಪುರಾಣ ಕಾಲದಲ್ಲಿ ಶಿಕ್ಷಣ ಪದ್ಧತಿಯ ಗುರುಕುಲ ಆಧಾರಿತವಾಗಿತ್ತು. ಬಾಲಕರು ತಮ್ಮ ಬಾಲ್ಯದಲ್ಲಿಯೇ ಎತ್ತವರನ್ನು ತೊರೆದು ಗುರುವಿನ ಆಶ್ರಯವನ್ನು ತೆರಳಿ ಶಿಕ್ಷಣ ಮುಗಿಯುವವರೆಗೂ ಅಲ್ಲೇ ವಾಸಿಸುತ್ತಿದ್ದರು. ಆಶ್ರಮದ ಜೀವನವು ಶಿಸ್ತು, ಸರಳತೆ ಮತ್ತು ಸಮಾನತೆಯಿಂದ ಕೂಡಿತ್ತು. ಅಲ್ಲಿ ರಾಜಕುಮಾರನಾಗಲಿ ಅಥವಾ ಸಾಮಾನ್ಯ ಪ್ರಜೆಯಾಗಲಿ ಎಲ್ಲರಿಗೂ ಒಂದೇ ರೀತಿಯ ನಿಯಮಗಳಿದ್ದವು. ಬೆಳಗ್ಗೆ ಬೇಗ ಏಳುವುದು, ಆಶ್ರಮವನ್ನು ಶುಚಿಗೊಳಿಸುವುದು, ಉರಿ ಸೌದೆ ತರುವುದು, ಹಸುಗಳನ್ನು ಮೇಯಿಸುವುದು ಮತ್ತು ಭಿಕ್ಷಾಟನೆ ಮಾಡುವುದು ಆಶ್ರಮದ ದೈನಂದಿನ ಚಟುವಟಿಕೆಗಳಾಗಿದ್ದವು. ಈ ಕಾಯಕಗಳ ಮೂಲಕ ಶಿಷ್ಯರಲ್ಲಿ ಅಹಂಕಾರ ನಾಶವಾಗಿ ಕಾಯಕ ನಿಷ್ಠೆ, ನಮ್ರತೆ ಮತ್ತು ಸ್ವಾವಲಂಬನೆ ಬೆಳೆಯುತ್ತಿತ್ತು. ಗುರುಗಳು ಶಿಷ್ಯರಿಗೆ ಕೇವಲ ಅಕ್ಷರಾಭ್ಯಾಸ ಅಥವಾ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಮಾತ್ರ ಕಲಿಸುತ್ತಿರಲಿಲ್ಲ, ಬದಲಾಗಿ ಧರ್ಮ, ನೀತಿಶಾಸ್ತ್ರ, ಆಯುರ್ವೇದ, ಖಗೋಳಶಾಸ್ತ್ರ, ಯೋಗ ಮತ್ತು ಮುಕ್ತ ಜೀವನ ನಡೆಸುವ ಕಲೆಯನ್ನು ಧಾರೆ ಎರೆಯುತ್ತಿದ್ದರು. ಶಿಷ್ಯನ ಒಳಗಿರುವ ಪ್ರತಿಯೊಂದು ತತ್ವವನ್ನು ಗುರುತಿಸಿ ಅವನ ಸ್ವಭಾವ ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಜ್ಞಾನ ನೀಡುವ ಅದ್ಭುತ ಕೌಶಲ್ಯ ಗುರುಗಳಾಗಿತ್ತು. ಪುರಾಣಗಳಲ್ಲಿ ಗುರು ಶಿಷ್ಯರ ಪ್ರಮುಖವಾದ ಜೋಡಿಗಳೆಂದರೆ ವಸಿಷ್ಠ ಮತ್ತು ಶ್ರೀರಾಮ. ರಾಮಾಯಣದಲ್ಲಿ ವಸಿಷ್ಠ ಮಹರ್ಷಿಗಳು ಶ್ರೀರಾಮನಿಗೆ ದಿವ್ಯ ಜ್ಞಾನ ಮತ್ತು ಧರ್ಮದ ತತ್ವಗಳನ್ನು ಬೋಧಿಸಿದರು. ಶ್ರೀಕೃಷ್ಣ ಮತ್ತು ಬಲರಾಮರು ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿದ್ದು 64 ದಿನಗಳಲ್ಲಿ 64 ಕಲೆಗಳನ್ನು ಕರಗತ ಮಾಡಿಕೊಂಡರು. ಮಹಾಭಾರತದಲ್ಲಿ ಧನುರ್ವಿದ್ಯೆಯ ಶ್ರೇಷ್ಠ ಗುರುವಾದ ದ್ರೋಣಾಚಾರ್ಯರು ಅರ್ಜುನನ ಮೇಲಿನ ಪ್ರೀತಿ ಮತ್ತು ಕಠಿಣ ತರಬೇತಿಯಿಂದ ಅವನನ್ನು ಜಗತ್ತಿನ ಅತ್ಯುತ್ತಮ ಬಿಲ್ವಿದ್ಯನ್ನಾಗಿ ಮಾಡಿದರು. ಪರಶುರಾಮ ಮತ್ತು ಕರ್ಣ ಗುರು ಶಿಷ್ಯರ ಸಂಬಂಧವನ್ನು ಅವಲೋಕಿಸಿದಾಗ ದಿವ್ಯಾಸ್ತ್ರಗಳನ್ನು ಕಲಿಯಲು ಕರ್ಣನು ಗುರು ಪರಶುರಾಮರಲ್ಲಿಗೆ ತೆರಳಿದ ಘಟನೆ ಹಾಗೂ ನಂತರದ ಶಾಪದ ಪ್ರಸಂಗವು ಪುರಾಣಗಳಲ್ಲಿ ಪ್ರಮುಖ ತಿರುವನ್ನು ನೀಡುತ್ತದೆ. ವಿದ್ಯಾಭ್ಯಾಸ ಮುಗಿದ ನಂತರ ಶಿಷ್ಯನು ಗುರುವಿಗೆ ಕೃತಜ್ಞತೆಯ ಸಂಕೇತವಾಗಿ ನೀಡುವ ಕಾಣಿಕೆಯನ್ನು ಗುರುದಕ್ಷಿಣೆ ಎನ್ನಲಾಗುತ್ತಿತ್ತು. ಏಕಲವ್ಯನು ದ್ರೋಣಾಚಾರ್ಯರ ವಿಗ್ರಹವನ್ನೇ ಗುರುವಾಗಿ ಸ್ವೀಕರಿಸಿ ಧನುರ್ವಿದ್ಯೆ ಕಲಿತಿದ್ದರು. ಗುರುಗಳು ಗುರುದಕ್ಷಿಣೆ ಕೇಳಿದಾಗ ತನ್ನ ಹೆಬ್ಬೆರಳನ್ನೇ ದಕ್ಷಿಣೆಯಾಗಿ ನೀಡಿದ್ದು ಗುರುಭಕ್ತಿಗೆ ಉದಾಹರಣೆಯಾಗಿದೆ. ಶ್ರೀಕೃಷ್ಣನು ತನ್ನ ಗುರು ಸಾಂದೀಪ ನಿಯರು ಮೃತಪಟ್ಟ ಮಗನನ್ನೇ ಯಮಲೋಕದಿಂದ ಮರಳಿ ತಂದು ಗುರುದಕ್ಷಿಣೆಯಾಗಿ ನೀಡಿದರು. ಗುರುದಕ್ಷಿಣೆ ಎನ್ನುವುದು ಕೇವಲ ಹಣ ಅಥವಾ ಸಂಪತ್ತಿನ ರೂಪದ್ದಾಗಿರಲಿಲ್ಲ, ಅದು ಗುರುವಿಗೆ ಶಿಷ್ಯನು ತೋರಿಸುವ ಶ್ರದ್ಧೆ, ಕೃತಜ್ಞತೆ ಮತ್ತು ಸಮರ್ಪಣ ಭಾವದ ಸಂಕೇತವಾಗಿತ್ತು. ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ದರೂ ಕೋಟಿಗಟ್ಟಲೆ ಮಾಹಿತಿ ನಮ್ಮ ಬೆರಳ ತುದಿಯಲ್ಲಿ ಲಭ್ಯವಿದ್ದರೂ ಒಬ್ಬ ಮಾರ್ಗದರ್ಶಕ ಅಥವಾ ಗುರುವಿನ ಸ್ಥಾನವನ್ನು ಯಾವುದೂ ತುಂಬಲು ಸಾಧ್ಯವಿಲ್ಲ. ಪುರಾಣ ಕಾಲದ ಗುರು ಶಿಷ್ಯರ ಪರಂಪರೆಯ ನಮಗೆ ಕೇವಲ ಜ್ಞಾನ ಪಡೆಯುವುದನ್ನು ಮಾತ್ರವಲ್ಲ, ಆ ಜ್ಞಾನವ ವಿನಯ, ಶ್ರದ್ಧೆ ಮತ್ತು ಧರ್ಮ ಮಾರ್ಗದರ್ಶನದಲ್ಲಿ ಹೇಗೆ ಬಳಸಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ. ಇಂದಿನ ಪ್ರಸ್ತುತದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧವನ್ನು ನಾವು ಒಮ್ಮೆ ಅವಲೋಕಿಸಿದಾಗ ಗುರುಕುಲದಲ್ಲಿ ಗುರುಗಳು ಶಿಷ್ಯನಿಗೆ ಶಿಕ್ಷೆಯನ್ನು ನೀಡಿ ದಂಡಿಸಿ ಅವರಿಗೆ ಶಿಕ್ಷಣವನ್ನು ನೀಡುತ್ತಿದ್ದರು. ಈಗ ಪ್ರಸ್ತುತ ದಿನಗಳಲ್ಲಿ ಬದಲಾಗಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ನೀಡುವುದು, ಬೈಯುವುದು, ತೆಗಳುವುದು ಮಾಡುವಂತಿಲ್ಲ. ಇವತ್ತು ಶಿಕ್ಷಕರೇ ಅಪ್ಡೇಟ್ ಆಗಿ ಶಿಕ್ಷಕರು ಮೊದಲು ಕಲಿತು ತದನಂತರ ವಿದ್ಯಾರ್ಥಿಗಳನ್ನು ಪ್ರೀತಿಸಿ ಪ್ರಶಂಸೆಗಳ ಮೂಲಕ ಅವರನ್ನು ಪ್ರೋತ್ಸಾಹಿಸಿ ಪ್ರೀತಿಸಿ ವಿಶ್ವಾಸದಿಂದ ನೋಡುತ್ತಾ ವಿದ್ಯಾರ್ಥಿಗಳಿಗೆ ಮನಸ್ಸನ್ನು ಗೆದ್ದು ಎಲ್ಲಾ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಅವರಲ್ಲಿ ಧೈರ್ಯವನ್ನು ನೀಡಿ ಆತ್ಮವಿಶ್ವಾಸವನ್ನು ತುಂಬಿ ಅವರಿಗೆ ಮಾರ್ಗದರ್ಶನ ನೀಡಿ ಎಲ್ಲಾ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾದಾಗ ಮಾತ್ರ ಸಾಧ್ಯವಾಗುತ್ತದೆ.
0: ಇದುವರೆಗೆ ಗೋಣಿ ಬಸವರಾಜ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35.

0: ಶ್ರೋತೃಗಳೇ, ಈಗ ರೈತರಿಗೆ ಸಲಹೆ.
1: ಕಾಳುಮೆಣಸು ಬೆಳೆಯಲ್ಲಿ ಈ ನಿಧಾನ ಸೊರಗು ರೋಗದ ಮುಖ್ಯವಾದ ಲಕ್ಷಣ ಅಂದರೆ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತವೆ, ಆನಂತರ ಅವು ಬಿದ್ದು ಹೋಗ್ತವೆ, ಆನಂತರ ಇಡೀ ಬಳ್ಳಿನೇ ಒಣಗುತ್ತೆ. ಇದು ಮುಖ್ಯವಾದ ನಿಧಾನ ಸೊರಗು ರೋಗದ ಲಕ್ಷಣ. ಎಲೆಗಳು ಮತ್ತು ಬಳ್ಳಿಗಳು ಹಳದಿಯಾಗೋದನ್ನು ನಾವು ಈ ಅಕ್ಟೋಬರ್ ತಿಂಗಳಿನಲ್ಲಿ ಕಾಣಬಹುದು. ಯಾವಾಗ ಮಣ್ಣಲ್ಲಿ ತೇವಾಂಶ ಕಡಿಮೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಈ ಎಲೆಗಳು ಮತ್ತು ಬಳ್ಳಿಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಇದರಿಂದ ಬಳ್ಳಿಗಳ ಒಂದು ಬೆಳವಣಿಗೆಯ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಉತ್ಪಾದಕತೆ ಕೂಡ ಕುಂದುತ್ತೆ. ಈ ನಿಧಾನ ಸೊರಗು ರೋಗದ ತೊಂದರೆಗೆ ಒಳಗಾದಂಥ ಬಳ್ಳಿಗಳು ವಿವಿಧ ಪ್ರಮಾಣದಲ್ಲಿ ಬೇರುಗಳನ್ನು ಕಳ್ಕೊಳ್ತವೆ. ಮುಖ್ಯವಾಗಿ ಈ ದುಂದು ಜಂತು ಹುಳುಗಳ ಹಾವಳಿ ಇಂತಹ ಬಳ್ಳಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಲಕ್ಷಣಗಳು ಮುಖ್ಯವಾಗಿ ಎಲೆಗಳು ಬಳ್ಳಿಗಳ ಮೇಲೆ ಕಾಣಿಸ್ಕೊಳ್ತವೆ. ಈ ಕರಿಮೆಣಸಿನ ಬಳ್ಳಿಗಳು ತೇವಾಂಶ ಮತ್ತು ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂತಹ ಬೇರುಗಳನ್ನು ಕಳ್ಕೊಂಡ ಮೇಲೆ ನಾವು ಮಣ್ಣಿನ ಮೇಲ್ಭಾಗದಲ್ಲಿ ಅಂದರೆ ಬಳ್ಳಿನಲ್ಲಿ ಮತ್ತು ಎಲೆಗಳಲ್ಲಿ ಈ ನಿಧಾನ ಸೊರಗು ರೋಗದ ಲಕ್ಷಣಗಳನ್ನು ನಾವು ಕಾಣಬಹುದು. ಈ ಕರಿಮೆಣಸಿನ ಬಳ್ಳಿಗಳಲ್ಲಿ ನಿಧಾನ ಸೊರಗು ರೋಗಕ್ಕೆ ಕಾರಣವಾಗುವಂತಹ ಜಂತು ಹುಳುಗಳು ಅಂದರೆ ರಾಡೋಫೋಲಸ್ ಸಿಮಿಲಿಸ್ ಅಂತ, ಮತ್ತೊಂದು ಮೆರಡೋಗೈನಿ ಇನ್ಕಾಗ್ನಿಟಾ ಅಂತ. ಇವುಗಳ ಸೋಂಕು ಮುಖ್ಯವಾಗಿ ಈ ಬೇರುಗಳು ಒಣಗುವುದಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ಬೇರುಗಳ ಮೇಲೆ ನಾವು ಸಣ್ಣದಾದಂಥ ಗಂಟುಗಳನ್ನು ಕೂಡ ಕಾಣಬಹುದು. ಹಾಗೆಯೇ ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂಥ ಬೇರುಗಳ ಕೊಳೆಯುವಿಕೆಯನ್ನು ಕೂಡ ನಾವು ಕಾಣಬಹುದು. ಈ ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂಥ ಬೇರುಗಳಿಗೆ ಮುಖ್ಯವಾಗಿ ಈ ಜಂತು ಹುಳುಗಳಿಂದ ತೊಂದರೆ ಮುಖ್ಯವಾದ ಕಾರಣ. ಆದರೆ ಇದರ ಜೊತೆಗೆ ಈ ಫೈಟೋಪ್ತರಾ ಕ್ಯಾಪ್ಸೈ ಅನ್ನುವಂಥ ಒಂದು ಶಿಲೀಂಧ್ರ ಕೂಡ ಈ ಬೇರುಗಳು ಹಾಳಾಗೋದಕ್ಕೆ ಕಾರಣ ಆಗುತ್ತೆ. ಇನ್ನು ಈ ನಿಧಾನ ಸೊರಗು ರೋಗದ ನಿರ್ವಹಣೆಯಲ್ಲಿ ನಾವು ಈ ಕಾಳುಮೆಣಸಿನ ಬಳ್ಳಿನಲ್ಲಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈ ನಿಧಾನ ಸೊರಗು ರೋಗದ ಹಾವಳಿಗೆ ತುತ್ತಾದಂಥ ಬಳ್ಳಿಗಳನ್ನು ತೆಗೆದು ನಾವು ನಾಶ ಮಾಡಬೇಕಾಗತ್ತೆ. ಯಾಕೆಂದರೆ ಅವುಗಳನ್ನು ಮತ್ತೆ ನಾವು ಪುನರುಜ್ಜೀವನಗೊಳಿಸೋದಕ್ಕೆ ಆಗೋದಿಲ್ಲ. ಎಲ್ಲೆಲ್ಲಿ ಜಂತು ಹುಳುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಅಂತಹ ಕಡೆಗಳಲ್ಲಿ ಈ ಕ್ರಮವನ್ನು ಅನುಸರಿಸೋದು ಬಹಳ ಮುಖ್ಯ. ಹಾಗೆಯೇ ನಾವು ಹೊಸ ಸಸಿಗಳನ್ನು ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಜಂತು ಹುಳುಗಳು ಇಲ್ಲದೇ ಇರುವಂತಹ ಬೇರು ಬಿಟ್ಟಂತಹ ಕಾಂಡದ ತುಂಡುಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಈ ಸಸಿಮಡಿ ಮಾಧ್ಯಮ ಅಥವಾ ಸಸಿಮಡಿ ಮಿಶ್ರಣಕ್ಕೆ ನಾವು ಧೂಪೀಕರಣವನ್ನು ಮಾಡಬೇಕಾಗತ್ತೆ. ಅದು ಈ ಜಂತು ಹುಳುಗಳಿಂದ ಮತ್ತು ರೋಗಾಣುಗಳಿಂದ ಮುಕ್ತವಾಗಿರೋ ರೀತಿಯಲ್ಲಿ ನಾವು ನೋಡಿಕೊಂಡು ಅಂತಹ ಈ ನರ್ಸರಿ ಮಿಶ್ರಣವನ್ನೇ ಸಸಿಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಬಳಸ್ಕೋಬೇಕಾಗತ್ತೆ. ಇದರ ಜೊತೆಗೆ ನಾವು ಜಂತುನಾಶಕಗಳನ್ನು ಕೂಡ ಬಳಸ್ಕೋಬೇಕಾಗತ್ತೆ. ಆ ಜಂತುನಾಶಕಗಳು ಯಾವ್ಯಾವು ಅಂದರೆ ಫ್ಲೂಯಿನ್ ಸಲ್ಫಾನ್ ಅಂತ, ಇದನ್ನು ಪ್ರತಿ ಬಳ್ಳಿಗೆ 30 ಗ್ರಾಂ ಪ್ರಮಾಣದಲ್ಲಿ ನಾವು ಬಳಸ್ಕೋಬೇಕಾಗತ್ತೆ. ಇದಕ್ಕೆ ಬದಲಾಗಿ ಫ್ಲೂಯೋಪೈರಮ್ ಅಂತ ಒಂದು ಜಂತುನಾಶಕ ಇದೆ, ಇದನ್ನು ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಪ್ರತಿ ಬಳ್ಳಿಗೆ 5 ಲೀಟ್ರ್ನಷ್ಟು ಆ ಬುಡಕ್ಕೆ ಹಾಕಬೇಕಾಗತ್ತೆ. ಈ ಜಂತುನಾಶಕವನ್ನು ನಾವು ಮುಖ್ಯವಾಗಿ ಮೇ ಜೂನ್ ತಿಂಗಳಿನಲ್ಲಿ ಅಂದರೆ ಈ ಮಳೆಗಾಲದ ಪ್ರಾರಂಭದಲ್ಲಿ, ಆಮೇಲೆ ಈ ಮಳೆ ಕಡಿಮೆ ಆದ ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕಾಗತ್ತೆ. ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗಲೇ ಈ ಜಂತುನಾಶಕಗಳನ್ನು ನಾವು ಬಳಸ್ಕೋಬೇಕಾಗತ್ತೆ. ಈ ಜಂತುನಾಶಕಗಳ ಜೊತೆಯಲ್ಲಿ ಆ ಬಳ್ಳಿಗಳ ಬುಡಕ್ಕೆ ನಾವು ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಹಾಕಬೇಕಾಗತ್ತೆ, ಇದರಿಂದ ತೋಯಿಸಬೇಕಾಗತ್ತೆ. ಇದಕ್ಕೆ ಬದಲಾಗಿ ಪೊಟ್ಯಾಷಿಯಂ ಫಾಸ್ಫೋನೇಟನ್ನು ನಾವು ಬಳಸ್ಕೋಬೋದು. ಈ ಪೊಟ್ಯಾಷಿಯಂ ಫಾಸ್ಫೋನೇಟ್ ದ್ರಾವಣವನ್ನು 0.3%ರ ಒಂದು ಸಾಂದ್ರತೆಯಲ್ಲಿ ಬಳಸ್ಕೋಬೇಕಾಗತ್ತೆ. ಅದೇ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಆದರೆ 0.125%ರ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗತ್ತೆ. ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣ ಆದರೆ ಪ್ರತಿ ಲೀಟ್ರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಪೊಟ್ಯಾಷಿಯಂ ಫಾಸ್ಫೋನೇಟ್ ಆದರೆ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೊಂಡು ದ್ರಾವಣವನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಅದೇ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಆದರೆ ಪ್ರತಿ ಲೀಟ್ರ್ ನೀರಿಗೆ 1.25 ಗ್ರಾಂನಷ್ಟು ಬೆರೆಸ್ಕೊಂಡು ನಾವು ದ್ರಾವಣವನ್ನು ತಯಾರಿಸ್ಕೊಂಡು ಆ ಕಾಳುಮೆಣಸಿನ ಬಳ್ಳಿಯ ಬುಡಕ್ಕೆ ಹಾಕಬೇಕಾಗತ್ತೆ. ಎಲ್ಲೆಲ್ಲಿ ಈ ಬೇರುಗಂಟು ಜಂತು ಹುಳುಗಳ ಹಾವಳಿ ಈ ಕಾಳುಮೆಣಸಿನ ಬೆಳೆಯಲ್ಲಿ ಹೆಚ್ಚಾಗಿರುತ್ತೆ ಅಂತಹ ಕಡೆಗಳಲ್ಲಿ ಪೂರ್ಣಮಿ ಎನ್ನುವಂಥ ಒಂದು ನಿರೋಧಕ ತಳಿಯನ್ನು ನಾವು ಬೆಳೆಯಬೇಕಾಗತ್ತೆ. ಕೆಲವೊಂದು ಜೈವಿಕ ನಿಯಂತ್ರಕ ವಸ್ತುಗಳನ್ನು ಕೂಡ ಇಂತಹ ಕಾಳುಮೆಣಸಿನ ಬಳ್ಳಿಗಳಿಗೆ ನಾವು ಬಳಸ್ಕೋಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಪಚೋನಿಯಾ ಕ್ಲಾಮಿಡೋಸ್ಪೋರಿಯಾ ಅಥವಾ ಟ್ರೈಕೋಡರ್ಮಾ ಹಾರ್ಜಿಯಾನಮ್ಗಳನ್ನು ನಾವು ಬಳಸ್ಕೋಬೋದು. ಪ್ರತಿ ಬಳ್ಳಿಗೆ 50 ಗ್ರಾಂ ಪ್ರಮಾಣದಲ್ಲಿ ಈ ಜೈವಿಕ ಜೀವಾಣುಗಳನ್ನು ನಾವು ವರ್ಷಕ್ಕೆ 2 ಸಾರಿ ಕೊಡಬೇಕಾಗತ್ತೆ. ಮುಖ್ಯವಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲಿ, ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ.

0: ನಲ್ಲಿ ಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗತ್ತೆ. ಈ ಜೈವಿಕ ಜೀವಾಣುಗಳಲ್ಲಿ ಸಾಕಷ್ಟು ಆ ಸ್ಪೋರ್ಗಳ ಒಂದು ಸಂಖ್ಯೆ ಕೂಡ ಇರಬೇಕಾಗತ್ತೆ. ಜೊತೆಗೆ ನಾವು ಬೇವಿನ ಹಿಂಡಿ ಅಥವಾ ಈ ಬೇವಿನ ಬೀಜದ ಪುಡಿಯನ್ನು ಕೂಡ ಯಾವಾಗಲೂ ಬಳಸ್ತಾ ಇರಬೇಕಾಗತ್ತೆ. ಪ್ರತಿ ಬಳ್ಳಿಗೆ 1/2 ಕಿಲೋಗ್ರಾಂನಿಂದ 1 ಕಿಲೋಗ್ರಾಂನಷ್ಟು ಈ ಬೇವಿನ ಹಿಂಡಿ ಅಥವಾ ಬೇವಿನ ಬೀಜದ ಪುಡಿಯನ್ನು ಹಾಕಬೇಕಾಗತ್ತೆ ಆ ಬುಡಕ್ಕೆ. ಇದರಿಂದ ನಾವು ಈ ಜಂತುಹುಳುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬಹುದು. ಈ ನಿಧಾನ ಸೊರಗು ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುಗಳು ತಮ್ಮ ಸಮೀಪದ ಸಾಂಬಾರ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:40 ಸೆಕೆಂಡುಗಳು. ಈಗ ಸ್ವರ ಮಾಧುರ್ಯ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:40. ಈಗ ಸ್ವರಮಾಧುರ್ಯ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮಹಾಗಣಪತಿ. ಹಾಡಿದ್ದಾರೆ ಮಧುರೈ ಟಿಎನ್ ಶೇಷಗೋಪಾಲನ್. ರಾಗ ನಾಟ ಆದಿತಾಳ.

ಇದುವರೆಗೆ ಮಧುರೈ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ನಾಟರಾಗದ ಕೃತಿಯನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮನೆ

0: ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
0: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
2: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ.
3: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.

0: ಬೇಕು. ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು.
1: ನಗುವೇ ನಮ್ಮ ಮನೆ ತೋರಣ, ಒಲವೇ ಒಲವೇ ನಮ್ಮ ಮನೆ ಹೂವನ.
0: ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

ಶ್ರೋತೃಗಳೇ, ಇಂದು ಬೆಳಗ್ಗೆ 8:50ಕ್ಕೆ ಕಗ್ಗದ ಸಿರಿ ಕಾರ್ಯಕ್ರಮ, 9:05ಕ್ಕೆ ಭಾವಗೀತೆಗಳನ್ನು ಕೇಳುವಿರಿ, 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರ ಚಿತ್ತಾರ, 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವಿದೆ, 10:30ಕ್ಕೆ ಗಾನ ಭಜನ, ಇದು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00ಗೆ ಗಾನಡಂಗುರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ, 12:05ಕ್ಕೆ ವನಿತಾ ವಿಹಾರ, ಇದರಲ್ಲಿ 2026ನೇ ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55ಗಳಾಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ದಪ್ಪ ಅವರ ಮಗ ಜಯಕುಮಾರ್ ಅವರು 58 ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಅಣ್ಣಮ್ಮನ ಜಯಕುಮಾರ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಬೆಂಗಳೂರು ಕೆಂಗೇರಿಯಲ್ಲಿ ನಡೆಯಲಿದೆ. ಮೂಲತಃ ಚೇರಂಬಾಣೆ ಬೆಂಗೂರು ಕರಳನ, ಇಕ್ಕ ಮೈಸೂರು ಲಿವಾಸೈಂಜ ಕೀಪಾಡಂಡ ಪಾಪಣ್ಣ ಅಂಗ 91 ಬಯತ್ಲ ನಿನ್ನಂದು ಮರಣಪಟ್ಟಿತು. ಕೀಪಾಡಂಡ ಪಾಪಣ್ಣ ಅಂಗಡ ಕಿರಿ ಕಾರ್ಯ ಇಂದು ಮಜ್ಜನ 12 ಗಂಟೆಗೆ ಮೈಸೂರರ ಹರಿಶ್ಚಂದ್ರ ಘಾಟಲ್ಲಿ ನಡಪ. ಮಡಿಕೇರಿ ಜೂನಿಯರ್ ಕಾಲೇಜ್ ರೋಡ್ಲು ವಾಸೈಂಜ ಕೋಡಿಮಣಿಯಂಡ ಬೋಜಣ್ಣ ಸುಬ್ಬಯ್ಯ ಅಂಗ 82 ಬಯತ್ಲ ನಿನ್ನಂದು ಮರಣಪಟ್ಟಿತು. ಕೋಡಿಮಣಿಯಂಡ ಬೋಜಣ್ಣ ಸುಬ್ಬಯ್ಯ ಅಂಗಡ ದಪನ ಕಾರ್ಯ ಇಂದು ಮಜ್ಜನ 12 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತು ನಡಪ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಹೆಣ್ಣು ಹೆಣ್ಣಿಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಂಪೂರ್ಣತಾ ಅಭಿಯಾನ, ರಾಯಚೂರು ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಿಗೆ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ. ರಾಷ್ಟ್ರೀಯ ಸ್ವಚ್ಛ ವಾಯು ಸರ್ವೇಕ್ಷಣೆ, ದಾವಣಗೆರೆ ನಗರಕ್ಕೆ ಎರಡು ರಾಜ್ಯ ಪ್ರಶಸ್ತಿಗಳ ಗರಿ.

0: ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಜಲಸಂಪನ್ಮೂಲ ಖಾತೆ ಸಚಿವರ ಆದೇಶ. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಕೇಂದ್ರ ಪುರಸ್ಕೃತ ಸಂಪೂರ್ಣತಾ ಅಭಿಯಾನದ ಮಹತ್ವಾಕಾಂಕ್ಷಿ ತಾಲೂಕು ಸಿರವಾರದ ಹರವಿ, ಹಿರೇಹಣಗಿ ಹಾಗೂ ಕವಿತಾಳಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣತಾ ಮಹತ್ವಾಕಾಂಕ್ಷಿ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ ನೀಡಿ ಪರಿಶೀಲಿಸಿದರು. ಸಿರವಾರ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಗ್ರಾಮೀಣ ಭಾಗದ ಮಹಿಳೆಯರು ತಮ್ಮ ವೈಯಕ್ತಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನಹರಿಸುವಂತೆ ಕೋರಿದರು. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದಡಿ ತಾಯಿ ಕಾರ್ಡುಗಳು, ಪ್ರಯೋಗಾಲಯ ಹಾಗೂ ದಾಖಲಾತಿಗಳ ನಿರ್ವಹಣೆ ಪರಿಶೀಲಿಸಿದರು. ಹಿರೇಹಣಗಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕಲ್ಪಿಸಲಾದ ನಳ ಸಂಪರ್ಕವನ್ನು ಪರಿಶೀಲಿಸಿದರು. ಕವಿತಾಳದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಪರಿಶೀಲಿಸಿ ಗಣಿತ ವಿಷಯ ಬೋಧಿಸಿದರು. ನಗರಗಳು ವೇಗವಾಗಿ ಬೆಳೆಯುತ್ತಿರುವ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆ ಹಾಗೂ ಘನತ್ಯಾಜ್ಯ ವಿಲೇವಾರಿಗಾಗಿ ಮೂಲಸೌಕರ್ಯ ಕಲ್ಪಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ನಗರದ ರಸ್ತೆ ಮತ್ತು ಒಳಚರಂಡಿ ಅಭಿವೃದ್ಧಿಗಾಗಿ 51 ಕೋಟಿ ರೂಪಾಯಿ ಅನುದಾನ ಹಾಗೂ ಮಹಾತ್ಮ ಗಾಂಧಿ ನಗರಾಭಿವೃದ್ಧಿ ಯೋಜನೆಯಡಿ 181 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ರಾಯಚೂರು ನಗರದಲ್ಲಿ 3.5 ಲಕ್ಷ ಜನಸಂಖ್ಯೆಗೆ ಅಗತ್ಯವಿರುವ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು. ರಾಜ್ಯದ ಒಟ್ಟು 4 ಜಿಲ್ಲೆಗಳ ಪೈಕಿ ಜವಳಿ ಹಾಗೂ ಜೀನ್ಸ್ ರಫ್ತು ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿದೆ ಎಂದು ಕಲಬುರಗಿ ಉತ್ತರ ವಲಯ ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಂಟಿ ನಿರ್ದೇಶಕ ಬಿ ವಿಠಲರಾಜು ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಜವಳಿ ಹಾಗೂ ಜೀನ್ಸ್ ವಲಯದ ಉದ್ದಿಮೆದಾರರ ರಫ್ತು ಉತ್ತೇಜನ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯಿಂದ ನೇರವಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ಜವಳಿ ಉತ್ಪನ್ನಗಳು ಮಾರಾಟವಾಗಬೇಕು ಎಂಬುದು ಯೋಜನೆಯ ಉದ್ದೇಶವಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಗೆ ಉತ್ಪನ್ನಗಳನ್ನು ಕಳುಹಿಸಲು ಪಾಲಿಸಬೇಕಾದ ನಿರ್ದಿಷ್ಟ ಕಾರ್ಯವಿಧಾನ, ಗುಣಮಟ್ಟದ ಕುರಿತು ಮಾಹಿತಿ ನೀಡಿದರು. ಸ್ವಚ್ಛ ವಾರ್ಡ್ ವಾಯು ಸರ್ವೇಕ್ಷಣೆ 2025 ಮೌಲ್ಯಮಾಪನದಲ್ಲಿ ದಾವಣಗೆರೆ ನಗರ ರಾಜ್ಯಮಟ್ಟದ 2 ಪ್ರಮುಖ ಪ್ರಶಸ್ತಿಗಳಿಗೆ ಭಾಜನವಾಗಿದೆ. ರಾಷ್ಟೀಯ ಸ್ವಚ್ಛ ವಾಯು ಸರ್ವೇಕ್ಷಣೆಯಲ್ಲಿ ದಾವಣಗೆರೆ ಜನಸಂಖ್ಯೆ ಆಧಾರಿತ ವರ್ಗೀಕರಣದಡಿ ಅತ್ಯುತ್ತಮ ಸಾಧನೆ ತೋರಿದೆ. 25 ಲಕ್ಷ ರೂಪಾಯಿ ನಗದು ಬಹುಮಾನ ಪಡೆದಿದೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸ್ವಚ್ಛ ವಾಯು ದಿವಸ್ 2026 ಅಂಗವಾಗಿ 2025-26 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಂಬುನಾಥಹಳ್ಳಿಯಲ್ಲಿ 300 ಹಾಸಿಗೆಗಳ ಜಿಲ್ಲಾ ಆಸ್ಪತ್ರೆಯ ನೂತನ ಕಟ್ಟಡ ಕಾಮಗಾರಿಯನ್ನು ಶಾಸಕ ಎಚ್ಆರ್ ಗವಿಯಪ್ಪ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಶೇಕಡ 50% ವೈದ್ಯಕೀಯ ಉಪಕರಣಗಳನ್ನು ಖರೀದಿಸಲಾಗಿದ್ದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ ಸೇರಿದಂತೆ ಇತರೆ ವೈದ್ಯಕೀಯ ಉಪಕರಣ ಸದ್ಯದಲ್ಲೇ ನೂತನ ಆಸ್ಪತ್ರೆಗೆ ಬರಲಿವೆ ಎಂದರು. ಮುಂದಿನ ಅಕ್ಟೋಬರ್ನಲ್ಲಿ ಆಸ್ಪತ್ರೆ ಕಾರ್ಯಾರಂಭಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಂಗಳೂರು ಜಿಟಿಟಿಸಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಮೂಲಕ ತರಬೇತಿ ಪಡೆದ ಒಟ್ಟು 13 ಅಭ್ಯರ್ಥಿಗಳು ಆಸ್ಟ್ರೇಲಿಯಾದ ಸಿಡ್ನಿ ಮೂಲದ ಕಂಪನಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಾರ್ಷಿಕ ತಲಾ 56 ಲಕ್ಷ ರೂಪಾಯಿ ವೇತನದ ಪ್ಯಾಕೇಜ್ ದೊರೆತಿರುವುದು ವಿಶೇಷ. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರಗಳ ಕಾರ್ಯನಿರ್ವಾಹಕ ನಿರ್ದೇಶಕ ಸಿದ್ದಲಿಂಗಪ್ಪ ಪೂಜಾರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜಿಟಿಟಿಸಿಂದ ಈಗ 7 ಜನ ಸೆಲೆಕ್ಟ್ ಮಾಡಿದ್ರು. 2026 ಏಪ್ರಿಲ್ ಅಲ್ಲೂ ಕೂಡ 6 ಜನ ಸ್ಟೂಡೆಂಟ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ. 56 ಲ್ಯಾಕ್ಸ್ ಪರ್ ಆನಮ್ ಪ್ಯಾಕೇಜ್. ನೌ ದೇ ವಾಂಟ್ ಟು ಸೈನ್ ಇನ್ ಎಂ ಓ ಯು ರೆಗ್ಯುಲರ್ ಆಗಿ. ಕ್ಯಾಂಡಿಡೇಟ್ಸ್ ಹಾವ್ ಬಿನ್ ಸೆಲೆಕ್ಟೆಡ್ ಫ್ರಮ್ ಆಲ್ ಓವರ್ ದ ಕರ್ನಾಟಕ, ಡಿಫ್ರೆಂಟ್ ಪ್ಲೇಸಸ್ ಇಂದ. ಬೆಳಗಾವಿಯಿಂದ ಮತ್ತೆ ಮಂಗಳೂರಿಂದ ಸೆಲೆಕ್ಟ್ ಆಗಿರೋದು, ಮಂಡ್ಯದವರು, ಬಾಗಲಕೋಟೆ, ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಒಟ್ಟು 7 ಜನ ಸೆಲೆಕ್ಟ್ ಆಗಿದ್ದಾರೆ.
0: ಈಗ ಪ್ರಕಟಣೆ.

0: ಗ್ರಾಮಾಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 21ನೇ ತಾರೀಖಿನಿಂದ 23ರವರೆಗೆ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಯಲಿದ್ದು, ಬರ ರೈತರ ಸಮಸ್ಯೆ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಕುರಿತು ವಿಶೇಷ ಚರ್ಚೆ ನಡೆಸಲು ರಾಜ್ಯ ಸರ್ಕಾರ ಬಯಸಿದೆ. ವಿಪಕ್ಷಗಳು ಸುಗಮ ಕಲಾಪಕ್ಕೆ ಸಹಕಾರ ನೀಡುವಂತೆ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರಿನಲ್ಲಿ ಮಾತನಾಡಿದ ಅವರು, 21ನೇ ತಾರೀಖು ಸರ್ವ ಪಕ್ಷಗಳ ಸದನದ ನಾಯಕರ ಸಭೆ ಕರೆದಿದ್ದಾಗಿ ತಿಳಿಸಿದರು. ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾಗಿ ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ರಾಜ್ಯ ನೀರಾವರಿ ನಿಗಮದ ಕಾಮಗಾರಿಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಪರಿಶೀಲಿಸಿ ಮಹತ್ವದ ನಿರ್ದೇಶನಗಳನ್ನು ಸಚಿವರು ನೀಡಿದರು. ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲು ಮಹತ್ವಾಕಾಂಕ್ಷಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಆದ್ಯತೆ ನೀಡುವಂತೆ ಸೂಚಿಸಿದರು. ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿದ್ದು ಆಡಳಿತಾತ್ಮಕ ಸಹಕಾರ ನೀಡುತ್ತಿದೆ ಎಂದರು. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ. 1967 ಸೆಪ್ಟೆಂಬರ್ 8ರಂದು ಪ್ರಥಮ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು. ಸಾಕ್ಷರತೆಯ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಜನಜಾಗೃತಿ ಜಾಥಾಗಳು ರಾಜ್ಯದ ಹಲವೆಡೆ ಆಯೋಜಿತವಾಗಿವೆ. ಬೆಳಗಾವಿ ತಾಲೂಕು ಅಂಬೇವಾಡಿ ಮರಾಠಿ ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿ ಆಶಾ ಮೌನೇಶ್ ಪೋತದಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಖ್ಯೆ 21ನ್ನು ದತ್ತು ಪಡೆದು ಎಲ್ಕೆಜಿ ಹಾಗೂ ಯುಕೆಜಿ ಆರಂಭಿಸಲು ಧನ ಸಹಾಯ ಒದಗಿಸಿ ಗಮನ ಸೆಳೆದಿದ್ದಾರೆ. ಪ್ರತಿಭಾವಂತ ಬಡ ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿರುವ ಶಿಕ್ಷಕಿ ಆಶಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳೆಯಬೇಕು ಅನ್ನೋದು ನನ್ನ ಆಸೆ. ನಾನು ಕೂಡ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಕೇವಲ ನನ್ನ ಶಾಲೆಯಲ್ಲ, ನನ್ನ ಅಕ್ಕಪಕ್ಕದ ಶಾಲೆಗೆ ನಾನು ಸಹಾಯ ಹಸ್ತವನ್ನ ಮಾಡ್ತಾ ಇರ್ತೇನೆ. ಸ್ಮಾರ್ಟ್ ಕ್ಲಾಸ್ ಅನ್ನ ಕಲರ್ಫುಲ್ ಆಗಿ ಮಾಡ್ಕೊಟ್ಟಿದ್ದೇನೆ. ಮಕ್ಕಳು ಖುಷಿಯಿಂದ ಕಲೀಲ ಅಂತ ಹೇಳ್ಬಿಟ್ಟು ಸ್ವಂತ ವೇತನವನ್ನ ನೀಡಿ ಕಂಪ್ಯೂಟರ್ ಶಿಕ್ಷಕಿಯನ್ನ ಕೂಡ ನಿಯೋಜಿಸಿದ್ದೇನೆ. ಮಳೆಗಾಲದಲ್ಲಿ ಮಕ್ಕಳಿಗೆ ಊಟ ಮಾಡಲು ತೊಂದರೆಯಾಗ್ತಿತ್ತು. ಅದಕ್ಕಾಗಿ 200 ಚೇರ್ಸ್ ಮತ್ತು 14 ಡೈನಿಂಗ್ ಟೇಬಲ್ ಅನ್ನು ಕೂಡ ನೀಡಿದ್ದೇನೆ. ಒಬ್ಬ ಶಿಕ್ಷಕಿಯಾಗಿ ಈ ಸಮಾಜಕ್ಕೆ ಪುಟ್ಟವಾದ ಅಳಿವು ಸೇವೆಯನ್ನ ಮಾಡ್ತಾ ಇದ್ದೇನೆ. ನಾನು 19 ವರ್ಷಗಳ ಸೇವೆಯಲ್ಲಿ ಪ್ರತಿ ವರ್ಷ 1ನೇ ತರಗತಿಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್, ನೋಟ್ ಬುಕ್ಸ್, ಈ ರೀತಿಯ ಶೈಕ್ಷಣಿಕ ಸಾಮಗ್ರಿಗಳನ್ನ ವಿತರಿಸುತ್ತಾ ಬರ್ತಾ ಇದ್ದೀನಿ.
0: ಬಾಗಲಕೋಟೆ ಜಿಲ್ಲೆ ಮುಧೋಳದ ಮಂಟೂರು ತಾಲೂಕು ಶಾಸಕರ ಮಾದರಿ ಶಾಲೆಯಲ್ಲಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ, ಆದರ್ಶ ಶಿಕ್ಷಕ ಭಾರತರತ್ನ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಪುತ್ಥಳಿಗಳನ್ನು ಇಂದು ಬೆಳಗ್ಗೆ 9 ಗಂಟೆಗೆ ಅನಾವರಣಗೊಳಿಸಲಾಗುತ್ತಿದೆ. ಶಾಸಕ ಆರ್ಬಿ ತಿಮ್ಮಾಪುರ್, ಹನುಮಂತ ನಿರಾಣಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನೂತನವಾಗಿ ನಿರ್ಮಾಣಗೊಂಡ ರಂಗಮಂದಿರ ಧ್ವಜಸ್ತಂಭ ಹಾಗೂ ಸರಸ್ವತಿ ವಿಗ್ರಹ ಸಹ ಗಣ್ಯರು ಉದ್ಘಾಟಿಸಲಿದ್ದಾರೆ. ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಉದ್ಘಾಟನೆಯ ಪ್ರಧಾನ ಕಾರ್ಯಕ್ರಮ ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ಜರುಗಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪೂರ್ಣತಾ ಅಭಿಯಾನ ರಾಯಚೂರು ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಿಗೆ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಭೇಟಿ. ರಾಷ್ಟೀಯ ಸ್ವಚ್ಛ ವಾಯು ಸರ್ವೇಕ್ಷಣೆ, ದಾವಣಗೆರೆ ನಗರಕ್ಕೆ 2 ರಾಜ್ಯ ಪ್ರಶಸ್ತಿಗಳ ಕರಿ. ರಾಜ್ಯದ ನೀರಾವರಿ ಯೋಜನೆಗಳ ಕಾಮಗಾರಿ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಜಲಸಂಪನ್ಮೂಲ ಖಾತೆ ಸಚಿವರ ಆದೇಶ. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:16.
1: ಅಮ್ಮತ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 9. ನಾಳೆ ಬುಧವಾರ ಪೂರ್ವಾಹ್ನ 10:00 ಅಮ್ಮತ್ತಿ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಐನಂಡ ಕೆ ಅಯ್ಯಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರಿಗೂ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸದಸ್ಯರೆಲ್ಲ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
8: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
7: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
9: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
10: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
11: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
12: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
11: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
12: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
11: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901282.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
9: KNC ಮಾನ್ಯತೆ ಪಡೆದ ನಿರ್ಮಲಾ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ 2nd PUC ಪಾಸ್ ಆದ ಅಭ್ಯರ್ಥಿಗಳಿಂದ GNM ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425688383, ಮೊಬೈಲ್ ನಂಬರ್ 9880995502 ಅಥವಾ 9591595370.
8: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ಲರೂ ಕೇಳ್ತಾರೆ, ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಇಂತ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್.

0: ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
1: ಗೋಣಿಕೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ನಲ್ಲಿ ತಜ್ಞ ವೈದ್ಯರ ಓಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ, ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಓಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
0: ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂರು ಪ್ರೆಸೆನ್ಸ್ ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್ ಅಬ್ಸೊಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್ 9th to 25th September 2026. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್. ಕಲೆಕ್ಷನ್ ಸ್ಟಾರ್ಟ್ ಫ್ರಮ್ 5,000 ಆನ್ವರ್ಡ್ಸ್. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ ರೋಡ್, ಮೈಸೂರು.
2: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
3: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
2: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
3: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
4: ಏ, ವಾಟ್ಸಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
5: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
4: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
5: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
4: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
0: ವಿರಾಜಪೇಟೆ ತಾಲೂಕು ಕೆದಮುಳ್ಳೂರು ಗ್ರಾಮ ಪಂಚಾಯತಿಯ 2026-27 ಸಾಲಿನ ಗ್ರಾಮ ಸಭೆಯನ್ನು ಇದೇ 2026 ಸೆಪ್ಟೆಂಬರ್ 9 ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆಸಲಾಗುವುದು. ಶ್ರೀ ಪಿ ಸತೀಶ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ವಿರಾಜಪೇಟೆ. ಇವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಡಾಕ್ಟರ್ ರಾಕೇಶ್, ವೈದ್ಯಾಧಿಕಾರಿ, ಪಶುಸಂಗೋಪನಾ ಇಲಾಖೆ ವಿರಾಜಪೇಟೆ ಮತ್ತು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಾನ್ಸನ್ ಹಾಗೂ ತಾಲೂಕು ಕೆಡಿಪಿ ಸದಸ್ಯರಾದ ಶ್ರೀ ಮಾಳೇಟಿರ ಪ್ರಶಾಂತ್ ಉತ್ತಪ್ಪ ಅವರ ಸಮ್ಮುಖದಲ್ಲಿ ನಡೆಯಲಿರುವ ಗ್ರಾಮಸಭೆಗೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗ್ರಾಮಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ.
3: ಸಿಂಚು, ರೆಡಿನಾ? ಅಮ್ಮ ಎಲ್ಲಿ?
6: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
2: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
6: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
3: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
7: ಕೈಂಜ ತಿಂಗಳ ನಾಳಂಕೆ ನುಪ್ಪದ ಅಲಮರಣಪಟ್ಟ ಪಾಲಿಬೆಟ್ಟ ಪಕ್ಕತ್ರ ಮೇಕರು ನಿವಾಸಿ ನೆಲ್ಲಮಕ್ಕಡ ಪೂವಯ್ಯ ಟಿಪ್ಪು ಅಂಡಮಾದ ಕಾರ್ಯದಿನ ಇದೇ ನಾಳಂಕೆ ಒಂಬದಾಂಗ ಪದನಾಚೆ ಪೋಲ್ 11 ಗಂಟೆಗೆ ಪಾಲಿಬೆಟ್ಟ ಅನುಗ್ರಹ ಹಾಲ್ ನಡೆಸುವ ಏರ್ಪಾಡು ಮಾಡಿತ್ತು. ಆನನಗುಂಡ ಊರು ಕೇರಿಕಾರ ನೆರೆ ಕರೆಕಾರ ಬೆಂದು ಚಂಗಾದಿಯ ಒಕ್ಕ ಕಾರ ಪಿಂಗ ಕಾಗದ ಎಚ್ಚಿತು ಎತ್ತವು ಇದನ್ನೇ ತಂಗಡ ತಕ್ಕಾರ ಅಂದು ಗ್ಯಾನ ಮಾಡಿ ಎಂದು ಬಂದಿತ್ತು. ಸಾಕಾರ ತರೊಂಡೊಂದು ಪೊಣ್ಣು ನೆಲ್ಲಮಕ್ಕಡ ರೇವತಿ ಪೂವಯ್ಯ ಮೋವ ವಕೀಲ ನಾನ ಮಾದಯ್ಯ ಜಫ್ರಿ ಮೈಮಾ ಕರುಮಕ್ಕ ಪಿಂಗ ಒಕ್ಕಕಾರ.
0: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನಾವ್. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
8: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
9: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕು ಪತ್ಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗೋಣಿಕೊಪ್ಪ.
10: ಈಗ ನಿಮಗೆ 4x2 ಡಿಜಿಟಲ್ ವೆಟ್ರಿಫೈಡ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಕೇರಳ ಕುಶಾಲನಗರ ಮೈಸೂರು ರೇಟ್ ನಲ್ಲಿ ಸಿಗಲಿದೆ ಗೋಣಿಕೊಪ್ಪಲಿನಲ್ಲಿ. ಪ್ರಾಜೆಕ್ಟ್ ಆರ್ಡರ್ ಗಳಿಗೆ ಸ್ಪೆಷಲ್ ಬೆಸ್ಟ್ ರೇಟ್. ಜಾಗ್ವಾರ್, ಪ್ಯಾರಿವೇರ್, ಸರಾ ಸ್ಯಾನಿಟರಿ ವೇರ್ ಅಂಡ್ ಬಾತ್ ಫಿಟ್ಟಿಂಗ್ಸ್ ರೀಸನೇಬಲ್ ರೇಟ್ ನಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
11: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.

0: ಭಾವಗೀತೆಯೊಂದನ್ನು ಕೇಳಿದಿರಿ.
1: ಸೆಪ್ಟೆಂಬರ್ 3 ಮರಣಪಟ್ಟ ಕೋಕೇರಿ ಗ್ರಾಮತ್ರ ರಿಟೈರ್ಡ್ ಸುಬೇದಾರ್ ಚೇನಂಡ ಚೋಟು ಕಾರ್ಯಪ್ಪ ಎಂಡ ಮಾದ ಕಾರ್ಯತ್ನ ಒಕ್ಕತ್ಲು ಶುಭ ಕಾರ್ಯ ಉಳ್ಳಾನ ಉಂಡು ಬೆರಿಯ ಅಣ್ಣಚೆಂಗಿ ನಾಳೆ 14 ಪೊಲಕ 11 ಗಂಟೆಕ್ ಕೋಕೇರಿ ಗ್ರಾಮತ್ಲುಳ್ಳ ಎಂಡ ಸ್ವಂತ ಮನೆಯಲ್ಲಿ ಬೆಚ್ಚಂಡಿತ್. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿತು ಬರನುಂದು ಎಂಡ ಸಂಸಾರಕಾರ ಪಿಂಜ ಚೇನಂಡ ಒಕ್ಕಕಾರ ಕಟ್ಟಂಡಿತ್.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎ ಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್ ಇನ್ ಮೈಸೂರು.

0: ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ನ ನೋಡಬೇಕು?
1: ಒಂದು ದಿನೇ ದಿನೇ ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನು ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರಿಯ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ ನಿದ್ದೆನಲ್ಲಿ ಪೇನ್, ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದಿ ನಂಬರ್, ಸೇವ್ ಲೈವ್ಸ್.
3: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591-424242.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದು ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧುತಿಮಯ್ಯ 9591-803656, ಕಾಳಿಮಾಡ ಶರತ್ 8762050292.
8: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
9: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಅಂತಾರಾಷ್ಟೀಯ ಉಪಕ್ರಮಕ್ಕೆ ಭಾರತ ಸೇರ್ಪಡೆ. ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿ ನಾಲ್ಕು ಫೈನಲ್ಗಳಲ್ಲಿ ಇಂದು ಭಾರತೀಯ ಪ್ಯಾರಾ ಬಿಲ್ಲುಗಾರರು ಸ್ಪರ್ಧೆ. ಐಟಿಎಫ್ ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್, ಭಾರತದ ಕರಣ್ ಸಿಂಗ್ಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಇದರಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಪಶ್ಚಿಮ ಮೀಸಲಾದ ಸರಕು ಸಾಗಾಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಈ ಬೃಹತ್ ಯೋಜನೆಯ ಪೂರ್ಣಗೊಳ್ಳುವಿಕೆ ಕುರಿತು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ವಿವಿಧ ಸರಕು ಮತ್ತು ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡಲಿದ್ದು, ಅಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದರ ಜೊತೆಗೆ 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಮತ್ತು ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ದೊರೆಯಲಿದೆ. ಸಂಜೆ ಮುಂಬೈಗೆ ತೆರಳಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 11ರಂದು ನಡೆಯಲಿರುವಂತಹ 7ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2026ನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಮೂಲಕ ಡಿಜಿಟಲ್ ಹಣಕಾಸು ವ್ಯವಸ್ಥೆಯನ್ನು ಸಕ್ಷಮಗೊಳಿಸುವ ಕುರಿತು ಚರ್ಚೆಗಳು ನಡೆಯಲಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ನೀಡುವ ಪ್ರಸ್ತಾಪಕ್ಕೆ ಲಕ್ಸಂಬರ್ಗ್ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟೆಲ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಜಾಗತಿಕ ವ್ಯವಸ್ಥೆಯ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸಲು ಭದ್ರತಾ ಮಂಡಳಿಯ ಪುನರ್ರಚನೆ ಅತ್ಯಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಕ್ಸೇವಿಯರ್ ಬೆಟೆಲ್, ಭಾರತದ ಬೃಹತ್ ವಿಸ್ತೀರ್ಣ ಮತ್ತು ಜಾಗತಿಕ ಮಟ್ಟದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಸೇರ್ಪಡೆಗೊಳಿಸುವುದು ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಖಾಯಂ ಸದಸ್ಯತ್ವ ಹೊಂದಿರುವಂತಹ ಭಾರತ ಮತ್ತು ಬ್ರೆಜಿಲ್ನಂತಹ ಪ್ರಮುಖ ದೇಶಗಳನ್ನು ಒಳಗೊಳ್ಳುವ ಮೂಲಕ ಯುಎನ್ಎಸ್ಸಿಯನ್ನು ವಿಸ್ತರಿಸಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ಅಮೆರಿಕ ಸೇರಿದಂತೆ 24 ರಾಷ್ಟಗಳೊಂದಿಗೆ ಮುಂದಿನ ಪೀಳಿಗೆಯ 6G ಜಾಲಗಳ ಅಭಿವೃದ್ದಿಗೆ ರೂಪುರೇಷೆ ಸಿದ್ದಪಡಿಸುವ ಉದ್ದೇಶದ ಅಂತಾರಾಷ್ಟೀಯ ಉಪಕ್ರಮಕ್ಕೆ ಭಾರತವು ಸೇರ್ಪಡೆಯಾಗಿದೆ. ಮುಂದಿನ ಪೀಳಿಗೆಯ ಜಾಲಗಳು ಪರಸ್ಪರ ಹಂಚಿಕೊಂಡಿರುವಂತಹ ಭದ್ರತಾ ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುವಂತೆ, ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುವಂತೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವಂತೆ ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಾರತವು ಅಮೆರಿಕ ಸೇರಿದಂತೆ 24 ರಾಷ್ಟಗಳೊಂದಿಗೆ ಕೈಜೋಡಿಸಿದೆ ಎಂದು ಅಮೆರಿಕದ ವಾಣಿಜ್ಯ ಇಲಾಖೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಮಾಡಲಾಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ತಲಾ 2 ವಿಧಾನಸಭಾ ಕ್ಷೇತ್ರಗಳು ಮತ್ತು ಪುದುಚೇರಿಯ 1 ವಿಧಾನಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ತಮಿಳುನಾಡಿನ ಮಧುರಾಮ್ ತಕಂ ಮತ್ತು ಧಾರಾಪುರಂ, ಪಶ್ಚಿಮ ಬಂಗಾಳದ ರೇಜಿನಗರ ಮತ್ತು ನಂದಿಗ್ರಾಮ ಹಾಗೂ ಪುದುಚೇರಿಯ ತಟ್ಟಾಮ್ ಚಾವಡಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಲೋಕಸಭೆ ಮತ್ತು ವಿಧಾನಸಭಾ ಉಪಚುನಾವಣೆಗಳಿಗೆ ಅಧಿಸೂಚನೆ ನಾಳೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಈ ತಿಂಗಳ 16ರವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ. ಅಕ್ಟೋಬರ್ 6ರಂದು ಮತದಾನ ಪ್ರಕ್ರಿಯೆ ಜರುಗಲಿದ್ದು ಅಕ್ಟೋಬರ್ 9ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲಾ ಗೃಹ ಬಳಕೆಯ ಎಲ್ಪಿಜಿ ಗ್ರಾಹಕರು ಇನ್ನು ಮುಂದೆ 25 ದಿನಗಳ ಅಂತರದಲ್ಲಿ ಸಿಲಿಂಡರ್ ಮರುಪೂರ್ಣ ಬುಕ್ ಮಾಡಬಹುದು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವರಾದಂತಹ ಸುರೇಶ್ ಗೋಪಿ ತಿಳಿಸಿದ್ದಾರೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿ ಸುಧಾರಣೆ ಮತ್ತು ಬಾಕಿ ಇರುವ ಬೇಡಿಕೆಯಲ್ಲಿ ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಬಂಧವನ್ನು ಸಡಿಲಿಸಲಾಗಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ತಕ್ಷಣದಿಂದಲೇ ಪರಿಷ್ಕೃತ 25 ದಿನಗಳ ಅವಧಿಯನ್ನು ಏಕರೂಪವಾಗಿ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ ಮಹಾರಾಷ್ಟ್ರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಡೋದರದಲ್ಲಿ 35,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಚಾಲನೆ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಲಕ್ಸೆಂಬರ್ಗ್ ಬೆಂಬಲ, ಮುಂದಿನ ಪೀಳಿಗೆಯ 6G ಜಾಲ ವಿಸ್ತರಣೆ, ಅಮೆರಿಕ ನೇತೃತ್ವದ

ಭಾರತೀಯ ನೌಕಾಪಡೆಯ ತರಬೇತಿ ನೌಕೆ ಐಎನ್ಎಸ್ ಸುದರ್ಶಿನಿ ಲೋಕಾಯನ್ 26 ಯಾತ್ರೆಯ ಅಂಗವಾಗಿ ಸ್ಪೇಸ್ನ ಬಾರ್ಸಿಲೋನಾದಲ್ಲಿ ನಡೆಸಿದ ಬಂದರು ಭೇಟಿಯನ್ನು ಪೂರ್ಣಗೊಳಿಸಿವೆ. ಭೇಟಿಯ ವೇಳೆ ನೌಕೆಯ ಕಮಾಂಡಿಂಗ್ ಅಧಿಕಾರಿ, ಸ್ಪೇನ್ ನೌಕಾಪಡೆ ಮತ್ತು ಸಮುದ್ರಯಾನ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ಭಾರತೀಯ ಮೂಲದವರು ಮತ್ತು ಸ್ಥಳೀಯ ನೌಕೆಗೆ ಭೇಟಿ ನೀಡಿ ಸಿಬ್ಬಂದಿ ಮತ್ತು ತರಬೇತುದಾರರೊಂದಿಗೆ ಸಂವಾದ ನಡೆಸಲು ಅವಕಾಶ ಕಲ್ಪಿಸಲಾಗಿತ್ತು. ಭಾರತ ಮತ್ತು ಸ್ಪೇನ್ ನಡುವಿನ ದೀರ್ಘಕಾಲದ ಸಮುದ್ರಯಾನ ಸಂಬಂಧವನ್ನು ಈ ಭೇಟಿ ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಗೋವಾದ ಪಣಜಿಯಲ್ಲಿ

0: ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ಭಾರತೀಯ ಮೂಲದವರು ಮತ್ತು ಸ್ಥಳೀಯ ನೌಕೆಗೆ ಭೇಟಿ ನೀಡಿ ಸಿಬ್ಬಂದಿ ಮತ್ತು ತರಬೇತುದಾರರೊಂದಿಗೆ ಸಂವಾದ ನಡೆಸಲು ಅವಕಾಶ ಕಲ್ಪಿಸಲಾಗಿತ್ತು. ಭಾರತ ಮತ್ತು ಸ್ಪೇನ್ ನಡುವಿನ ದೀರ್ಘಕಾಲದ ಸಮುದ್ರಯಾನ ಸಂಬಂಧವನ್ನು ಈ ಭೇಟಿ ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಗೋವಾದ ಪಣಜಿಯಲ್ಲಿ ಪಶ್ಚಿಮ ವಲಯ ಮಂಡಳಿಯ 28ನೇ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಿದ್ದರು. ಪಶ್ಚಿಮ ವಲಯದ ರಾಜ್ಯಗಳ ನಡುವೆ ಇದೀಗ ಯಾವುದೇ ವಿವಾದಗಳು ಇಲ್ಲ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳ ನಡುವಿನ ನದಿ ವಿವಾದಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನು ವಲಯ ಮಂಡಳಿ ಮೂಲಕ ಪರಿಹರಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಗೋವಾ, ಗುಜರಾತ್ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳು ಹಾಗೂ ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಆಡಳಿತಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ತಲೆಗಾಂವ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಮಿತ್ ಶಾ ಅವರು ಗೋವಾ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪೊಲೀಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಸ್ವದೇಶಿ ಅಂಗಳದ ಲಾಭ ಪಡೆಯಲು ಸಜ್ಜಾಗಿರುವಂತಹ ಭಾರತೀಯ ಪ್ಯಾರಾ ಆರ್ಚರ್ಗಳು ಇಂದು 4 ಚಿನ್ನದ ಪದಕಗಳ ಫೈನಲ್ ಪಂದ್ಯಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರಿಕರ್ವ್ ಮಹಿಳೆಯರ ತಂಡ ವಿಭಾಗದ ಚಿನ್ನದ ಪದಕಕ್ಕಾಗಿ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತದ ಭಾವನಾ ಮತ್ತು ಪೂಜಾ ಜೋಡಿಯು ಚೀನಾದ ಲಿಯಾಂಗ್ ಕ್ಯೂರಾಂಗ್ ಮತ್ತು ಚೆನ್ಯು ಜೋಡಿಯನ್ನು ಎದುರಿಸಲಿದ್ದು ತವರು ನೆಲದಲ್ಲಿ ಅಗ್ರಸ್ಥಾನ ಗಳಿಸುವ ಗುರಿಯನ್ನು ಹೊಂದಿದ್ದಾರೆ. ಇನ್ನು ಪ್ಯಾರಾ ರಿಕರ್ವ್ ಪುರುಷರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲಿ ಭಾರತದ ಹರ್ವಿಂದರ್ ಸಿಂಗ್ ಮತ್ತು ವೈಜಯ್ ಸುಂಡಿ ಜೋಡಿಯು ಸ್ಲೊವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೇವಿಡ್ಸ್ ಇವಾನ್ ವಿರುದ್ದ ಚಿನ್ನದ ಪದಕಕ್ಕಾಗಿ ಸೆಣಸಾಟ ನಡೆಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಪುರುಷರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲೂ ಭಾರತದ ಶ್ಯಾಮ್ ಸುಂದರ್ ಸ್ವಾಮಿ ಮತ್ತು ತೋಮನ್ ಕುಮಾರ್ ಜೋಡಿಯು ಇರಾಕ್ನ ಜೋಡಿಯನ್ನು ಮುಖಾಮುಖಿಯಾಗಲಿದೆ. ಇದರ ಜೊತೆಗೆ ಮಿಶ್ರ ತಂಡ W1 ಫೈನಲ್ನಲ್ಲಿ ಭಾರತದ ಸ್ವಾತಿ ಚೌಧರಿ ಮತ್ತು ಆದಿಲ್ ಮೊಹಮ್ಮದ್ ನಜೀರ್ ಅನ್ಸಾರಿ ಜೋಡಿಯು ಜೆಕ್ ಗಣರಾಜ್ಯದ ತಂಡದ ವಿರುದ್ದ ಸ್ಪರ್ಧಿಸಲಿದೆ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದಂತಹ ಐಟಿಎಫ್ ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಕರಣ್ ಸಿಂಗ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಫೈನಲ್ನಲ್ಲಿ ನ್ಯೂಜಿಲೆಂಡ್ನ 5ನೇ ಶ್ರೇಯಾಂಕದ ಐಸಾಕ್ ಬೇ ಕ್ರಾಫ್ಟ್ ಅವರನ್ನ 7-5, 7-6 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದು ಕರಣ್ ಸಿಂಗ್ ಅವರ ವೃತ್ತಿ ಜೀವನದ 4ನೆಯ ಪ್ರಶಸ್ತಿ ಮತ್ತು 2026ರ 3ನೆಯ ಪ್ರಶಸ್ತಿಯಾಗಿದೆ. 2026ರ ಸಾಲಿನಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಅವರು ಗೆದ್ದಿರುವಂತಹ 2ನೇ ಪ್ರಶಸ್ತಿ ಇದಾಗಿದೆ. ಹರಿಯಾಣದ ಕರ್ನಾಲ್ ಮೂಲದ ಕರಣ್ ಸಿಂಗ್ ಇಂಡೋನೇಷ್ಯಾ ಪ್ರಶಸ್ತಿಗೂ ಕೆಲವೇ ವಾರಗಳ ಹಿಂದೆ ಕಜಕಿಸ್ತಾನದ ಅಸ್ತಾನದಲ್ಲಿ ನಡೆದಂತಹ ಐಟಿಎಫ್ M15 ಟೂರ್ನಿಯಲ್ಲಿ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದರು. ಮುಂಬರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇರಾನ್ ಅಧ್ಯಕ್ಷ ಮಸೂದ್ ಪೆಜಕ್ಷಿಯಾನ್ ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಭಾರತದ ಮಹತ್ವದ ರಾಜತಾಂತ್ರಿಕ ಪಾತ್ರವನ್ನು ಇರಾನ್ ಶ್ಲಾಘಿಸಿದೆ. ಈ ಜಾಗತಿಕ ಒಕ್ಕೂಟವು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆಯಕಟ್ಟಿನ ರಾಜತಾಂತ್ರಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಪ್ರಬಲ ವೇದಿಕೆಯಾಗಲಿದೆ ಎಂದು ಇರಾನ್ ವಿಶ್ವಾಸ ವ್ಯಕ್ತಪಡಿಸಿದೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಭಗಾಯಿ ಭಾರತದೊಂದಿಗೆ ಹೊಂದಿರುವಂತಹ ಸುದೀರ್ಘ ಮತ್ತು ಸಾಂಪ್ರದಾಯಿಕ ಬಾಂಧವ್ಯಕ್ಕೆ ಇರಾನ್ ನೀಡಿರುವ ಪ್ರಾಮುಖ್ಯತೆಯನ್ನು ಪುನರುಚ್ಚರಿಸಿದ್ದಾರೆ. ಇದೇ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅಧ್ಯಕ್ಷ ಫೆಜ್ಕಿಯಾನ್ ಅವರು ಭಾಗಿಯಾಗುತ್ತಿದ್ದು ಈ ಬಹುನಿರೀಕ್ಷಿತ ಬಹುಪಕ್ಷೀಯ ರಾಜತಾಂತ್ರಿಕ ಸಮಾಲೋಚನೆಯು ಭಾರತ ಮತ್ತು ಇರಾನ್ ನಡುವಿನ ದ್ವಿಪಕ್ಷೀಯ ಬಾಂಧವ್ಯದ ಪ್ರಗತಿಯನ್ನು ಮತ್ತಷ್ಟು ವೇಗಗೊಳಿಸಲಿದೆ ಎಂದು ಎಸ್ಮಾಯಿಲ್ ಭಗಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ವಡೋದರದಲ್ಲಿ 35,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಚಾಲನೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಲಕ್ಸೆಂಬರ್ಗ್ ಬೆಂಬಲ. ಮುಂದಿನ ಪೀಳಿಗೆಯ 6G ಜಾಲ ವಿಸ್ತರಣೆ. ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತ ಸೇರ್ಪಡೆ. ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿ 4 ಫೈನಲ್ಗಳಲ್ಲಿ ಇಂದು ಭಾರತೀಯ ಪ್ಯಾರಾ ಬಿಲ್ಲುಗಾರರು ಸ್ಪರ್ಧೆ. ಐಟಿಎಫ್ ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್ ಭಾರತದ ಕರಣ್ ಸಿಂಗ್ಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45. ನಿಧನ ಸುದ್ದಿ. ಮಡಿಕೇರಿ ಜೂನಿಯರ್ ಕಾಲೇಜ್ ರೋಡ್ ಲವ ಸೈಂಜ ಕೋಡಿಮಣಿಯಂಡ ಬೋಜಣ್ಣ ಸುಬ್ಬಯ್ಯ ಅಯ್ಯಂಗ ಎಂಬ ದಂಡನೆ ಬಾಯ್ತಲ ನಿನ್ನಾಂದು ಮರಣಪಟ್ಟಿತ್ತು. ಕೋಡಿಮಣಿಯಂಡ ಬೋಜಣ್ಣ ಸುಬ್ಬಯ್ಯ ಅಯ್ಯಂಡದ ಪನ ಕಾರ್ಯ ಇಂದು ಮಜ್ಜಣ 12 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕುಳದ ನಡಪ. ಅಣ್ಣಮ್ಮನ ದಿವಂಗತ ಮಾದಪ್ಪ ಅವರ ಮಗ ಜಯಕುಮಾರ್ ಅವರು 58 ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಅಣ್ಣಮ್ಮನ ಜಯಕುಮಾರ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಬೆಂಗಳೂರು

0: ಕೆಂಗೇರಿಯಲ್ಲಿ ನಡೆಯಲಿದೆ. ಮೂಲತಃ ಚೇರಂಬಾಣೆ ಬೆಂಗೂರು ಕಾರಳಾನ ಇಕ್ಕ ಮೈಸೂರಲ್ಲಿ ವಾಸೆಂಜ ಕೀಪಾಡಂಡ ಪಾಪಣ್ಣ ಅಯ್ಯಂಗ 91 ಬಯತ್ಲ ನಿನಾಂದ ಮರಣಪಟ್ಟಿತ್ತು. ಕೀಪಾಡಂಡ ಪಾಪಣ್ಣ ಅಯ್ಯಂಗಡ ಆಖಿರಿ ಕಾರ್ಯ ಇಂದು ಮಜ್ಜನ 12 ಗಂಟೆಗೆ ಮೈಸೂರು ಹರಿಶ್ಚಂದ್ರ ಘಾಟ್ಲ ನಡಪ. ಮೂಲತ್ ನಾಪೋಕ್ಲು ಗ್ರಾಮತ್ರ ಬೆಂಗಳೂರು ಹೆಬ್ಬಾಳಲ್ಲಿ ವಾಸೆಂಜ ಅರೆಯಡ ಎಂ ಮಾಚಯ್ಯ ಅಯ್ಯಂಗ ಕೈಂಜೈರ್ಲ ಮರಣಪಟ್ಟಿತ್ತು. ಪ್ರಕಾಶ್ ಜಗದೀಶ್ ಅಯ್ಯಂಡ ಪೊಪ್ಪ ಮಾಜಿ ಪಟ್ಟಾಳಕಾರ 95 ಬಯತ್ರ ಅರೆಯಡ ಎಂ ಮಾಚಯ್ಯ ಅಯ್ಯಂಡ ದಪ್ಪನ ಕಾರ್ಯ ಹೆಬ್ಬಾಳ್ ಕ್ರಿಮಿಟೋರಿಯಂ ಇಂದು ಮಜ್ಜನ 2 ಗಂಟೆಗೆ ನಡಪ. ಕಡಂಗ ಗ್ರಾಮತ್ರ ಕರವಟ್ಟಿರ ಸಾಬು ಮುತ್ತಪ್ಪ ಅಯ್ಯಂಗಡ ಮೋವೋ ದೀಪಕ್ ಬೋಪಯ್ಯ ಅಯ್ಯಂಗ ನಿನಾಂದು ಬೈಟ ಪಕ್ಕ ಮರಣಪಟ್ಟಿತ್ತು. 41 ಬಯತ್ರ ಕರವಟ್ಟಿರ ದೀಪಕ್ ಬೋಪಯ್ಯ ಅಯ್ಯಂಡದ ಪನ ಕಾರ್ಯ ಇಂದು ಮಜ್ಜನ 2 ಗಂಟೆಗೆ ಕಡಂಗ ಗ್ರಾಮತ್ರ ಕರವಟ್ಟಿರ ಒಕ್ಕತೂಟುಗಳತ್ತು ನಡಪ. ಮಡಿಕೇರಿ ಹೆಬ್ಬೆಟ್ಟಗೇರಿ ಗ್ರಾಮದ ಇಂದ್ರಪ್ರಸ್ಥ ನಗರದ ನಿವಾಸಿ ದಿವಂಗತ ಸುಬ್ರಹ್ಮಣ್ಯ ಅವರ ಮಗ ಬಿಎಸ್ ಜಗದೀಶ್ ಪೂಜಾರಿ ಅವರು ನಿಧನರಾಗಿದ್ದು 36 ವರ್ಷ ಪ್ರಾಯದ ಬಿಎಸ್ ಜಗದೀಶ್ ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: Paras Prithvi Jewels Mysore presents first ever revolution in diamond industry. Exchange your old diamond jewels to new natural diamond jewels. Vajram, diamonds for everyone. The largest diamond jewels exhibition. Get certified your old diamonds on spot absolutely free. Offer valid from 9th to 25th September 2026. Special attraction, diamond solitaires, collection starts from 5000 onwards. Paras Prithvi Jewels, Ashoka Road, Mysore.
4: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
8: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
7: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
9: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: The number you've dialed is currently busy. Kindly try.
9: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
11: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
12: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
9: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
13: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
14: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
13: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
14: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
15: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
9: ಕೊಡಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರೀಟೇಲ್ ರೇಟ್ ನಲ್ಲಿ.

0: ಸುಲಭಕಂತಿನ ಇಎಂಐ ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
3: ಸುದ್ದಿ ಸಮಾಚಾರ ಓದ್ಯಂಡೋಳ ಬಟ್ಟಿರ ಪುಷ್ಪ ರಾಜಪ್ಪ. ದೇಶ ಕಂಡ ವೀರ ಪಡೆಯಾಳಿ ಪಡೆಬೀರಂಗಡ ಮಣ್ಣರ ಕುಂಜಿ ಸ್ಕ್ವಾಡನ್ ಲೀಡರ್ ಅಜ್ಜಮಡ ದೇವಯ್ಯ ಎಂಡ 61ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ನಿನ್ನಂದು ಮಡಿಕೇರಿ ಪಿಂಜ ಜಿಲ್ಲರ ಬೊರೆ ಬೊರೆ ಭಾಗತ್ತು ನಡೆದತ್ತು. ಮರಣೋತ್ತರ ಮಹಾವೀರ ಚಕ್ರ ಪಡೆದ ಸ್ಕ್ವಾಡನ್ ಲೀಡರ್ ಅಜ್ಜಮಡ ದೇವಯ್ಯ 1965 ನಡೆದ ಇಂಡೋ ಪಾಕ್ ವಾರ್ಲು ದೇಶಕಾಯಿತು ಪ್ರಾಣತ್ರ ಹಂಗು ಬುಟ್ಟಿತು ಶತ್ರುವಡ ಕೂಡ ಹೋರಾಟ ಮಾಡಿತು ಹುತಾತ್ಮಗಳಾಚಿ. ಕೊಡವ ಮಕ್ಕಳ ಕೂಟ ಅಜ್ಜಮಡ ಒಕ್ಕ ಅಜ್ಜಮಡ ದೇವಯ್ಯ ಟ್ರಸ್ಟ್ರ ಕೂಟಾದ ನೆಲೆ ನಡೆದ ಕಾರ್ಯಕ್ರಮದ ಪಡೆಬೀರ ದೇವಯ್ಯ ಎಂಡ ಪುತ್ತಳಿಕ್ಕು ಪೂಬೆಚ್ಚಿತು ಗೌರವ ಒಪ್ಪುಚುಟ್ಟ ನಿವೃತ್ತ ಏರ್ ಮಾರ್ಷಲ್ ಕೊಡಂದೆರ ನಂದಾ ಕಾರ್ಯಪ್ಪ, ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳಜಿರ ಅಯ್ಯಪ್ಪ, ಸ್ಕ್ವಾಡನ್ ಲೀಡರ್ರ ಮಾ ತ್ಯಾಗ ಬಲಿದಾನ ಸಾಹಸತ್ನ ನೆನೆತಿಯಂಡತು ಕನಪಟ್ಟವು ಏರ ಕಣಕಲು ಹಾಜರಿಂತು. ಜಿಲ್ಲೆಲ ನಡಪ ಬೋರೆ ಬೋರೆ ನಮ್ಮೆ ನಾಳ್ರ ನೇರತ್ತು ಶಾಂತಿ ಕಾನೂನು ಸುವ್ಯವಸ್ಥನ ಕಾತವನ್ನುಟ್ಟಲು ಒಡತೊಂಡೆ ಅವಶ್ಯ ಕ್ರಮತ್ರ ಮೀದ ನಿನಾಂದು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್, ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಎಂಡ ಮುಂದಾಳತನತ್ತು ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ಸಭೆ ನಡೆದತ್ತು. ಈ ನೇರತ್ತು ತಕ್ಕ ಪರಂದ ಜಿಲ್ಲಾಧಿಕಾರಿ ಗೌರಿ ಗಣೇಶ ನಮ್ಮೆಕ್ ಸಂಬಂಧಪಟ್ಟ ನಿಕೆ ಜಿಲ್ಲೆರ ಸುಮಾರು ಜಾಗತ್ತು ದೇವಡ ಪುತ್ತಳಿ ಪ್ರತಿಷ್ಠಾಪನೆ ಮಾಡುವ ಮೂರ್ತಿ ವಿಸರ್ಜನೆ ಮಾಡೋಕ್ಕ ಸರ್ಕಾರತರ ನೇಮಪಾಲನೆ ಮಾಡೋಂಡು ಏಕಗವಾಕ್ಷಿ ಸಮಿತಿ ರಚನೆ ಆಯಿತು. ಗೌರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಪಿಂಗ ವಿಸರ್ಜನೆಕ್ ಇದೇ ತಿಂಗ 13 ಒಳಲು ಅರ್ಜಿ ಕೊಡ್ತಿತ್ತು ಅನುಮತಿ ಪಡೆದೋಂಡು ಆಯಾ ತಾಲೂಕರ ತಹಶೀಲ್ದಾರ್ ಸಮಿತಿರ ಅಧ್ಯಕ್ಷಗಳಾಯಿತಿಪ್ಪ, ಪೊಲೀಸ್ ಇಲಾಖೆಯಿಂದ ತೊಟ್ಟು ಸ್ಥಳೀಯ ಸಂಸ್ಥೆರ ಅಧಿಕಾರಿಗಳು ಇಪ್ಪ, ಭಯತಾನವು ಮಕ್ಕಮರಿ ಕೂಡ್ನನಿಕೆ ಸಾರ್ವಜನಿಕಂಕ ತೊಂದರೆ ಆತನಿಕೆ ನೇಮಪಾಲನೆ ಮಾಡಿಯಂಡು ಪರಿಸರ ಸ್ನೇಹಿಯಾಯಿತು ಭಕ್ತಿಭಾವತ್ತು ನಮ್ಮೆ ಕೈಕೊಂಡು ಒಂದು ಅಣ್ಣುಚಿ. ಕೊಡವಳ ಸಂವಿಧಾನತ್ರ ವಿಶಿಷ್ಟ ಪ್ರಕೃತಿ ಆರಾಧಕ ಧಾರ್ಮಿಕ ಸಮುದಾಯ ಎಂದು ಗುರುತಿಸಿಟ್ಟಿತು. ಕೊಡವಳ ಭಾವನಾತ್ಮಕ ಪವಿತ್ರ ತೀರ್ಥಕ್ಷೇತ್ರ ಮಂದುಮಾನಿ ಬಲ್ಯಮನೆ ನೆಲ ಜಲ ಸಂಸ್ಕೃತಿ ಪದ್ಧತಿ ಪರಿಸರತ್ನ ಮುನ್ನೆಲೆಕ್ಕೆ ಕೊಂಡು ಬರೋಂಡು ದೇಶತ್ರ ಡಾರ್ಜಿಲಿಂಗ್ ಗೂರ್ಖಾಲ್ಯಾಂಡ್ ವಿಶಾಖಪಟ್ಟಣಂ ಪೋಲೆ ಸಂವಿಧಾನತ್ರ ಅಂಜನೆ ಪರಿಚ್ಛೇದತ್ರಡಿಲು ಕೊಡವಲ್ಯಾಂಡ್ಕ ಭೌಗೋಳಿಕ ರಾಜಕೀಯ ಸ್ವಾಯತ್ತೆ ಕಿಟ್ಟುಚೆಂಗಿ ಮಾತ್ರ ಕೊಡವಳ ಪಲತರ ತೊಂದರೆಗೆ ಪರಿಹಾರ ಕೊಟ್ಟುವ ಅಂದು ಸಿಎನ್ಸಿರ ಆದನೆಲು ಮಾದಾಪುರತ್ತು ನಡೆದ ದಂಡನೆ ಮಾನವ ಚಂಗೋಲೆ ಕಾರ್ಯಕ್ರಮತ್ತು ಕೊಡವ ನ್ಯಾಷನಲ್ ಕೌನ್ಸಿಲರ್ ಅಧ್ಯಕ್ಷ ನಂದಿನೆರವಣ ನಾಚಪ್ಪ ಕೊಡವ ಅಭಿಪ್ರಾಯ ಪರಂದತ್ತು ಕನಪಟ್ಟವು ಹಾಜರಿಂತು. ಇದೇ ತಿಂಗ 19 ಚಟ್ಟಳಿಲು ಮಾನವ ಚಂಗೋಲೆ ಕಾರ್ಯಕ್ರಮ ನಡಪಾಂದು ನಾಚಪ್ಪವು ಪತ್ರಿಕಾಗೋಷ್ಠಿಲು ಅರಿಚಿಟ್ಟಿತು. ದಂಡಾಯಿರದಿರುವತ್ತಂಜಿ 26ನೇ ಸಾಲರ ಕೊಡವ ಕೂಟಾಳಿ ಎಡ ಕೂಟತ್ರ ಕಾಲತ್ರ ಮಾಸಭೆ ಸಂಘತ್ರ ಅಧ್ಯಕ್ಷ ಚೊಟ್ಟಂಡ ಪ್ರಭು ಸೋಮಯ್ಯ ಎಂಡ ಕೊರವು ಕಾರಿಕೆಯಲ್ಲಿ ನಡೆದತ್ತು. ಆಡಳಿತ ಮಂಡಳಿರ ಪುದಿ ಅಧ್ಯಕ್ಷೆಯಾಯಿತು ಕಬ್ಬಚಿರ ರಶ್ಮಿ ಕಾರ್ಯಪ್ಪ, ಉಪಾಧ್ಯಕ್ಷಗಳಾಯಿತು ಆಚೆಡ ಗಗನ್ ಗಣಪತಿ, ಕಾರ್ಯದರ್ಶಿಯಾಯಿತು ಮಾಚಿಮಡ ಡಿಂಪಲ್ ಮುತ್ತಣ್ಣ ಆಯ್ಕೆಯಾಯಿತು. ಈ ನೇರತ್ತು ತಕ್ಕ ಪರಂದ ಕೂಟತ್ರ ಪುದಿ ಅಧ್ಯಕ್ಷ ರಶ್ಮಿ ಕೈಂಜ ಆರು ಕಾಲ ತಿಂಜ ಸಂಘಟನೆ ಕೊಡವಡ ನಲ್ಲಾಮೇಕು ನೈಚಿತು. ಮಿನ್ಯಕ್ಕು ಕೂಟತ್ರ ಎಲ್ಲಾ ಸದಸ್ಯಂಗಡ ಸಲಹೆ ಸೂಚನೆ ಪಡೆದಂಡು ಒತ್ತೂರ್ ಮೇಲೆ ಕಾರ್ಬಾರ್ ಮಾಡುವ ಅಂದು ಅಣ್ಣುಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಆದನೆಯಲ್ಲಿ ಅಂದೋಡೆ ಅರ್ಥೋಡೆ ನಡೆದಂಡುಳ 21ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಇದೇ ತಿಂಗ 13 ನಾರಾಚ ಪೊಲಕ 11 ಗೋಣಿಕೊಪ್ಪ ಶ್ರೀ ಇಗ್ಗುತಪ್ಪ ಕೊಡವ ಸಂಘತ್ ಅಕಾಡೆಮಿರ ಅಧ್ಯಕ್ಷ ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ಎಂಡ ಕೊರವು ಕಾರ್ಯಕ್ಕೆಲ್ಲಿ ನಡಪ. ಶ್ರೀ ಇಗ್ಗುತಪ್ಪ ಕೊಡವ ಸಂಘತ್ರ ಅಧ್ಯಕ್ಷ ಅಜ್ಜಿ ಕುಟ್ಟಿರ ದೇವಯ್ಯ ಪುಸ್ತಕ ಪತ್ತಾಯತ್ನ ತೊರ್ಪ ಸಂಘತ್ರ ಆದನೆಯಲ್ಲಿ ಪಲತರ ಕೊಡವ ಕಾರ್ಯಕ್ರಮ ನಡಪ. ಇಗ್ಗುತಪ್ಪ ಸಂಘಕ್ಕೂ ಪಿಂಜ ಚೌಡುಮಡ ಒಕ್ಕಡ ಬಲ್ಯಮನೆಕ್ಕೂ ದುಡಿ ಕೊಡಪ. ಅಕಾಡೆಮಿ ಪಿಂಜ ಸಂಘತ್ರ ಎಲ್ಲ ಪದಾಧಿಕಾರಿಯ ಹಾಜರಿಪ್ಪ ಅಂದು ಅಕಾಡೆಮಿರ ರಿಜಿಸ್ಟ್ರಾರ್ ಅರಿಚಿಟ್ಟಿತು. ಕಾಳಿಮಡ ಒಕ್ಕಡ ಆದನೆಯಲ್ಲಿ 11 ಕೊಡವ ಒಕ್ಕಡೊಕ್ಕಡ ನಡುಲು ಸಂಬಂಧ ಅಡಕುವ ಪೈಪೋಟಿ ಪೊನ್ನಂಪೇಟೆ ಕೊಡವ ಸಮಾಜತ್ತು ನಡಪ. ಕೊಡವ ಸಂಪ್ರದಾಯ ಸಂಸ್ಕೃತಿನ ಕಾತುಬೆಚ್ಚವನ್ನುಟ್ಟಲು ಮಿಂಜತ್ರ ಕುರುಂದಲೇಕು ಪದ್ಧತಿನ ಪಡಪು ಜುಡುವನ್ನುಟ್ಟಲು ಈ ಪೈಪೋಟಿಗೂ ಮಿಂಜಕ್ ಬಪ್ಪ 60 ಒಕ್ಕ ತಂಡಕ್ಕೆ ಅವಕಾಶ ಇಪ್ಪ. ಇರಾದೆ ಉಳ್ಳವು 15 ಓಳಲು ಪೊನ್ನಂಪೇಟೆ ಕೊಡವ ಸಮಾಜ ಕಚೇರಿಯಲ್ಲಿ ಪೆದ ನೋಂದಣಿ ಮಾಡಿಯವಲು. ಕೋಳಿಪೊನ್ನ ಮಡಿಕೇರಿ ದಸರಾ ಬಹುಭಾಷಾ ಕವಿಗೋಷ್ಠಿಲು ಕವನ ವಾಚನ ಮಾಡುವಕ್ಕೂ ಇರಾದೆ ಉಳ್ಳ ಕವಿ ಪಿಂಜ ಕವಯತ್ರಿಯಳುಂಡು ಸ್ವಂತ ಅಳದನ ಕವನತ್ನ ಇದೇ ತಿಂಗ 21 25 ಬಹುಭಾಷಾ ಕವಿಗೋಷ್ಠಿ ಸಮಿತಿಗೆ ಐಚ್ಚಿಕೊಡ.

0: ಕೊಲು ಈ ಕುರಿರ ಕವಿಗೋಷ್ಠಿಲು ಕನ್ನಡ ಕೊಡವ ಕೂಡ್ನನಿಕೆ ಸಮಿತಿ ನಿರ್ಕಮಾಡ್ನ ಪಾಜಲು ಅಳದಿ ಐಕೊಂಡು ನಾಲ್ ಸಾಲರ ನಾಲ್ ಪದ್ಯಕ್ಕೆ ಮಾತ್ರ ಅವಕಾಶ ಬೋರೆ ಬೋರೆ ಪಾಜರ ಪದ್ಯತ್ನ ಕನ್ನಡ ಲಿಪಿಲು ಹಿಂದಿ ಇಂಗ್ಲಿಷ್ನ ಅದೇ ಪಾಜಲು ಅಳದೊಂಡು ಆರ್ ಲಿಂಜ 14 ಬಯತ್ರ ಮಕ್ಕಳು ಕವಿಗೋಷ್ಠಿಲು ಕೂಡಿಯಾಡಲು ಕವನ ಅಳದುವವು ಪೆದ ವಿಳಾಸ ಮೊಬೈಲ್ ನಂಬರ್ ಕ್ಲಾಸ್ ಸ್ಕೂಲ್ರ ಪೆದ ಪಿಂಜ ಫೋಟೋತ್ನ ಐಚಿ ಕೊಡ್ಕೊಂಡು ಒಂದು ಸಮಿತಿರ ಅಧ್ಯಕ್ಷ ಉಜ್ವಲ್ ರಂಜಿತ್ ಅರಿಚಿಟ್ಟಿತ್ತು ಓದುವ ಮಕ್ಕಳಲ್ಲಿ ಸಾಹಿತ್ಯ ರಚನೆಗೆ ಪುರುಡು ಕೊಡಪ ನಟ್ಟಿಲು ಅನ್ನನೆ ಕನ್ನಡ ಪಾಜೆ ನೆಲ ಜಲ ಸಂಸ್ಕೃತಿ ಸಂಸ್ಕಾರತನ ಏರ ಮಾಡುವ ಕಾಯಿತು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲೆರ ಕೇಳಿಪಟ್ಟ ಕತೆ ಕಾರ್ತಿ ಕೊಡಗಿನ ಗೌರಮಂಡಪದತ್ತು ಹೈಸ್ಕೂಲ್ ಮಕ್ಕಳು ಚರ್ಕತೆ ಅಳದುವ ಪೈಪೋಟಿನ ಆಯೋಜನೆ ಮಾಡಿತು ಎ ಫೋರ್ ಪಾಳೆಲು ದಂಡು ಪುಟ ಮೀರ ತನಿಖೆ ಅಳದೊಂಡು ಕತೆಗೆ 4 ವಿಷಯ ಇಪ್ಪ ಓರ್ ಸ್ಕೂಲ್ ಇಂಜ 5 ವಿದ್ಯಾರ್ಥಿಯ ಮುಖ್ಯೋಪಾಧ್ಯಾಯ ದೃಢೀಕರಣ ಮಾಡಿದ ಪ್ರಮಾಣ ಪತ್ರ ಅಳತೊಂಡು ಇದೇ ತಿಂಗ 12 ಮಡಿಕೇರಿ ಪ್ರೈಮರಿ ಸ್ಕೂಲ್ ಹಾಜರಿರಲು ಪೆದ ನೋಂದಣಿಕ್ಕೆ ಇದೇ ತಿಂಗ 10 ಆಖಿರಿ ನಾಳು ಇಲ್ಲಿಕ್ಕೆ ಪೊಲಾಕತ್ರ ಸುದ್ದಿ ಸಮಾಚಾರ ತಿಂದದ್ದು
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ
3: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ
4: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ P2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ
5: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು
6: ಖಂಡಿತ ಐಶೋ ತೆಕ್ಕೊಡ್ತೀನಿ ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ ಚಿನ್ನ ಅಲ್ಲೇ ತಗೊಂಡಿದ್ದು ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ
5: ವಾವ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ
7: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಗೋಣಿಗೊಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ ತಲಶೇರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ
8: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ಸ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
9: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ
11: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲ್ ಕುಶಾಲನಗರ ಮತ್ತು ಪಿರಿಯಾಪಟ್ಟಣ
12: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸಮಯ 8 ಗಂಟೆಯಾಗಲಿದೆ ಇನ್ನು ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30:30.
1: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ತವರು ಮನೆಯ ನೆನಪುಗಳನ್ನ ದಾಖಲಿಸುವ ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

0: ಕೇಳುವರೆ, ಇಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆ, 10:30ಕ್ಕೆ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 11 ಗಂಟೆಗೆ ಪ್ರಸಾರವಾಗಲಿದೆ. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನ ಎತ್ತಿ ಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಎಸ್ ಮತ್ತು ಪಿಸಿಒಡಿ, ಈ ಕುರಿತು ಕೆಎಂಸಿಆರ್ಐನಲ್ಲಿ ತಜ್ಞ ವೈದ್ಯರಾದ ಡಾ ಸಹಜ ಕಿತ್ತೂರ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾ ಶ್ವೇತಾ ಕುಲಕರ್ಣಿ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನಾ ಕುರಿತು ಮಾಹಿತಿ ನೀಡಲಿದ್ದಾರೆ ಯೋಗೇಶ್ ಎಂಎನ್. ಸಂಜೆ 4 ಗಂಟೆಗೆ ಭಾವಗೀತೆಗಳನ್ನು ಕೇಳಲಿದ್ದೀರಿ. 4:30ಕ್ಕೆ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. ಇಂದು ಸಂಜೆ 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಮಣ್ಣಿನ ಗಣಪತಿ ತಯಾರಿಸುವುದರ ಮೂಲಕ ಪರಿಸರ ಸ್ನೇಹಿ ಕೆಲಸ ಮಾಡುತ್ತಿರುವ ಮಡಿಕೇರಿಯ ರವೀಂದ್ರ ಪಿಎ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. ಈ ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗಿನ ಸಂದರ್ಶನ. ಬಳಿಕ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. ಇಂದು ಸಂಜೆ 7:45ಕ್ಕೆ ಕಾರ್ಯಕ್ರಮ ಅರೆ ಭಾಷೆ ಐಸಿರಿ. ಇದರಲ್ಲಿ ಅಂಗಳದ ಮಹತ್ವದ ಕುರಿತು ಮಾತನಾಡುತ್ತಾರೆ ಬಾರಿಯಂಡ ಜೋಯಪ್ಪ.
1: ಈಗ ನೀವು ಮಾತಾಡಬೇಕು ಅಂತ ಕರೆದ್ರು, ಸರಸ್ವತಿ ಒಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
2: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಸೆಪ್ಟೆಂಬರ್ 12ರಂದು ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
1: ನೀವು ಒಳ್ಳೆದನ್ನ ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗಿಲ್ಲ, ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ, ನಾವು ಎಷ್ಟು ಇದನ್ನಾಕು ಯೋಜನೆ ಮಾಡೋಷ್ಟು ಇದೆ ಅಲ್ವಾ.
2: ಸಮಯ ಶನಿವಾರ 5:00 ಗಂಟೆಗೆ.
1: ಎಷ್ಟು ಚಂದ ಇದೆ ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫ್. ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್, ಯಾರು ಕಷ್ಟಪಟ್ಟಿಲ್ಲ ಹೇಳಿ.
2: ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ದರ್ಶನ್ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಸಾಧು ಕೋಗಿಲಾ.

ಜೆಸ್ಸಿ ಗಿಫ್ಟೋರು ರಾಗ ಸಂಯೋಜಿಸಿರುವ ಸಂಜು ವೆಟ್ಸ್ ಗೀತಾ ಚಿತ್ರದ ಗೀತೆಯನ್ನ ಕೇಳೋಣ. ಈ ಗೀತೆಯನ್ನ ಹಾಡಿದ್ದಾರೆ ಶ್ರೇಯಾ ಘೋಷ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ಶುಭವಾವುದು ಲೋಕದಲ್ಲಿ ನೋಡೆ, ವಿಭಜಿಸಲ್ಕಾಗದನ್ಯೋನ್ಯ ಸಂಬಂಧ. ಶುಭವಾವುದು ಅಶುಭವಾವುದು ಲೋಕದಲ್ಲಿ ನೋಡೆ, ವಿಭಜಿಸಲ್ಕಾಗದನ್ಯೋನ್ಯ ಸಂಬಂಧ. ಉಭಯವನು ಮೀರ್ದ ಸಾಮ್ಯದ ನೀತಿಯೊಂದಿಹುದು, ಅಭಯ ಪಥವದು ನಿನಗೆ ಮಂಕುತಿಮ್ಮ. ಉಭಯವನು ಮೀರ್ದ ಸಾಮ್ಯದ ನೀತಿಯೊಂದಿಹುದು, ಅಭಯ ಪಥವದು ನಿನಗೆ ಮಂಕುತಿಮ್ಮ.

ಶುಭ ಅಥವಾ ಅಶುಭ, ಒಳ್ಳೆಯದು ಅಥವಾ ಕೆಟ್ಟದ್ದು, ಇವೆಲ್ಲ ನಾವು ಭಾವಿಸೋ ಹಾಗೆ. ಇವೆಲ್ಲ ಲೌಕಿಕ ಮಟ್ಟದ ಸತ್ಯಗಳು, ಅಲೌಕಿಕನಿಗೆ ಅಲ್ಲ ಅಂತ ಹೇಳ್ತಾರೆ ದೇವಿಜಿ. ಹಾಗೆ ನೋಡಿದ್ರೆ ಈ ಒಳಿತು ಕೆಡುಕುಗಳು ಅಂದ್ರೆ ಗುಡ್ ಅಂಡ್ ಈವಿಲ್ ಪ್ರಕೃತಿಯ ಒಂದು ಸಮನ್ವಯ ಅಂತಾನು ಕೆಲವರು ಅಭಿಪ್ರಾಯ ಪಡ್ತಾರೆ. ಪ್ರಸಿದ್ಧ ಇಂಗ್ಲಿಷ್ ಕವಯಿತ್ರಿ ಎಮಿಲಿ ಡಿಕನ್ಸನ್ ಒಂದು ಪದ್ಯದಲ್ಲಿ ಹೇಳೋ ಹಾಗೆ, ಮೃದುವಾದ ಹೂ ಪಕಳೆ ಮೇಲೆ ಹಿಮ ಹೆಪ್ಪುಗಟ್ಟುತ್ತೆ, ಅದು ಹೂವನ್ನ ಸೀಳಿಯೇ ಬಿಡುತ್ತೆ. ಆಮೇಲೆ ಸೂರ್ಯ ಬರ್ತಾನೆ, ಅವ ತನ್ನ ಕಿರಣಗಳ ಶಾಖದಿಂದ ಈ ಹಿಮವನ್ನ ಕರಗಿಸಿಬಿಡ್ತಾನೆ. ಇಲ್ಲಿ ಯಾರಿಗೆ ಯಾರೂ ಶತ್ರುಗಳಲ್ಲ, ಹಾಗೆ ಯಾರಿಗೆ ಯಾರೂ ಮಿತ್ರರಲ್ಲ. ಆಕೆ ಹೇಳ್ತಾಳೆ, ಇಷ್ಟೆಲ್ಲ ನೋಡಿನೂ ದ ಸನ್ ಮೂವ್ಸ್ ಅನ್ಮೂವ್ಡ್. ಈ ಲೋಕ ವ್ಯಾಪಾರಗಳ ಬಗ್ಗೆ ಅವನಿಗೆ ಯಾವುದೇ ಚಿಂತೆ ಇಲ್ಲ, ಬದ್ಧತೆ ಇಲ್ಲ. ಇದನ್ನೇ ಎಮಿಲಿ ಡಿಕನ್ಸನ್ ಕಾಸ್ಮಿಕ್ ಐರನಿ ಅಂತ ಕರೀತಾಳೆ. ಹೀಗೆ ಪ್ರಕೃತಿಯ ಒಳಿತು ಕೆಡುಕು ಒಂದು ಕಡೆ ಆದರೆ ಮನುಷ್ಯ ಶರೀರದಲ್ಲೂ ಇಂಥ ದ್ವಂದ್ವ ಇದೆ. 9 ತಿಂಗಳು ತುಂಬಿ ಮುದ್ದು ಮಗು ಹೊರಗೆ ಬರೋದು ಎಂಥ ಉತ್ಸವ, ಆದರೆ ಅದಕ್ಕೆ ಮುಂಚೆ ಆ ತಾಯಿ ಅನುಭವಿಸೋ ಅಪಾರ ನೋವು. ಇಂಥದ್ದೊಂದು ನೋವು ಇದ್ದೇ ಇದೆ ಅನ್ನೋದು ಪ್ರತಿಯೊಬ್ಬ ಮಹಿಳೆಗೂ ಗೊತ್ತು. ಹಾಗಂತ ಮಗುವಿನ ಆಸೆನ ಆಕೆ ಬಿಟ್ಟುಬಿಡ್ತಾಳಿಯೇ? ನೋವಿನಂಥ ಕಷ್ಟ ಮುಂದೆ ಆಕೆಗೆ ಶುಭವೇ ಆಗಿಬಿಡುತ್ತೆ. ಅಂದಮೇಲೆ ಈ ಶುಭ ಅಶುಭಗಳ ಪರಿಕಲ್ಪನೆ ಅವರವರು ಭಾವಿಸದ ಹಾಗೆ. ಯಾಕಂದ್ರೆ ಇಂಥ ಉಭಯವನು ಮೀರಿದ ಸಾಮ್ಯದ ನೀತಿ ಒಂದಿಹುದು ಅಂತಾರೆ ಡಿ ವಿಜಿಯವರು. ಅದೇ ಬ್ರಹ್ಮದರ್ಶನ. ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವ್ರಿಗೆ ಈ ಒಳಿತು ಕೆಡುಕುಗಳು ಬಾಧಿಸೋದೇ ಇಲ್ಲ. ಅಲ್ಲದೆ ಇವೆರಡೂ ಒಂದನ್ನೊಂದು ಬಿಟ್ಟಿರೋದೂ ಇಲ್ಲ. ಮಾವಿನ ಹುಳಿ ಮಧುರವಾಗುತ್ತೆ, ಕತ್ತಲೆ ನಂತರ ಬೆಳಕು ಬಂದೇ ಬರುತ್ತೆ. ಹಾಗಾಗಿ ಇದನ್ನ ಪ್ರಕೃತಿಯ ಅನಿವಾರ್ಯ ನಿಯಮ ಅಂತ ತಿಳ್ಕೋ ಅಂತಾರೆ ಡಿ ವಿಜಯವರು. ಇದೆಲ್ಲವನ್ನ ಮೀರಿದ ಅಭಯ ಪಥ ನಿಂಗೆ ಇದ್ದೇ ಇದೆ ಅನ್ನೋ ಭರವಸೆನೂ ಕೊಡ್ತಾರೆ.

ಸಾರ್ವಭೌಮನು ಸೃಷ್ಟಿಯೊಳಗದೋರ್ವನೆ ಕಾಣೋ, ಸರ್ವವನು ತನ್ನಾತ್ಮವೆಂದು ಬದುಕುವನು. ಸಾರ್ವಭೌಮನು ಸೃಷ್ಟಿಯೊಳಗದೋರ್ವನೆ ಕಾಣೋ, ಸರ್ವವನು ತನ್ನಾತ್ಮವೆಂದು ಬದುಕುವನು. ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು ಸರ್ವ ಮಂಗಳನವನು ಮಂಕುತಿಮ್ಮ. ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು ಸರ್ವ ಮಂಗಳನವನು ಮಂಕುತಿಮ್ಮ.

0: ಸಾಮರ್ಥ್ಯದ ಬಗ್ಗೆ ವಿಶ್ವಾಸ ಇರೋರಿಗೆ ಕೆಚ್ಚಿದೆ, ತಮಗೆ ತಾವೇ ಅಧಿಕಾರಿ ಅಂತ ಅವರು ಭಾವಿಸ್ತಾರೆ. ಬೇರೆ ಯಾವುದೇ ಪ್ರಭಾವಕ್ಕಾಗ್ಲಿ ಲೋಭಕ್ಕಾಗ್ಲಿ ಅವರು ಮಣಿಯಲ್ಲ. ತೀರಾ ಮೈಯುಬ್ಬಿ ಬಿಟ್ರೆ ನೀನೇ ಪರದೇಶಿ ನಾನೇ ಸ್ವದೇಶಿ ಅಂತ ದೇವರಿಗೆ ಸವಾಲ್ ಹಾಕ್ಬಿಡ್ತಾರೆ. ಹೀಗೆ ಆತ್ಮತೃಪ್ತಿ ಅನಸೂಯತೆ ಇರೋಂಥ ಜೀವಕ್ಕೆ ಯಾರದೇ ಹಂಗು ಇರೋಲ್ಲ. ಸಾಮಾನ್ಯವಾಗಿ ಕಲಾವಿದರಿಗೆ ಮತ್ತು ನಿಜವಾದ ಅರ್ಥದಲ್ಲಿ ಸಮಾಜ ಕಲ್ಯಾಣ ಮಾಡುವಂಥ ನಿಸ್ವಾರ್ಥಿಗಳಿಗೆ ಈ ಹೃದಯ ವೈಶಾಲ್ಯತೆ ಹೆಚ್ಚು. ಮಹಾರಾಜ ಒಬ್ಬ ಹೇಳಿ ಕಳಿಸಿದ್ರು, ನಮ್ಮ ಚಿತ್ರದುರ್ಗದ ಭೈರವಿ ವೆಂಕಟಸುಬ್ಬಯ್ಯನವರು ಹೋಗ್ಲೇ ಇಲ್ಲ, ನನಗೆ ಇರೋದು ಒಂದೇ ಅಧಿಕಾರಿ, ಅವಳೇ ನನ್ನ ತಾಯಿ ಭೈರವಿ, ಅವಳಿಗೆ ಮಾತ್ರ ನಾನು ಹಾಡೋದು, ಉಳಿದ ಯಾವುದೇ ಅಧಿಕಾರ ನನಗೆ ಗೊತ್ತಿಲ್ಲ ಅಂತ ರಾಜನ ಆಹ್ವಾನವನ್ನ ಧಿಕ್ಕರಿಸ್ಬಿಟ್ರು. ಹೀಗೆ ಮಾಡಬೇಕಾದ್ರೆ ಆ ಆತ್ಮಸಿದ್ಧತೆ ಎಷ್ಟೊಂದು ನಿರ್ಭೀತವಾದದ್ದು. ನಮ್ಮ ಭಕ್ತಿ ಭಂಡಾರಿ ಬಸವಣ್ಣ ಕೂಡ ಹಾಗೆ ಬಿಜ್ಜಳನ ಮಾತುಗಳನ್ನ ಮೀರಿ ಅನೇಕ ಸುಧಾರಣೆಗಳನ್ನ ಅನೇಕ ಕ್ರಾಂತಿಗಳನ್ನ ಅವರು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದ್ರು. ಭಯ ಎಂದೂ ಅವರನ್ನ ಕಾಡಲಿಲ್ಲ. ಇನ್ನು ಪ್ರಸಿದ್ಧ ತತ್ವಜ್ಞಾನಿ ಸರಸಿ ಮೃದುಭಾಷಿ ನಮ್ಮ ಸಾಕ್ರಟೀಸ್ ಅಂತ ಇನ್ನೊಬ್ಬ ಸಾರ್ವಭೌಮ. ವಾಸ್ತವವಾಗಿ ತಪ್ಪಾಯ್ತು ಅಂತ ಒಪ್ಕೊಂಡ್ಬಿಡು, ಜೀವದಾನ ಮಾಡ್ತೀವಿ ಅಂತ ರಾಜಾಜ್ಞೆ ಆಗಿತ್ತಂತೆ. ಆದ್ರೆ ಆತ ಜಗ್ಲಿಲ್ಲ. ಮಾಡದ ತಪ್ಪುಗಳನ್ನ ಅದು ಜೀವದಾಸೆಗಾಗಿ ಒಪ್ಕೊಳ್ಳೋದು ಆತ್ಮವಂಚನೆ, ಅಂಥ ಕೆಲಸ ನಾನು ಮಾಡೋಲ್ಲ ಅಂದ್ಬಿಟ್ಟ. ಅಮೃತ ಕುಡಿದ ಹಾಗೆ ವಿಷ ಕುಡಿದ್ಬಿಟ್ಟ. ಈ ಮಹಾನುಭಾವರೆಲ್ಲ DVG ಹೇಳೋ ಹಾಗೆ ತಮಗೆ ತಾವೇ ಸಾರ್ವಭೌಮರು. ಯಾಕೆಂದ್ರೆ ಅವ್ರಗಳಿಗೆ ಸ್ವಾರ್ಥದ ಸಂಕುಚಿತ ಸಂಕೋಲೆಗಳು ಇರಲ್ಲ. ಸರ್ವವನು ತನ್ನಾತ್ಮವೆಂದೇ ಬದುಕಿದವರು ಇವರು. ಇಂಥವರೇ ನಿಜವಾದ ಸರ್ವಮಂಗಳರು ಅಂತ ಹೇಳ್ತಾರೆ ತಿಮ್ಮಗುರು. ಜಗತ್ತಿನ ಕಲ್ಯಾಣವೇ ತನ್ನ ಕಲ್ಯಾಣ ಅಂತ ಭಾವಿಸೋ ಉದಾರ ಆತ್ಮಗಳು ಅಂತಲೂ ಅಭಿಪ್ರಾಯ ಪಡ್ತಾರೆ.
1: ಕಗ್ಗದ ಸಿರಿ DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯರ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ MGC ಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9 ಗಂಟೆ.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಎಷ್ಟು ಡೇಂಜರಸ್?
2: ಆಕ್ಚುಲಿ ಡೇಂಜರಸ್ ಏನಿಲ್ಲ. ಕುತ್ತಿಗೆ ನೋವು ಮತ್ತೆ ಸೊಂಟದ ನೋವು 90% ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ 90% ಆಫ್ ದ ಟೈಮ್, 95% ಆಫ್ ದ ಟೈಮ್ ಅದರಿಂದ ಏನು ಅಪಾಯ ಆಗ್ಬಿಡೋದಿಲ್ಲ, ಬಟ್ ನೋವು ಆಗುತ್ತೆ. ಈಗ ನಾವು ಯಾರಿಗಾದ್ರೂ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಸೊಂಟದ ನೋವು ಕುತ್ತಿಗೆ ನೋವು ಬಂದಿದೆ ಅಂದ್ರೆ ನನಗನ್ಸುತ್ತೆ ಎಲ್ಲರಿಗೂ ಬಂದಿರುತ್ತೆ. ಸೊ ಇದು ಡೇಂಜರಸ್ ಇಲ್ಲದೆ ಇರ್ಬೋದು, ಬಟ್ ಇದರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ದಿನೇ ದಿನೇ ಅದೇನಾದರೂ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ರೆ ಮುಂದೆ ಹೋಗಿ ಇದು ನಿಮಗೆ ತೊಂದರೆ ಕೊಡ್ಬೋದು. ಸ್ವಲ್ಪ ಸಿಂಪಲ್ ಮೆಷರ್ಸ್ ಲೈಕ್ ಕರೆಕ್ಟಿಂಗ್ ದ ಪೋಸ್ಚರ್, ಗುಡ್ ಎಕ್ಸಸೈಸಸ್, ಲಿಟಲ್ ಲಾಸ್ ಆಫ್ ವೇಟ್, ಏನು ತುಂಬಾನೇ ಜಾಸ್ತಿ ಆದಾಗ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೊಂಡು ಒಂದು ಕೆಲವೊಂದು 8-10 ದಿವಸದ ಮಾತ್ರೆಗಳು ತಗೊಂಡು ಸ್ವಲ್ಪ ಎಕ್ಸಸೈಸ್, ಫಿಸಿಯೋಥೆರಪಿ ಮಾಡಿಕೊಂಡ್ರೆ 90% ಆಫ್ ದ ಬ್ಯಾಕ್ ಅಂಡ್ ನೆಕ್ ಪೇನ್ಸ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. For appointments, call 0821-255-000. Save the number, save lives.
3: The number you've dialed is currently busy. Kindly
4: try after the call. ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-90-128.
6: ರೀ, ನಮ್ಮ ಈ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್.

0: ಎಲ್ಲಿಂದ ತಗೊಳ್ಳೋಣ?
1: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲಾ ಸಿಗುತ್ತೆ.
0: ಅಲ್ಲೇ ತಗೊಳ್ಳೋಣ, ನಮ್ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
2: ಅಕ್ಷರ ಮನೆ ಮಂತ್ರಾಲಯ, ಮನಸೇ ದೇವಾಲಯ, ಮನೆ ಮಂತ್ರಾಲಯ. ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228-558 ಹಾಗೂ 228-129. ಕೋಡ್ ಸಂಖ್ಯೆ 08-272. ಶ್ರೋತೃಗಳೇ, ಭಾಗವಹಿಸಿ. ಅಂತ್ಯಾಕ್ಷರಿ.
3: ಶ್ರೋತೃಗಳೇ, ಇದೊಂದು ಪ್ರಕಟಣೆ. ವಿರಾಜಪೇಟೆ ಇಸಿಎಚ್ಎಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ದಿನಾಂಕ 8 ಸೆಪ್ಟೆಂಬರ್ 2026, ಅಂದರೆ ಇಂದು ಮಂಗಳವಾರ, ಸೇವೆಗೆ ಲಭ್ಯವಿರುವುದಿಲ್ಲ ಎಂದು ಪಾಲಿಕ್ಲಿನಿಕ್ನ ಅಧಿಕಾರಿಗಳು ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ.
2: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ,
4: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತ ಅಂದಾಗ ಆಗುವ ಒಂದು ಭಾವನೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 9:05. ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕುವೆಂಪು ಅವರ ಕವಿತೆ, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ. ಹಾಡಿದ್ದಾರೆ ಉಪಾಸನಾ ಮೋಹನ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು, ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571201.
1: ಸಂತೋಷದ ಸಂಗೀತವ ನೀ ತಂದೆ ಕಿಲಕಿಲ ನಗೆಯಲ್ಲಿ.
2: ಶ್ರೋತೃಗಳೇ, ಇದೀಗ ಬಂದ ನಿಧನ ಸುದ್ದಿ. ವಿರಾಜಪೇಟೆ ಹಾಲುಗುಂದ ನಿವಾಸಿ ಪುಗ್ಗೇರ ಪೌತಿ ಗಣಪತಿ ಅಯ್ಯಂಗಡ ಪುಣ್ಣ ತಂಗಿ ಗಣಪತಿ ಅಯ್ಯಂಗ ಇಂದು ಮರಣಪಟ್ಟಿತು. 98 ವಯಸ್ಸಿನ ಪುಗ್ಗೇರ ತಂಗಿ ಗಣಪತಿ ತಾಮನೆ ಕೋಡಿರ ಇಂಡ ಚಾವುತಡಿನ ಹಾಲುಗುಂದ ಪುಗ್ಗೇರ ವಿಜು ಮನೆಯಲ್ಲಿ ಬೆಚ್ಚಿತ್ತು. ಆಕಿರಿ ಕಾರ್ಯ ಇಂದು 24 ಗಂಟೆಗೆ ದೇವಣಗೀರಲುಳ್ಳ ಒಕ್ಕತೂಟಗಳದ ನಡಪ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲರಿಗೂ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲದಂತಾಗಿದೆ. ಒಂದು ಕುಟುಂಬ ಅಂದರೆ ತಂದೆ, ತಾಯಿ, ಮಕ್ಕಳು, ಅಜ್ಜ ಅಜ್ಜಿ ಇರ್ತಾ ಇದ್ದದ್ದು ಸಹಜ. ಆದರೆ ಈಗೆಲ್ಲ ಮನೆ ಮಾತ್ರ ದೊಡ್ಡದು, ಮನೆಯಲ್ಲಿರುವ ಮಂದಿ ಕಡಿಮೆ. ಹೌದು, ಹಾಗಿದ್ರೆ ಬನ್ನಿ ಇವತ್ತಿನ ಚಿತ್ರಚಿತ್ತಾರದಲ್ಲಿ ಸಂಬಂಧಗಳ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ತಂದೆ ಅನ್ನೋ ಮಹತ್ತರ ಸಂಬಂಧದ ಬಗ್ಗೆ ಹೇಳೋದಾದ್ರೆ, ಅಪ್ಪ ಹೆಡ್ ಆಫ್ ದ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ತಂದೆಯ ಸ್ಥಾನಕ್ಕೆ ಯಾರು ಕೂಡ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ತಂದೆ ತುಂಬಾ ಜವಾಬ್ದಾರಿ ಹೊಂದಿರ್ತಾರೆ. ತನ್ನ ಮನೆಯವರನ್ನೆಲ್ಲ ಸಾಕೋ ದೊಡ್ಡ ಜವಾಬ್ದಾರಿಯೇ ತಂದೆಯದ್ದು. ಪ್ರತಿದಿನ ತನ್ನ ಕುಟುಂಬದವರು ಯಾರೇ ಆಗಿರ್ಬೋದು, ಅದು ಬೇಕು ಇದು ಬೇಕು ಅಂತ ಏನೇ ಕೇಳಿದ್ರೂ ಕೂಡ ಅದನ್ನೆಲ್ಲ ತಂದುಕೊಡದೆ ಹೋದರೆ ಎಲ್ಲಿ ಬೇಜಾರಾಗುತ್ತೋ ಅಂತ ಕೆಲವೊಮ್ಮೆ ದುಡ್ಡಿಲ್ಲದೆ ಇದ್ದರೂ ಸಾಲ ಮಾಡಿಯಾದರೂ ತಂದುಕೊಟ್ಟು ಅವರ ಮುಖದಲ್ಲಿ ಖುಷಿ ನೋಡೋ ತಾನು ಖುಷಿ ಪಟ್ಕೊಳ್ಳೋ ಹೃದಯವಂತ ಅಂದರೆ ಅದು ತಂದೆ. ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಆಗಿರೋ ಇವರು ಮನೆಯ ಆಧಾರ ಸ್ತಂಭ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಕವಚ ಚಿತ್ರಕ್ಕೆಂದು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್.

ಇನ್ನು ತಾಯಿಯ ಬಗ್ಗೆ ಹೇಳೋದಾದ್ರೆ, ತಾಯಿಯೇ ಮೊದಲ ಗುರು, ತಾಯಿಗಿಂತ ಬಂಧು ಇಲ್ಲ, ತಾಯಿಯೇ ದೇವರು ಅಂತ ಎಲ್ರಿಗೂ ಗೊತ್ತಿದೆ. ಹಾಗೆಯೇ ತಾಯಿಗೆ ಸಾಟಿ ಬೇರೊಬ್ಬರಿಲ್ಲ ಅನ್ಬಹುದು. ತಾಯಿ ಪ್ರೀತಿ ಮಮತೆ ವಾತ್ಸಲ್ಯಕ್ಕೆ ಹೆಸರಾದವಳು. ಪ್ರತಿದಿನ ತನ್ನ ಆರೋಗ್ಯದ ಕಾಳಜಿಗಿಂತ ತನ್ನ ಮಕ್ಕಳ ಮನೆಮಂದಿಯ ಬಗ್ಗೆನೇ ಹೆಚ್ಚಾಗಿ ಕಾಳಜಿ ವಹಿಸ್ತಾಳೆ ಈ ತಾಯಿ. ತನ್ನ ಹೊಟ್ಟೆ ಕಾಲಿಟ್ಟರೂ ತನ್ನ ಮಕ್ಕಳನ್ನ ಉಪವಾಸ ಇರಿಸದ ಮಹಾಕರುಣಾಮಯಿ ಅಂದರೆ ಅದು ಅಮ್ಮ. ಈ ಆಧುನಿಕ ಯುಗದಲ್ಲಿ ದುಡ್ಡು ಕೊಟ್ಟು ಕೊಂಡುಕೊಳ್ಳಲಾಗದೆ ಇರೋದು ಅಂದರೆ ಅದು ತಂದೆ ತಾಯಿಯ ಪ್ರೀತಿ ಮಾತ್ರ. ಎಕ್ಸ್ಕ್ಯೂಸ್ ಮೀ ಚಿತ್ರಕ್ಕೆಂದು ಹಾಡಿದ್ದಾರೆ ಪ್ರೇಮ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್, ರಾಗ ಸಂಯೋಜನೆ ಆರ್ ಪಿ ಪಟ್ನಾಯಕ್.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಶ್ರೋತೃಗಳೇ, ಇದು ನೀವು ಕೇಳ್ತಿದ್ದೀರ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಸಮಯ 9:42:30. ಮಕ್ಕಳು ಹುಟ್ಟಿದಾಗ್ನಿಂದ ಅವರನ್ನ ಬೆಳೆಸಿ ಒಳ್ಳೆ ಬುದ್ಧಿ ಕಲಿಸಿ ನೋಡ್ಕೊಳ್ಳೋದು ತಂದೆ ತಾಯಿ. ಆದ್ರೆ ಅವರ ನಂತರ ನಾವು ಹೆಚ್ಚಾಗಿ ಬೆರೆಯೋದು ಒಡ ಹುಟ್ಟಿದವ್ರ ಜೊತೆನೆ, ಅಂದ್ರೆ ಅಣ್ಣ, ತಂಗಿ, ಅಕ್ಕ, ತಮ್ಮ ಇವರೆಲ್ಲರ ಜೊತೆ. ಅಣ್ಣ ಇದ್ರೆ ತಂಗಿಯರ್ಗಂತೂ ತುಂಬಾ ಖುಷಿ. ಅಕ್ಕ ಕೂಡ ಅಷ್ಟೇ, ತನ್ನ ತಂಗಿ ತಮ್ಮನ ತುಂಬಾ ಕೇರ್ ಮಾಡ್ತಾರೆ. ಮನೇಲಿ ಅಪ್ಪ ಅಮ್ಮ ಇಲ್ದ ಟೈಮಲ್ಲಿ ಅಕ್ಕನೇ ನಮ್ಗೆ ತಾಯಿಯಾಗಿರ್ತಾಳೆ. ಅಂತಹ ಒಂದು ಅದ್ಭುತ

0: ಟೂಕರಾಗಿರಿ.
1: ಶ್ರೋತೃಗಳೇ, ಇದು ನೀವು ಕೇಳ್ತಿದ್ದೀರಾ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಸಮಯ 9:42:30. ಮಕ್ಕಳು ಹುಟ್ಟಿದಾಗ್ನಿಂದ ಅವರನ್ನ ಬೆಳೆಸಿ ಒಳ್ಳೆ ಬುದ್ಧಿ ಕಲಿಸಿ ನೋಡ್ಕೊಳ್ಳೋದು ತಂದೆ ತಾಯಿ. ಆದರೆ ಅವರ ನಂತರ ನಾವು ಹೆಚ್ಚಾಗಿ ಬೆರೆಯೋದು ಒಡ ಹುಟ್ಟಿದವ್ರ ಜೊತೆನೆ, ಅಂದರೆ ಅಣ್ಣ, ತಂಗಿ, ಅಕ್ಕ, ತಮ್ಮ ಇವರೆಲ್ಲರ ಜೊತೆ. ಅಣ್ಣ ಇದ್ರೆ ತಂಗಿಯರಿಗಂತೂ ತುಂಬ ಖುಷಿ. ಅಕ್ಕ ಕೂಡ ಅಷ್ಟೇ, ತನ್ನ ತಂಗಿ ತಮ್ಮನ ತುಂಬ ಕೇರ್ ಮಾಡ್ತಾರೆ. ಮನೇಲಿ ಅಪ್ಪ ಅಮ್ಮ ಇಲ್ಲದ ಟೈಮಲ್ಲಿ ಅಕ್ಕನೇ ನಮಗೆ ತಾಯಿಯಾಗಿರ್ತಾಳೆ. ಅಂತಹ ಒಂದು ಅದ್ಭುತ ಶಕ್ತಿ ಆಕೆಯಲ್ಲಿದೆ. ಅಣ್ಣನಿಗೂ ಅಷ್ಟೇ, ಮನೆಯವರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ತಂದೆಯ ಹಾಗೇನೆ. ಅಣ್ಣ ಅಥವಾ ಅಕ್ಕನ ಜೊತೆ ಜಗಳ ಆಡೋದಂದ್ರೆ ಒಂಥರ ಖುಷಿ. ಅವರ ಯಾವುದಾದ್ರೂ ಬಟ್ಟೆ, ಪುಸ್ತಕ, ಬ್ಯಾಗ್ ಹೀಗೆ ಏನೇ ಒಂದು ಸಿಕ್ಕಿದ್ರೂ ಸಾಕು, ಅಲ್ಲಿಂದ ಶುರುವಾಗೋ ಜಗಳ ಆ ದಿನ ಪೂರ್ತಿ ಕಳೆದ್ರೂ ಮುಗಿಯಲ್ಲ. ಎಷ್ಟೇ ಜಗಳ ಆಡಿದ್ರೂ ಆಮೇಲೆ ಇಬ್ರು ಒಂದೇ ಅನ್ನೋ ಹಾಗೆ ಇರ್ತಾರೆ. ಅದೇ ತಾನೇ ನಿಜವಾದ ಪ್ರೀತಿ. ಅಣ್ಣ ತಂಗಿ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಪ್ರೀತಿ. ಮೊಮ್ಮಕ್ಕಳಿಗೂ ಅಷ್ಟೇ, ಅಜ್ಜಿ ತಾತ ಅಂದರೆ ಪ್ರೀತಿ ಜಾಸ್ತಿ, ಮುದ್ದುನೂ ಜಾಸ್ತಿ. ಅಜ್ಜನ ಮುದ್ದು, ಅಜ್ಜಿಯ ಕೈತುತ್ತು ಎಲ್ಲರ ಜೀವನದಲ್ಲಿ ಸಿಗೋದು ತುಂಬ ಕಡಿಮೆ ಅಲ್ವಾ? ಆದರೆ ಮನೆಯಲ್ಲಿ ಇಂತಹ ಹಿರಿಯರು ಇರೋದ್ರಿಂದನೇ ಕೆಲವು ಸಂಪ್ರದಾಯಗಳು ಈಗಲೂ ಉಳಿದುಕೊಂಡಿದೆ. ಕೇಳುಗರೆ, ಇದಿಷ್ಟು ಚಿಕ್ಕ ಸಂಸಾರದ ಚೊಕ್ಕ ಸಂಬಂಧಗಳಾದರೆ ಇನ್ನೊಂದು ಅದ್ಭುತವಾದ ಸಂಬಂಧ ಇದೆ, ಅದೇ ಸ್ನೇಹ ಸಂಬಂಧ. ಇದರ ಬಗ್ಗೆ ಮಾತಾಡೋಕ್ಕೂ ಮುನ್ನ ಒಂದು ಗೀತೆಯನ್ನ ಕೇಳಿ ಬರೋಣ.
1: ಕರುಳಿನ ಬಳ್ಳಿಯ ಸೋಕಿದರೆ
0: ಒಂದಾಗೋಣ ಬಾ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಇನ್ನು ಅಜ್ಜ ಅಜ್ಜಿ ಇವರು ಮನೆಯ ಹಿರಿಯರು. ಮನೆಯಲ್ಲಿ ಏನೇ ಒಂದು ಕಾರ್ಯ ನಡೀಬೇಕು ಅಂದರೆ ಅದಕ್ಕೆ ಇವರ ಒಪ್ಪಿಗೆ ಜೊತೆಗೆ ಇವರ ಸಮ್ಮುಖದಲ್ಲೇ ನಡೆಸಬೇಕು. ಅಷ್ಟೇ ಅಲ್ಲದೆ ಇವರ ಆಶೀರ್ವಾದ ಪಡೆದ್ರೆ ಇನ್ನೂ ಉತ್ತಮ. ಅಜ್ಜಿ ಅಂದರೆ ಸಾಕು, ಮೊಮ್ಮಕ್ಕಳಿಗಂತೂ ಕತೆ ಹೇಳಜ್ಜಿ ಕತೆ ಹೇಳಜ್ಜಿ ಅಂತ ದಿನಾಲೂ ಅವರ ಬೆನ್ನು ಬೀಳ್ತಾರೆ. ಆದರೆ ಅಜ್ಜಿ ಯಾವತ್ತಿಗೂ ಮೊಮ್ಮಕ್ಕಳ ಆಸೆ ಈಡೇರಿಸಲ್ಲ ಅಂತ ಹೇಳೋದೇ ಇಲ್ಲ. ಅಜ್ಜ ಅಜ್ಜಿಗೆ ಮೊಮ್ಮಕ್ಕಳಂದ್ರೆ ತುಂಬ

ಶ್ರೋತೃಗಳೇ, ಸ್ನೇಹ ಸಂಬಂಧ ಒಂದು ವ್ಯಕ್ತಿ ತನ್ನ ಚಿಕ್ಕ ವಯಸ್ಸಿನಿಂದ ತನ್ನ ಮನೆಯವರಿಗಿಂತ ಹೆಚ್ಚಾಗಿ ಹೊರಗಿನ ಸ್ನೇಹಿತರೊಂದಿಗೆ ಬೆರೆಯುವುದು ಸಹಜ. ನಮ್ಮ ಎಲ್ಲ ಭಾವನೆಗಳನ್ನು ಹಂಚಿಕೊಳ್ಳೋಕೆ ಸಾಧ್ಯವಿರುವಂತಹ ಏಕೈಕ ಸಂಬಂಧ ಅಂದರೆ ಅದೇ ಫ್ರೆಂಡ್ಶಿಪ್. ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬ ಫ್ರೆಂಡ್ ಇದ್ದೇ ಇರ್ತಾರೆ. ಸ್ಕೂಲ್ ಫ್ರೆಂಡ್, ಕಾಲೇಜ್ ಫ್ರೆಂಡ್, ಆಫೀಸ್ ಫ್ರೆಂಡ್, ಹೀಗೆ ನಾವು ಹೋದಲ್ಲೆಲ್ಲ ಒಂದೊಂದು ಫ್ರೆಂಡ್ ಸಿಕ್ಕೇ ಸಿಗ್ತಾರೆ. ಫ್ರೆಂಡ್ಶಿಪ್ನಲ್ಲಿ ತನ್ನ ವಯಸ್ಸಿನವರೇ ಸ್ನೇಹಿತರಾಗಬೇಕು ಅಂತೇನಿಲ್ಲ. ನಮಗಿಂತ ಚಿಕ್ಕೋರು ಆಗಿರಬಹುದು, ದೊಡ್ಡವರು ಆಗಿರಬಹುದು, ಸ್ನೇಹಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ತಾರೆ. ನಿಜ ತಾನೆ? ನಮ್ಮ ಮನಸ್ಸಲ್ಲಿ ಅದೆಷ್ಟೇ ನೋವು ನಲಿವು ಇದ್ರೂ ಅದನ್ನು ನಮಗೆ ಫ್ರೆಂಡ್ಗೆ ಹೇಳೋವರೆಗೂ ಸಮಾಧಾನನೇ ಇರೋದಿಲ್ಲ. ಹೇಳಿದ್ಮೇಲೇ ಮನಸ್ಸು ಹಗುರ ಆಗೋದು. ಅದೇ ಅಲ್ವಾ ನಿಜವಾದ ಗೆಳೆತನ? ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕ್ಕಿ ಜೆ ಮೇಯರ್ ಅವರು ಸಂಗೀತ ನೀಡಿರುವ ಜಾಲಿಡೇಸ್ ಚಿತ್ರದ ಗೀತೆ, ಗಾಯಕರು ಕಾರ್ತಿಕ್.

ಸ್ನೇಹಿತರೆ, ತಂದೆ ತಾಯಿಯ ಮಾತಿಗೆ ಬೆಲೆ ಕೊಡದೆ ಅವರನ್ನ ನೋಯಿಸಬಾರದು. ಅವರ ಮಾತಿಗೆ ಬೆಲೆ ಕೊಡೋಣ, ಗೌರವಿಸೋಣ, ಆರಾಧಿಸೋಣ. ಹಾಗೆಯೇ ಅಣ್ಣ ತಮ್ಮಂದಿರ ಪ್ರೀತಿ ಆಸ್ತಿ ವಿಚಾರದಲ್ಲಿ ಮಣ್ಣು ಪಾಲಾಗ್ತಾ ಇದೆ. ಆ ರೀತಿ ಸಂಭವಿಸದ ಹಾಗೆ ನಾವೇ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ್ರೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಸಿಕ್ಕಂತಾಗತ್ತೆ. ಇಲ್ಲವಾದರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅಂದ ಹಾಗಾಗುತ್ತೆ. ಮಕ್ಕಳು ಬೆಳೆದು ದೊಡ್ಡವರಾದ ನಂತರ ಹಿರಿಯರನ್ನ ಸರಿಯಾಗಿ ನೋಡಿಕೊಳ್ಳದೆ ಅವರನ್ನ ದೂರ ಮಾಡುವ ಬದಲು ಅವರನ್ನ ಚೆನ್ನಾಗಿ ನೋಡಿಕೊಂಡು ಅವರ ಪ್ರೀತಿ ಆಶೀರ್ವಾದ ಪಡೆದುಕೊಳ್ಳೋಣ. ಹಾಗೆ ಬೇರೊಬ್ಬರ ಮಾತು ಕೇಳಿ ತನಗೆ ಜೀವಕ್ಕೆ ಜೀವ ಕೊಡೋ ಸ್ನೇಹಿತರನ್ನ ಕಳೆದುಕೊಳ್ಬಾರದು. ಯಾಕಂದ್ರೆ ಕಳೆದು ಹೋದ ಸಂಬಂಧಗಳು ಮರಳಿ ಮತ್ತೆ ಮತ್ಯಾವತ್ತೂ ಸಿಗೋದಿಲ್ಲ. ಹಬ್ಬ ಚಿತ್ರಕ್ಕೆಂದು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಈ ಆಧುನಿಕ ಜಗತ್ತಿನಲ್ಲಿ ಹಣ ಇದ್ರೆ ಸಾಕು, ಏನನ್ ಬೇಕಾದರೂ ಖರೀದಿಸಬಹುದು ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ಹಣ ಕೊಟ್ಟು ಖರೀದಿಸಲಾಗದು ಅಂದರೆ ಅದೇ ಈ ಸಂಬಂಧಗಳು. ಹಾಗಾಗಿ ಸಂಬಂಧಿಕರನ್ನ ಕಳೆದುಕೊಳ್ಬೇಡಿ, ಸಂಬಂಧಗಳಿಗೆ ಬೆಲೆ ಕೊಡೋಣ, ಪ್ರೀತಿ ವಿಶ್ವಾಸ ನಂಬಿಕೆಗೆ ಜೀವ ತುಂಬೋಣ ಅಂತ ಹೇಳ್ತಾ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಗೆಳತಿ ಶ್ರುತಿ ಸಂಜೀವ್, ನಮಸ್ಕಾರ. ಇದುವರೆಗೆ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು.

ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರ ಸುಜನ್. ಈಗ ಸಮಯ 10:43. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದುಷಿ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಕೇಳೋಣ. ಮೊದಲಿಗೆ ರಾಮನಾಡ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ಕೃತಿ ಕಮಲಾಭರಣ, ರಾಗ ಕನ್ನಡ, ಆದಿತಾಳ.

ಶ್ರೋತೃಗಳೇ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿರುವಿರಿ. ಇನ್ನು ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಕೃತಿ ರಂಜನಿ ನಿರಂಜನಿ, ರಂಜನಿ ರಾಗ ಆದಿತಾಳ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿ ಸರಸ್ವತಿ ಭಗವತಿ, ಹಂಸ ವಿನೋದಿನಿ ರಾಘ, ಮಿಶ್ರ ಝಂಪೆ ತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ

0: ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ,
2: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತ ಅಂದಾಗ ಆಗುವ ಒಂದು ಭಾವನೆ.

0: ಹೌದು, ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಯುವ ಶಕ್ತಿಗಿದೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 10:33:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
1: ಗಾನ ಬಜಾನದ ಆರಂಭದಲ್ಲಿ ಕೇಳೋಣ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ರಾಜಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಗುಲ್ಜಾರ್ ಅವರದ್ದು, ಸಂಗೀತ ನೀಡಿದ್ದಾರೆ ಶಂಕರ್ ಎಹಸನ್ ಲಾಯ್.

ಇನ್ನು ಜುಬಿನ್ ನೌಟಿಯಾಲ್ ಹಾಗೂ ದೀಪಾಲಿ ಸಾತೆ ಅವರ ಧ್ವನಿಯಲ್ಲಿ ಕೇಳೋಣ ಕಲಿದಾರ್ ಲಾಪಟ ಚಿತ್ರದ ಗೀತೆ. ಗೀತ್ ಸಾಗರ್ ಅವರ ಸಾಹಿತ್ಯ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಅಮಿತ್ ತ್ರಿವೇದಿ.

ಇನ್ನು ಕೇಳೋಣ. ಶಕೀಲ್ ಆಜ್ಮಿ ಅವರು ಸಾಹಿತ್ಯ ರಚಿಸಿರುವ ಜೆಹರ್ ಚಿತ್ರದ ಗೀತೆ ಕೆಕೆ ಅವರ ಧ್ವನಿಯಲ್ಲಿ. ಸಂಗೀತ ನೀಡಿದ್ದಾರೆ ರೂಪ್ ಕುಮಾರ್ ರಾಥೋಡ್.

0: ಏ ಅಕ್ಕ ಬೇಗ ಬಾರಿ, ಕಸ ಬಂತು.
1: ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ? ಕಾಡಿ ಬಂದ್ರೆ ಅದರಲ್ಲೇ ಹಾಕ್ಬೇಕಾ? ನಮ್ಮ ಮನೆ ಹತ್ರನೇ ಮೋರಿ ಇದೆ, ನಾನು ಅದರಲ್ಲೇ ಹಾಕ್ಬಿಡ್ತೀನಿ, ಯಾರಿಗೂ ಗೊತ್ತಾಗಲ್ಲ.
0: ಶಿವ ಶಿವ, ಏನೇ ಹೀಗ್ ಮಾತಾಡ್ತಾ ಇದ್ಯಾ? ಪ್ರತಿದಿನ ಸರ್ಕಾರದಿಂದ ಗಾಡಿ ಬರುತ್ತೆ, ಅದರಲ್ಲಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಹಾಕ್ಬೇಕು. ನಿಮ್ಗೆ ಇಷ್ಟು ಗೊತ್ತಿಲ್ವಾ? ಇಷ್ಟು ಓದಿದ್ಯಾ?
1: ಅಯ್ಯೋ, ಗಾಡಿಗೆ ಹಾಕೋದಲ್ದೆ ಪುನಃ ಹಸಿ ಕಸ ಬೇರೆ ಒಣ ಕಸ ಬೇರೆ ಬೇರೆ ಮಾಡ್ಬೇಕಾ? ನನ್ಗಷ್ಟೆಲ್ಲ ಟೈಮ್ ಇಲ್ಲ, ನಾನೆಲ್ಲ ಒಂದ್ರಲ್ಲೇ ಹಾಕ್ತೀನಿ, ಯಾರು ಅದನ್ನೆಲ್ಲ ಚೆಕ್ ಮಾಡ್ತಾರೆ?
0: ಇಲ್ಲ ಕಣೆ, ತುಂಬ ದೊಡ್ಡ ತಪ್ಪು, ಹೀಗ್ ಮಾಡಬಾರ್ದು. ಅಲ್ಲಿ ಕಸ ವಿಂಗಡಣೆ ಮಾಡೋರ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಪಾಪ ಅವರು ಅಷ್ಟು ಜನರದು ಕಸ ವಿಂಗಡಣೆ ಮಾಡ್ಬೇಕು ತಾನೆ?
1: ಹೌದು, ಅದು ನಿಜಾನೇ. ಏನ್ ಮಾಡೋಣ ಇವಾಗ, ನಾನು ಆಲ್ರೆಡಿ ಮಿಕ್ಸ್ ಮಾಡ್ಬಿಟ್ಟಿದ್ದೀನಲ್ಲ.
2: ಬರಿ ಮಾತು
1: ನಾನು ಇನ್ಮೇಲೆ ಸೆಪರೇಟ್ ಮಾಡ್ಬಿಟ್ಟು ಹಾಕ್ತೀನಿ.
0: ಅದೆಲ್ಲ ನಡೆಯೋಲ್ಲ, ಈಗ್ಲೇ ಹಸಿ ಕಸ ಬೇರೆ ಒಣ ಕಸ ಬೇರೆ ತಕೊಂಬ. ನಂದು ವಿಂಗಡಣೆ ಆಗಿದೆಪ್ಪ, ನಾನ್ ಹೋಗ್ತಾ ಇದ್ದೀನಿ.
3: ನಗರದ ಸ್ವಚ್ಛತೆಗೆ ಸಹಕರಿಸೋಣ, ನಿರ್ಲಕ್ಷ್ಯ ಬೇಡ, ಜಾಗೃತ ಮನೋಭಾವದಿಂದ ಜವಾಬ್ದಾರಿಯುತವಾಗಿ ನಡೆಯೋಣ, ಅಲ್ಲವೇ? ಹೌದು.
4: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಸಮಯ 10:52:17. ಗಾನ ಬಜಾನದಲ್ಲಿ ಇನ್ನು ಕೇಳೋಣ ಸಿತಾರೆ ಜಮೀನ್ ಪರ್ ಚಿತ್ರದ ಗೀತೆ, ಶಂಕರ್ ಮಹದೇವನ್ ಹಾಗೂ ಅಮಿತಾಭ್ ಭಟ್ಟಾಚಾರ್ಯ ಅವರ ಧ್ವನಿಯಲ್ಲಿ. ರಚನೆ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು, ಸಂಗೀತ ನೀಡಿದ್ದಾರೆ ಶಂಕರ್ ಎಹಸನ್ ಲಾಯ್.
5: ನಥಿಂಗ್ ಅನ್ನ ಗಿಂತ

0: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ
1: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಆಗುವ ಒಂದು ಭಾವನೆ.

0: ಮಾತು ಯಾವ ರಾಜಿ.
1: ಹೌದು, ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಯುವ ಶಕ್ತಿಗಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರುಸ್ತೋಂ ಚಿತ್ರದ ಗೀತೆ, ಸುಕೃತಿ ಕಕ್ಕಡ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಮನೋಜ್ ಮೊಂಟಶೀರ್ ಅವರದ್ದು, ಸಂಗೀತ ನೀಡಿದ್ದಾರೆ ರಾಘವ್ ಸಚಾರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 11:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಗಾನಡಂಗೂರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಗಾನಡಂಗೂರದ ಮೊದಲಿಗೆ ಕೇಳೋಣ ದರ್ಶನ್ ಮೆಲ್ವಂಕಿ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಕಲ್ಟ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಅನಿಲ್ ಕುಮಾರ್ ಅವರದ್ದು, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿ ಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗಿನ ಮಾತುಕತೆ ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ಕೇಳೋಣ ಸಿದ್ದ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕರಾವಳಿ ಚಿತ್ರದ ಗೀತೆ. ಪ್ರಮೋದ್ ಮರವಂತೆ ಅವರು ಸಾಹಿತ್ಯ ರಚಿಸಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಚಿನ್ ಬಸ್ರೂರು.

0: ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು
1: ಹಾಲುಂಡ ತವರನ್ನು ಮಗಳೇ ನೆನೆಸೇ,
0: ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

0: ಯಾಗಿ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಮನೆ ಮಗಳೇ ಇದು ಬಾಳಕಟ್ಟಳೆ.
0: ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

ಇನ್ನು ಕೇಳೋಣ ಹರಿಹರನ್ ಅವರ ಧ್ವನಿಯಲ್ಲಿ ಪ್ರೀತಿಗಾಗಿ ಚಿತ್ರದ ಗೀತೆ, ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಅವರದ್ದು, ರಾಗ ಸಂಯೋಜನೆ ಎಸ್ ಎ ರಾಜ್ಕುಮಾರ್.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಎಸ್ ಹಾಗೂ ಪಿಸಿಒಡಿ ಈ ಕುರಿತು ಕೆಎಂಸಿಆರ್ಐನಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ಸಹಜಾ ಕಿತ್ತೂರು ಅವರೊಂದಿಗಿನ ಸಂದರ್ಶನ, ನಂತರ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಶ್ವೇತಾ ಕುಲಕರ್ಣಿ ಅವರಿಗೆ

ಮಾಹಿತಿಯನ್ನು ಕೇಳಲಿದ್ದೀರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಗಾನಡಂಗುರದಲ್ಲಿ ಇನ್ನು ಕೇಳೋಣ ವಿಜಯ್ ಪ್ರಕಾಶ್ ಹಾಗೂ ಪಲಾಕ್ ಮುಚ್ಚಲ್ ಅವರ ಹಾಡಿರುವ ಅಯೋಗ್ಯ ಚಿತ್ರದ ಗೀತೆ. ಚೇತನ್ ಕುಮಾರ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಇನ್ನು ಕೇಳೋಣ ಸಿದ್ದ ಶ್ರೀರಾಮ್ ಅವರು ಹಾಡಿರುವ ಏಳುಮಲೆ ಚಿತ್ರದ ಗೀತೆ. ರಚನೆ ನಾಗಾರ್ಜುನ್ ಶರ್ಮಾ ಅವರದ್ದು, ಸಂಗೀತ ನೀಡಿದ್ದಾರೆ ಡಿ ಇಮ್ಮನ್.

ಚಿತ್ರ ಅವರ ಧ್ವನಿಯಲ್ಲಿ ಕೇಳೋಣ ಭೂಪತಿ ಚಿತ್ರದ ಗೀತೆ. ರಚನೆ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ರಾಗ ಸಂಯೋಜನೆ ವಿ ಹರಿಕೃಷ್ಣ.

0: ಈಗ ನೀವು ಮಾತಾಡಬೇಕು ಅಂತ ಕರೆದ್ರು. ಸರಸ್ವತಿ ಅಮ್ಮಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಸೆಪ್ಟೆಂಬರ್ 12 ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
0: ಒಳ್ಳೆದನ್ನ ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ, ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ, ನಾವು ಎಷ್ಟು ಇದನ್ನಾಕು ಯೋಜಿಸಿ ಮಾಡೋಷ್ಟು ಇದೆ ಅಲ್ವಾ.
1: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
0: ಎಷ್ಟು ಚಂದ ಇದೆ ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫ್. ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್, ಯಾರು ಕಷ್ಟಪಟ್ಟಿಲ್ಲ ಹೇಳಿ.
1: ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಗಂಟೆ 33:06 ನೀವು ಕೇಳ್ತಾ ಇದ್ದೀರಾ ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಕೇಳೋಣ ಆರ್ ಚಂದ್ರು ಅವರು ಸಾಹಿತ್ಯ ರಚಿಸಿರುವ ತಾಜ್ಮಹಲ್ ಚಿತ್ರದ ಗೀತೆ. ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ, ಸಂಗೀತ ನೀಡಿದ್ದಾರೆ ಅಭಿಮನ್ ರಾಯ್.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ. ಕಾರ್ಯಕ್ರಮ ಪ್ರಸ್ತುತಿ ಹಿರಿಯ ಪತ್ರಕರ್ತರಾದ ಯೋಗೀಶ್ ಎಂಎನ್. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇನ್ನು 1:30 ನಿಮಿಷಕ್ಕೆ ನಮ್ಮ ನಿಲಯದಿಂದ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳಲಿದ್ದೀರಿ. 5 ಗಂಟೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಮಣ್ಣಿನ ಗಣಪತಿ ತಯಾರಿಸುವುದರ ಮೂಲಕ ಪರಿಸರ ಸ್ನೇಹಿ ಕೆಲಸ ಮಾಡುತ್ತಿರುವ ಮಡಿಕೇರಿಯ ರವೀಂದ್ರ ಪಿಎ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಶ್ರುತಿ ಎಂಎಂ, ನಿರ್ವಹಣೆ ಸುಜಾತ ಎಫ್ ತಳವಾರ್. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0827222858 ಅಥವಾ 2281299. ಇನ್ನು 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಗಾನಡಂಗುರದಲ್ಲಿ ಇನ್ನು ಕೇಳೋಣ ದಿಯಾ ಚಿತ್ರದ ಗೀತೆ, ಹಾಡಿದ್ದಾರೆ ಚಿನ್ಮಯಿ ಹಾಗೂ ಸಂಚಿತ್ ಹೆಗ್ಡೆ. ಸಾಹಿತ್ಯ ರಚನೆ ಧನಂಜಯ ರಂಜನ್ ಅವರದ್ದು, ಸಂಗೀತ ನೀಡಿದ್ದಾರೆ ಅಜನೀಶ್ ಲೋಕನಾಥ್.

ಗಾನಡಂಗುರದಲ್ಲಿ ಇನ್ನು ಕೇಳೋಣ. ವಿಶ್ವನಾಥ್ ರಾವ್ ಅವರು ಸಾಹಿತ್ಯ ರಚಿಸಿರುವ ಒಂದು ಮೊಟ್ಟೆಯ ಕಥೆ ಚಿತ್ರದ ಗೀತೆ ರಾಗ ಸಂಯೋಜಿಸಿ ಹಾಡಿದ್ದಾರೆ ಮಿಥುನ್ ಮುಕುಂದನ್.

ಇನ್ನು ಕೇಳೋಣ ಶ್ರೀಕಾಂತ್ ಹರಿಚರಣ್ ಅವರ ಧ್ವನಿಯಲ್ಲಿ ಜೈ ಭೀಮ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಸಂತೋಷ್ ವಿಶ್ವರತ್ನ ಅವರದ್ದು, ಸಂಗೀತ ನೀಡಿದ್ದಾರೆ ಸೇನ್ ಡಾಲ್ಟನ್.

0: ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು
1: ಹಾಲುಂಡ ತವರನ್ನು ಮಗಳೇ
0: ತವರು ಮನೆಯ ನೆನಪುಗಳನ್ನ ದಾಖಲಿಸುವ ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು ಮಹಿಳಾ ಲೋಕ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

ಇನ್ನು ಕೇಳೋಣ ವಶಿಷ್ಠ ಸಿಂಹ ಅವರ ಧ್ವನಿಯಲ್ಲಿ ದಯವಿಟ್ಟು ಗಮನಿಸಿ ಚಿತ್ರದ ಗೀತೆ, ರಚನೆ ಜಯಂತ್ ಕಾಯ್ಕಿಣಿ ಅವರದ್ದು, ಸಂಗೀತ ಅನುಪ್ಸೇಲಿ.

ಇದುವರೆಗೆ ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದ ಖ್ಯಾತ ಸಾಹಿತಿ ಚಿಂತಕ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮದಿನವೆಂದು ಕರ್ವಾಲೋ, ಚಿದಂಬರ ರಹಸ್ಯ, ಕಿರಿಗೂರಿನ ಗಯ್ಯಾಳಿಗಳು ಬಹುಚರ್ಚಿತ ಹಲವು ಕೃತಿಗಳ ಪೈಕಿ ಕೆಲವು. ಇಂದು ವಿವಿಧೆಡೆ ತೇಜಸ್ವಿ ಅವರ ಕೃತಿತ್ವ ಮತ್ತು ವ್ಯಕ್ತಿತ್ವ ಕುರಿತು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಜನರು ಗ್ರಹ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಏಷ್ಯಾದ ಅತಿದೊಡ್ಡ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಎಪಿಎಂಸಿ ಆವರಣದಲ್ಲಿ ದಾನಿಗಳ ನೆರವಿನಿಂದಲೇ ಶ್ರೀಮತಿ ಶಿವಲಿಂಗಮ್ಮ ಬಾಳನಗೌಡ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಭಾರ ಹೊರುವ ಕೂಲಿ ಕಾರ್ಮಿಕರ ಮಕ್ಕಳಿಗಾಗಿಯೇ ಕಟ್ಟಿದವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಆದರ್ಶ ಶಿಕ್ಷಕ ಡಾ ರಾಮಣ್ಣ ಮೂಲ್ಗಿ. ಕಳೆದ ಮೂರು ದಶಕಗಳಲ್ಲಿ ಸಾವಿರಾರು ಬಡ ಮಕ್ಕಳ ಬಾಳಲ್ಲಿ ಸಹೃದಯರ ಸಹಾಯದಿಂದ ಅಕ್ಷರದೀಪ ಹಚ್ಚಿದವರು. ಭಾರ ಹೊರುವವರ ಕಾಲೋನಿಯ ಹೆಣ್ಣು ಮಕ್ಕಳಿಗಾಗಿ ರಾತ್ರಿ ಶಾಲೆ ನಡೆಸಿದವರು. ಪ್ರದೇಶ ಸಮಾಚಾರಕ್ಕಾಗಿ ರಾಮು ಮೂಲ್ಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಹುಬ್ಬಳ್ಳಿಯ ಎಪಿಎಂಸಿ ಆವರಣದ ಕಾರ್ಮಿಕ ಬಂಧುಗಳಿಗೆ ವಿದ್ಯೆಯ ಮಹತ್ವವೇ ಗೊತ್ತಿರಲಿಲ್ಲ. ಸಾಕಷ್ಟು ದುಡಿತಿದ್ರು, ಶಿಕ್ಷಣದ ಅಕ್ಷರದ ಸಂಸ್ಕಾರ ಅವರಿಗೆ ಇರಲಿಲ್ಲ. ಆಗ ಮೊದಲು ನಮ್ಮ ಪಾಲಕರಿಗೆ ಅಕ್ಷರ ದೀಕ್ಷೆಯನ್ನು ಕೊಟ್ಟು ಮಕ್ಕಳಿಗೆ ಅಕ್ಷರ ಸಂಸ್ಕೃತಿಯನ್ನ ಅರಿವು ಮಾಡಿಕೊಟ್ಟಿದ್ದಕ್ಕಾಗಿ ಇಂದು ಅವರು ಹುಬ್ಬಳ್ಳಿಯ ಎಪಿಎಂಸಿ ಆವರಣದ ಕಾರ್ಮಿಕ ಬಂಧುಗಳು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ. ವಿದ್ಯಾ ಇದ್ದರ ಬಾಳಿಗೆ ಬೆಳಕ,
0: ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಮಾತನಾಡಿ, 3-9 ಕೋಟಿ ರೂಪಾಯಿ ಪ್ರತಿ ಕೆಪಿಎಸ್ ಶಾಲೆಯ ಮೂಲಸೌಕರ್ಯಕ್ಕಾಗಿ ಒದಗಿಸಲು ಯೋಜಿಸಲಾಗಿದೆ ಎಂದರು. ರಾಜ್ಯದ ಕೆಪಿಎಸ್ ಶಾಲೆಗಳಲ್ಲಿ ನಿಗದಿತ ಸಂಖ್ಯೆಗಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದರು. 2026 ರಾಷ್ಟ್ರೀಯ ಸ್ವಚ್ಛ ವಾಯು ಸರ್ವೇಕ್ಷಣಾ ಅಭಿಯಾನದ ಶ್ರೇಯಾಂಕಗಳನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ನಗರಗಳ ಪಟ್ಟಿಯಲ್ಲಿ ದಾವಣಗೆರೆ 11ನೇ ಸ್ಥಾನ, ಹುಬ್ಬಳ್ಳಿ ಧಾರವಾಡ 19 ಹಾಗೂ ಕಲಬುರಗಿ 36ನೇ ಸ್ಥಾನ ಪಡೆದಿದೆ. ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟವನ್ನು ಹುಬ್ಬಳ್ಳಿ ಹಾಗೂ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಆರಂಭಿಸಿದೆ. ಪ್ರತಿ ಕಿಲೋ ಈರುಳ್ಳಿಗೆ 35 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರ ಕಾಂದಾ ಎಕ್ಸ್ಪ್ರೆಸ್ ಮೂಲಕ ಈರುಳ್ಳಿ ರವಾನಿಸುತ್ತಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರತಿ ಕಿಲೋಕ್ಕೆ 70 ರೂಪಾಯಿಗಿಂತ ಅಧಿಕ

ಬೆಲೆಗೆ ಈರುಳ್ಳಿ ಮಾರಾಟವಾಗುತ್ತಿದೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ತಿಂಗಳ 25ರಿಂದ 28ನೇ ತಾರೀಖಿನವರೆಗೆ ಕೃಷಿ ಮೇಳ ಆಯೋಜಿಸಿದೆ. 4 ದಿನಗಳ ಈ ಕೃಷಿ ಮೇಳದಲ್ಲಿ ಲಕ್ಷಾಂತರ ಕೃಷಿಕರು, ಕೃಷಿ ಆಧಾರಿತ ಉದ್ದಿಮೆದಾರರು, ಕೃಷಿ ನವೋದ್ಯಮಿಗಳು ಪಾಲ್ಗೊಳ್ಳಲಿದ್ದಾರೆ. ಹೆಚ್ಚಿನ ಮಾಹಿತಿಗೆ www.uast.edu ಜಾಲತಾಣಕ್ಕೆ ಭೇಟಿ ನೀಡಲು ಕೋರಲಾಗಿದೆ. ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಪಾರ್ಶ್ವವಾಯು ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಪುನರ್ವಸತಿಯಲ್ಲಿ ಭೌತಿಕ ಚಿಕಿತ್ಸೆ ಮತ್ತು ದೈಹಿಕ ಚಟುವಟಿಕೆಯ ಪಾತ್ರ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಫಿಸಿಯೋಥೆರಪಿ ದಿನಾಚರಣೆ. ಫಿಸಿಯೋಥೆರಪಿಸ್ಟ್ಗಳ ಕೊಡುಗೆಯನ್ನು ಇಂದು ಸ್ಮರಿಸಲಾಗುತ್ತಿದೆ. ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೋಫಿಯಾ ಪ್ರೌಢಶಾಲೆಯ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದರು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಯಚೂರು ಜಿಲ್ಲೆ ಯರಮರಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿತ್ತು. ಸಹಾಯಕ ಪರಿಸರ ಅಧಿಕಾರಿ ಗಿರೀಶ್ ಪರಿಸರ ಸ್ನೇಹಿಯಾಗಿ ಗಣೇಶ ಹಬ್ಬವನ್ನು ಆಚರಿಸುವಂತೆ ಮಕ್ಕಳಿಗೆ ಸೂಚಿಸಿದರು. ಬೆಳಗಾವಿ ನಗರದ ವಿಜೃಂಭಣೆಯ ಗಣೇಶೋತ್ಸವಕ್ಕೆ ಮಹಾನಗರ ಪಾಲಿಕೆ ಸಕಲ ಸಿದ್ಧತೆ ಕೈಗೊಂಡಿದೆ ಎಂದು ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ತಿಳಿಸಿದ್ದಾರೆ. ಅಥರ್ವ ನವರಂಗಿ ಹಾಗೂ ತನಿಷ್ಕಾ ಕಾಲಭೈರವ ಬಿಎಂ ಶ್ರೀನಿವಾಸಯ್ಯ ಸ್ಮರಣಾರ್ಥ 5ನೇ ರಾಜ್ಯ ಮಟ್ಟದ ಟೇಬಲ್ ಟೆನಿಸ್ ರ್ಯಾಂಕಿಂಗ್ ಟೂರ್ನಿಯಲ್ಲಿ 19 ವರ್ಷದೊಳಗಿನ ಬಾಲಕ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಬೆಂಗಳೂರಿನ ನಗರ ಜಿಲ್ಲೆ ಟೇಬಲ್ ಟೆನಿಸ್ ಸಂಸ್ಥೆ ವತಿಯಿಂದ ನಗರದ ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಪಂದ್ಯಾವಳಿ ನಡೆಯಿತು. ಬೆಂಗಳೂರಿನ ರೆಫ್ರಿ ಆರ್ ರಾಕೇಶ್ ಜಪಾನ್ನಲ್ಲಿ ನಾಡಿದ್ದು ಗುರುವಾರ ಆರಂಭವಾಗಲಿರುವ ಏಷ್ಯನ್ ಗೇಮ್ಸ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಏಕೈಕ ಬಾಸ್ಕೆಟ್ಬಾಲ್ ನಿರ್ಣಾಯಕರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.
1: ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ಖುಷಿಯ ಹಾಗೂ ಸಂತೋಷದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಖುಷಿ ಅಂತ ಯೋಚನೆ ಮಾಡ್ತಿರ್ತೀರಿ? ಖುಷಿ ಯಾಕೆ ಅಂತ ಹೇಳಿದ್ರೆ, ನಮ್ಮ ಸ್ಟುಡಿಯೋದಲ್ಲಿ ಮುಖ್ಯವಾದ ಅತಿಥಿಯವರು ಭಾಗವಹಿಸಿದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ, ಅವರ ವಿಚಾರ ಕೇಳಿದ್ರು ಕೂಡ ನಿಮ್ಗೆ ಬಹಳ ಖುಷಿ ಆಗ್ತದೆ. ಯಾಕೆಂತಂದ್ರೆ ಮೈಸೂರು ಆಕಾಶವಾಣಿಯಲ್ಲಿ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಚಾರ. ಅವ್ರು ಯಾರಂತ ಹೇಳಿದ್ರೆ, ಅವರೇ ನಮ್ಮ ಶಿಲ್ಪಾ ಕೆಎಸ್. ಯಾರು ಈ ಶಿಲ್ಪಾ ಕೆಎಸ್ ಅಂತ ಯೋಚನೆ ಮಾಡ್ತಿರ್ತೀರಿ? ಇತ್ತೀಚೆಗೆ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ನಲ್ಲಿ ಶಾಟ್ಪುಟ್ನಲ್ಲಿ ಕಂಚಿನ ಪದಕವನ್ನ ಗೆದ್ದಂತಹ, ದೇಶದ ಹಿರಿಮೆಯನ್ನ ಎತ್ತಿಡಿದಂತಹ ಮೈಸೂರಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಶಿಲ್ಪಾ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ.
1: ಬಹಳ ಸಂತೋಷ ಆಗ್ತಿದೆ ಶಿಲ್ಪಾ ಅವ್ರನ್ನ ಭೇಟಿ ಮಾಡ್ತಿರೋದು, ಅವ್ರ ಜೊತೆ ಮಾತಾಡ್ತಾ ಇರೋದು.
2: ನಮಗೂ ಖುಷಿನೇ ಆಗ್ತಿದೆ.
1: ಆದ್ರೆ ನೀವು ನಮ್ಮ ಮೈಸೂರು ಜಿಲ್ಲೆಯವರು ಅಂತ ಹೇಳಿ ಇನ್ನು ಬಹಳ ಸಂತೋಷ ನಮಗೆ. ಶಿಲ್ಪಾ ಅವರಿಗೆ ಜಗತ್ ಪ್ರಸಿದ್ಧಿ ಆಗಿದ್ದಾರೆ. ಯಾಕೆ ಎಲ್ರಿಗೂ ಗೊತ್ತಾಗಿದೆ, ಅವರೊಂದು ಕಾಮನ್ವೆಲ್ತ್ ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ ಅಲ್ವಾ? ಇದು ಸುಲಭದ ಮಾತಂತೂ ಖಂಡಿತ ಅಲ್ಲ. ನಾವೆಷ್ಟು ಸುಲಭವಾಗಿ ಮಾತಾಡ್ತಾ ಇರ್ತೀವಿ, ಈಗ ಸುಲಭವಾಗಿ ನಿಮ್ಮನ್ನ ಗುರುತಿಸ್ತಾ ಇರ್ತಾರೆ, ಅಚೀವ್ ಮಾಡಿದ್ರು ಮಾಡಿದ್ರು ಅಂತ ಹೇಳಿ. ಆ ಅಚೀವ್ಮೆಂಟ್ ಅಲ್ಲಿ ಹಿಂದೆ ಇರುವಂತಹ ಪರಿಶ್ರಮ ಅದು ಶಿಲ್ಪಾ ಅವ್ರಿಗೆ ಮಾತ್ರ ಗೊತ್ತು. ಹೌದಾ?
2: ಹೌದು, ಖಂಡಿತ.
1: ಶಿಲ್ಪಾ ಅವ್ರು ಯಾವ ಊರು?
2: ನಮ್ದು ಊರು ಕಂಚುಗಾರ ಕೊಪ್ಪಲು, ಕೆಆರ್ ನಗರ ತಾಲೂಕ್, ಮೈಸೂರು ಡಿಸ್ಟ್ರಿಕ್ಟ್.
1: ಓಕೆ, ಪಕ್ಕದ ಊರಿನವರೇ ಕೂಡ ನೀವು? ಹೌದಾ?
2: ಹೌದು.
1: ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಯಾವಾಗ ಎಲ್ಲಿ ಆಗಿದ್ದು ಹೇಳಬಹುದಾ?
2: ಸರ್, 1-7 ನನ್ನ ಊರೇ ಕಂಚುಗಾರ ಕೊಪ್ಪಲಲ್ಲಿ ಮಾಡಿದ್ದು. 8-2 ಪಿಯು ನಮ್ಮೂರ್ ಪಕ್ಕ ಕಿಸ್ತೂರ್ ಕೊಪ್ಪಲು ಅಂತ ಹಳ್ಳಿಲೇ ಸ್ಟಡಿ ಮಾಡಿದ್ದು. ನೆಕ್ಸ್ಟ್ ಅನಂತರ ಡಿಎಡ್ ಮೈಸೂರಿಗೆ ಜಾಯಿನ್ ಆದೆ ನಾನು, ಇಂದ್ರಾ ಡಿಎಡ್ ಕಾಲೇಜು. ಅದಾನಂತರ ಡಿಗ್ರಿ ತಗೊಂಡೆ. ಡಿಗ್ರಿ ಆದ್ಮೇಲೆ ಬಿಎಡ್ ಮಾಡಿದೆ.
1: ಡಿಗ್ರಿ ಎಲ್ಲಿ ಮಾಡಿದ್ರಿ?
2: ನಾನು ರೆಗ್ಯುಲರ್ ಫಸ್ಟ್

0: ಸೊ ಕೆಆರ್ ನಗರದಲ್ಲೇ ಮಾಡಿದೆ 1 ಇಯರ್. ಆಮೇಲೆ ಬೇಡ ಅಂತ ಕರೆಸ್ಪಾಂಡೆನ್ಸ್ ತಗೊಂಡೆ.
1: ಕೆಎಸ್ವೈ
0: ನಲ್ಲಿ ಮಾಡಿದ್ದು. ನಂತರ BEd ಶಾರದಾ ವಿಲಾಸ್ ಅಲ್ಲಿ ಮಾಡಿದ್ದು ಸರ್ ನಾನು. ಅದಾದ ನಂತರ ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು.
1: ಎಲ್ಲಿ ಶುರು ಮಾಡಿದ್ರು ವರ್ಕು?
0: ವರ್ಕ್ ಫಸ್ಟ್ ನನ್ನ ಅನ್ನೂರಲ್ಲೇ ಮಾಡಿದ್ದು ನಾನು. ಅಲ್ಲಿ ಒಂದ್ ಸ್ವಲ್ಪ ಮಕ್ಳಿಗೆ ಸ್ವಲ್ಪ ಹೇಳಿ ಟೀಚ್ ಮಾಡಿ ಅಂದ್ರೆ ಸ್ವಲ್ಪ ರಜಾ ಇತ್ತು. ಫಸ್ಟ್ ನನ್ನ ಊರಲ್ಲಿ ನಾನು ಓದಿದ್ದ ಶಾಲೆಲೆ ಫಸ್ಟ್ ಶುರು ಮಾಡಿದ್ದು. ಖುಷಿ ಇದೆ ಅದು ಅಂತ.
1: ಓದಿದ ಶಾಲೆಯಲ್ಲೇ ಕೂಡ ನೀವು ಟೀಚ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಒಂದ್ ಒಳ್ಳೆ ಹೊಸ ಅನುಭವ ಅಲ್ವಾ? ಈಗ ತಾವು ಒಂದು ಕಾಲನ್ನ ಕಳ್ಕೊಂಡಿದ್ರಿ ಅಂತ ಕಾಣುತ್ತೆ. ಯಾವ ವಯಸ್ಸಿನಲ್ಲಿ ಕಳ್ಕೊಂಡ್ರಿ, ಹೇಗಾಯ್ತು ಈ ವಿಚಾರ?
0: ಅದು ಅಂದ್ರೆ 3 ವರ್ಷ 4 ವರ್ಷ ಇದ್ರಲ್ಲಿ ಒಂದು ಮದ್ವೆ, ನಮ್ ರಿಲೇಟಿವ್ಸ್ ಮದ್ವೆ ಇತ್ತು. ಆ ಮದ್ವೆ ಕರ್ಕೊಂಡು ಹೋಗಿದ್ರು ಮನೆ ಫ್ಯಾಮಿಲಿ, ನಮ್ದು ಫ್ಯಾಮಿಲಿ ಮತ್ತೆ ಚುಂಚನಕಟ್ಟೆ. ಅಲ್ಲಿ ಕರ್ಕೊಂಡಾದಾಗ ಮದ್ವೆ ಎಲ್ಲ ಮುಗ್ದಿ ನಂತರ ಊರಿಗೆ ಬರ್ಬೇಕಾಗಿತ್ತು. ಬರುವ ಟೈಮಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರೆಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಬರ್ತಾ ಇದ್ದು, ಹಾಗೆ ನಾನು ನನ್ನ ಅಕ್ಕ ಐಸ್ ಕ್ರೀಮ್ ತಗೊಂಡು ರೋಡ್ ಕ್ರಾಸ್ ಮಾಡ್ತಾ ಇದ್ದು. ಆ ಸಂದರ್ಭದಲ್ಲಿ ಅವಾಗೆಲ್ಲ ಲಂಗ ಬ್ಲೌಸ್ ಜಾಸ್ತಿ ಉದ್ದ ಇತ್ತು, ಫಾಸ್ಟ್ ಆಗಿ ಓಡ್ಬೇಕಾದ್ರೆ ಸ್ಲಿಪ್ ಆಗಿ ಬಿದ್ದಿದ್ದು. ಆ ಕಡೆಯಿಂದ ಲಾರಿ ಬಂದು ಅಕ್ಕ ಮುಂದೆ ಆದ್ರೂ ನಾನ್ ಸಿಕ್ಕಾಕೊಂಡೆ.
1: ಅಕ್ಕಂಗೇನಾಗ್ಲಿಲ್ಲ
0: ನನಗೆ. ಅದು
1: ಕಾಲ 3.5 ವರ್ಷದಲ್ಲಿ.
0: ಹೌದು.
1: ಆ 3.5 ವರ್ಷದಲ್ಲಿ ತಮಗೆ ಈ ಘಟನೆ ಆದ ನಂತರ ಮನೆಯವರ ಪರಿಸ್ಥಿತಿ ಹೇಗಿತ್ತು? ಹಾಗೆ ತಾವು ಬಹಳಷ್ಟು ಕನಸುಗಳನ್ನ, 3 ವರ್ಷ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಏನ್ ವಿಚಾರ ಅಂತ ಹೇಳಿ, ಅವಳು ಕೂಡ ಆಘಾತಗಳಾಗಿರುತ್ತೆ ಅಲ್ವಾ?
0: ಖಂಡಿತ. ಯಾಕಂತಂದ್ರೆ ಫ್ಯಾಮಿಲಿ ಅಂದ್ರೆ ಯಾರು ಈ ತರ ನೋಡಿರೋದಿಲ್ಲ. ಅದು ಒಂದು ಹೆಣ್ಮಗಳು ಅಂತ ಅಂದಾಗ ಇನ್ನೂ ಒಂಥರ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ. ಅದು ಅಪ್ಪ ಅಮ್ಮದಿರಿಗೆ ನುಂಗಲಾರದು ತುತ್ತು. ಅದು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ, ಈ ವಯಸ್ಸಲ್ಲಿ ಹಿಂಗಾಗೋಯ್ತು ಮತ್ತೆ ಏನ್ ಮಾಡುದು, ಮತ್ತೆ ಅಷ್ಟು ಫೆಸಿಲಿಟೀಸ್ ಇವಾಗಿರೋ ಟೆಕ್ನಾಲಜಿ ಅವಾಗ ಇರ್ಲಿಲ್ಲ ಸರ್. ಹಾಗಾಗಿ ಏನ್ ಮಾಡ್ಬೇಕು ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಬೈ ಚಾನ್ಸ್ ಈಗಿನ ಟೆಕ್ನಾಲಜಿ ಇದ್ರೆ ನನಗೆ ಒಂದ್ ಸ್ವಲ್ಪ ಕಾಲು ಏನಾದ್ರೂ ಸ್ವಲ್ಪ ಏರುಪೇರಾಗಿ ಇಷ್ಟೊಂದು ಎಫೆಕ್ಟ್ ಆಗ್ತಿರ್ಲಿಲ್ಲ. ಅವಾಗ ಅಲ್ಲಿಂದ ಹಾಸ್ಪಿಟಲ್ ಮೈಸೂರ್ ಕಲ್ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡಿದ್ದು. ಅಲ್ಲಿರೋ ಡಾಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಟೈಮಲ್ಲಿ. ಅವಾಗ ಏನಂದ್ರೆ ನಂದು ಬರೀ ಫೀಟ್ ಮಾತ್ರ ಹೋಗಿತ್ತು. ಅವಾಗ ಚಿಕ್ಕ ಮೂಳೆ ಅಲ್ವಾ, ಸ್ವಲ್ಪ ಲಾರಿ ಮೇಲೆ ಹರಿದ್ರಿಂದ ಮುಂದೆ ಎಫೆಕ್ಟ್ ಆಗುತ್ತೆ, ಬೇರೆ ಕಾಯಿಲೆಗಳಿಗೆ ತಿರಿಕೊಳ್ಳುತ್ತೆ ಅಂತ ಮಂಡಿನ ಮೇಲೆ ಕಟ್ ಮಾಡಿದ್ರು. ಟೆಕ್ನಾಲಜಿ ಒಂದ್ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಅಟ್ ಲೀಸ್ಟ್ ಮ್ಯಾನೇಜ್ ಆಗ್ತಿತ್ತು, ಮಂಡಿಯಿಂದ ಕೆಳಗಡೆ ಏನಾದ್ರೂ ಮಾಡ್ಬೋದಿತ್ತು. ಅವಾಗಾಯ್ತು. ಮತ್ತೆ ಅದಾದ್ಮೇಲೆ ಅವರಿಗೂ ತುಂಬಾ ಸ್ಟ್ರಗಲ್ ಇದೆ, ನಾಟ್ ಏ ಈಸಿ. ನನಗೆ ಆ ವಯಸ್ಸಲ್ಲಿ ಏನೇ ಗೊತ್ತಿಲ್ಲ, ಹುಡುಗಾಟ ನಮ್ದು. ಅವ್ರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅವಾಗೆಲ್ಲ. ಇನ್ನು ಆತರ ಫುಡ್ ಗಳ ಅವ್ದು ಏನು ಇರ್ಲಿಲ್ಲ.
1: ಯಾವ ವರ್ಷದಲ್ಲಿ ಅಂತ ಹೇಳ್ಬೋದ?
0: 93-94 ಅಲ್ಲಿ ಇರ್ಬೋದು. ಆ ಸಮಯದಲ್ಲಿ ಅವರೇ ಎತ್ಕೊಂಡು ಹೋಗೋದು, ಕರ್ಕೊ ಬರೋದು ಸ್ಕೂಲಿಗೆ, ಅಂಗನವಾಡಿಗಳಿಗಾಗಿರ್ಬೋದು ಕರ್ಕೊಂಡು ಹೋಗೋದು. ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಅದ್ನ ಹೇಳಕ್ ಆಗೋದಿಲ್ಲ ನನಗೆ.
1: ಎಷ್ಟು ಜನ ಮಕ್ಕಳು?
0: ಇಬ್ರು, ಅಕ್ಕ ಮತ್ತೆ ನಾನು.
1: ಅಕ್ಕ ಏನ್ ಮಾಡ್ತಾರೀಗ?
0: ಅಕ್ಕ ಅವ್ರು ಮದ್ವೆ ಆಗಿದ್ದಾರೆ.
1: ಹೌಸ್ ವೈಫ್.
0: ಹೌಸ್ ವೈಫ್.
1: ಅಪ್ಪ ಅಮ್ಮ?
0: ಅಪ್ಪ ಅಮ್ಮ, ಅಪ್ಪ ವ್ಯವಸಾಯ, ಅಮ್ಮ ಮನೆ ಕೆಲಸ.
1: ಏನ್ ಹೆಸರು ಹೇಳ್ಬಿಡಿ.
0: ಅಪ್ಪನ ಹೆಸರು KG ಶೈಲ ಅಂತ, ಅಮ್ಮನ ಹೆಸರು ಶಾಂತ.
1: ಶಾಂತ. ಓಕೆ. ಈಗ ನಿಮಗೆ ಆ ಸಂದರ್ಭದಲ್ಲಿ ಆದಂತಹ ಒಂದು ಘಟನೆ, ಎಜುಕೇಶನ್ ಏನ್ ಸಮಸ್ಯೆ ಆಗ್ಲಿಲ್ವಾ?
0: ಅವರಿಗೆ ಹೆಂಗ ಅನುಕೂಲ ಇತ್ತು, ಪಾಪ ನನ್ನ ಎಜುಕೇಶನ್ ಮಾಡಿಸಿದ್ದಾರೆ.
1: ಓಕೆ. ಅಥ್ಲೆಟಿಕ್ ಬರಬೇಕು ಅನ್ನೋ ಕನಸು ಯಾವಾಗ ಹುಟ್ಕೋತು? ಅಂದ್ರೆ ಇಂಥದ್ದೇ ಸ್ಪೋರ್ಟ್ಸ್ ಆಯ್ಕೆ ಮಾಡ್ಕೋಬೇಕು ಅಂತ ಏನಾರಿತ್ತ
0: ಸರ್? ಇಂಥದೇ ಅಂತಲ್ಲ, ಒಟ್ನಲ್ಲಿ ನನ್ಗೆ ಆಡ್ಬೇಕು ಅನ್ನೋದು ತುಂಬಾ ಇತ್ತು. ಯಾವ್ದಾದ್ರೂ ಸರಿ, ನನಗೆ ಕ್ರೀಡೆಲಿ ಇದೇ ಪರ್ಟಿಕ್ಯುಲರ್ ಆಗಿ ಆಡ್ಬೇಕು ಅನ್ನೋ ಮನಸ್ಥಿತಿ ಏನಿರ್ಲಿಲ್ಲ. ಯಾವ್ದು ಅವಕಾಶ ಸಿಗುತ್ತೆ ಅದನ್ನ ಬಳಸ್ಕೋಬೇಕು ಅನ್ನೋದೇ ನನ್ನ ವೈಯಕ್ತಿಕ ಇತ್ತು ಅಷ್ಟೇನೆ.
1: 29 ವರ್ಷದಲ್ಲಿ ತಾವು ಈ ಅಥ್ಲೆಟ್ ಅನ್ನ, ಅಂದ್ರೆ ಈ ಸ್ಪೋರ್ಟ್ಸ್ ನ ಆಯ್ಕೆ ಮಾಡ್ಕೋತೀರಿ, ಆಡ್ತೀರಿ, ಬಹಳ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ದೊಡ್ಡ ಅಂತರ ಏನ್ ಬೇಕಾಗಿಲ್ಲ ಅಲ್ವಾ? ವರ್ಷಗಳು ಬಹಳ ಕಡಿಮೆ ಸಮಯದಲ್ಲಿ ಕೂಡ ಒಳ್ಳೆಯ ಒಂದು ಮೆಡಲ್ ಅನ್ನ ಮಾಡ್ಕೊಂಡಿದ್ರೆ. ಬರೀ ಇದು ಕಾಮನ್ವೆಲ್ತ್ ಬಗ್ಗೆ ನಾವು ಮಾತ್ರ ಮಾತಾಡ್ತಿದ್ವಿ, ಯಾಕಂದ್ರೆ ಕಾಮನ್ವೆಲ್ತ್ ನಮ್ಮ ಮುಂದೆ ಕಾಣ್ತಾ ಇದೆ, ಇದು ಕಾಣ್ತಿದೆ. ಅದು ಹಿಂದೆ ಕೂಡ ನೀವು ಬಹಳಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಕೂಡ ಭಾಗವಹಿಸಿ ಮೆಡಲ್ ಕೂಡ ಮಾಡಿದ್ರಿ, ಹೌದಾ?
0: ಹೌದೌದು. ನಾನು ಯೋಚನೆ ಮಾಡಿದೆ ಯಾವ್ದು ಸೂಟ್ ಆಗುತ್ತೆ ಆಯ್ಕೆ ಮಾಡ್ಕೊಳ್ಳೋಣ ಅಂತ. ನಾನು ಅವಾಗ ಅಥ್ಲೆಟಿಕ್ ಬಂದೆ 2023 ಸರ್. ಅವಾಗ ಓಕೆ ಅಂತ ಅನ್ಕೊಂಡೆ. ಅವಾಗ್ಲಿಂದ ನನ್ನ ಕೆರಿಯರ್ ಅಥ್ಲೆಟಿಕ್ ಕೆರಿಯರ್ ಶುರುವಾಗಿದ್ದು
1: 23ರಲ್ಲಿ. ಈಗ 26. 3 ವರ್ಷ.
0: ಹೌದು.
1: ಸ್ಪೋರ್ಟ್ಸ್ ಬಂದಿದ್ದು ಮೋಸ್ಟ್ಲಿ ನೀವು 2019 ಸ್ಪೋರ್ಟ್ಸ್ ಬರ್ತೀರಿ, 2023 ಅಥ್ಲೆಟಿಕ್ ಬರ್ತೀರಿ. 3 ವರ್ಷದಲ್ಲಿ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಮೋಸ್ಟ್ಲಿ 3 ವರ್ಷ ಹೆಚ್ಚಿಗೆ ಸಿಕ್ಕಿದ್ರೆ ಮೋಸ್ಟ್ಲಿ ನೀವು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮಾಡ್ತಿದ್ರೇನೋ? ಇನ್ನು ಅವಕಾಶ ಖಂಡಿತ ಇದೆ ಅಲ್ವಾ? ಇನ್ನು ಖಂಡಿತ ಅವಕಾಶ ಇದೆ. ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂತಹ ಎಲ್ಲ ಸಾಮರ್ಥ್ಯ ತಮಗಿದೆ. ಯಾಕೆಂದ್ರೆ ಈಗಾಗಲೇ ನನ್ನ ಪ್ರಕಾರ ಒಂದು ಸ್ವಲ್ಪ ನಿಮಗೆ ಕಂಚ್ ಬಂದಿದೆ, ಇಲ್ಲ ಒಂದು ಸ್ವಲ್ಪ ಇನ್ ಸ್ವಲ್ಪ ಪುಷ್ ಮಾಡಿದ್ರೆ ಸಿಲ್ವರ್ ಖಂಡಿತ ಬರ್ತಿತ್ತು. ಸ್ವಲ್ಪ ಗೋಲ್ಡ್ ಇನ್ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕು, ಹೌದಾ? ಓಕೆ. ಅಂದ್ರೆ ಎಲ್ಲಾ ಮೆಡಲ್ಗಳು ಕೂಡ

0: ಈಗ ಬೇರೆ ರೆಗ್ಯುಲರ್ ಮೆಡಲ್ ಕೊಡೋದು ಇದೇನೆ, ಪ್ಯಾರಾ ಅಥ್ಲೆಟಿಕ್ ಕೊಡೋದಿದೆ, ಹೌದಾ?
1: ಹೌದು, ಇದು ಇದು ಕಾಮನ್ವೆಲ್ತ್ ಅಲ್ಲಿ ಇಬ್ಬರಿಗೂ ಕಂಬೈಂಡ್ ಸರ್
0: ಅಲ್ವಾ? ಕಂಬೈಂಡ್ ಇರುತ್ತೆ, ಅಲ್ಲಿ ಮೆಡಲ್ ಗಳಲ್ಲಿ ವ್ಯತ್ಯಾಸ ಖಂಡಿತ
1: ಇಲ್ಲ.
0: ಎಷ್ಟೋ ಲಕ್ಷಾಂತರ ಜನಗಳಲ್ಲಿ ಇದು ಸಿಗುವಂತ ಅವಕಾಶ ಕೆಲವರಿಗೆ ಮಾತ್ರ.
1: ನನ್ನ ಕೋಚ್ ಬಂದು ಅಥ್ಲೆಟಿಕ್ ಕೋಚ್ ಬಂದು ಎಸ್ ಡಿ ಈಶಾನ್ ಸರ್, ಅರ್ಜುನ್ ಅವಾರ್ಡ್
0: ಎಸ್ ಡಿ
1: ಈಶಾನ್ ಅಂತ.
0: ಎಸ್ ಡಿ ಈಶಾನ್, ಓಕೆ.
1: ಅವರು ನನಗೆ ಚೆನ್ನಾಗಿ ತರಬೇತಿ ಕೊಟ್ರು ಸರ್. ಅವರು ಕೊಟ್ಟಿದ್ರಿಂದನೇ ನಾನು ಇವತ್ತು ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಬಲ್ಲೆ. ಈ ಸಮಯದಲ್ಲಿ ಯಾರಾದ್ರೂ ಸ್ಪಾನ್ಸರ್ ಸಪೋರ್ಟ್ ಇದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ.
0: ಅಂದ್ರೆ ಕಾರ್ಯಕ್ರಮದ ಮುಖಾಂತರ ಕೂಡ ಹೇಳ್ಕೊಳ್ಳೋದೇನಂತ ಹೇಳಿದ್ರೆ, ಶಿಲ್ಪಾ ಅವರಿಗೆ ಮಾತ್ರ ಅಂತಲ್ಲ, ಬೇರೆ ಅಥ್ಲೆಟ್ಗಳಿಗೆ ಫೈನಾನ್ಷಿಯಲ್ ಸ್ವಲ್ಪ ಬರ್ಡನ್ ಇದ್ದೇ ಇರುತ್ತೆ. ಅಂದ್ರೆ ಅಚೀವ್ ಮಾಡಿದ್ಮೇಲೆ ಸಹಕಾರ ಜಾಸ್ತಿ ಆಗುತ್ತೆ, ಅಚೀವ್ ಮಾಡ್ಲಿಕ್ಕಿಂತ ಮುಂಚೆ ಸಹಕಾರ ಕೊಡೋದು ಬಹಳ ಮುಖ್ಯ ಅಲ್ವಾ? ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಕೇಳ್ತಿರು, ಯಾರು ಬೇಕಾದ್ರೂ ಕೂಡ ಈ ತರ ಅಥ್ಲೆಟ್ಸ್ ಗಳಿಗೆ ಅನುಕೂಲ ಮಾಡ್ಕೊಳ್ಳೋರು ಖಂಡಿತ ಮಾಡ್ಕೊಳ್ಳಿ ಅನ್ನುವ ಹಂಬಲ ಆಶಯ ನಮ್ಮದು ಕೂಡ, ಆಕಾಶವಾಣಿ ಮುಖಾಂತರ ಕೂಡ ನಾವು ಕೇಳ್ಕೊತಾ ಇದೀವಿ. ಆ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಮಾಡಿ, ಯಾರಿಗಾದ್ರೂ ಕೂಡ ಅಥ್ಲೆಟ್ಗಳಿಗೆ ಸಹಕಾರ ಮಾಡಿ, ಹೌದಾ? ನೀವು ಕೇಳ್ಕೊತೀರಿ ಅಂತ
1: ಖಂಡಿತ ಕೇಳ್ಕೊಳ್ತೀನಿ ಸರ್. ಸರ್ಕಾರನು ಇವಾಗ ಏನಾದ್ರೂ ಒಂದು ನ್ಯಾಷನಲ್ ಒಂದು ಅಚೀವ್ಮೆಂಟ್ ನೆಕ್ಸ್ಟ್ ಇನ್ ಮಾಡಿದಾಗ ಅವ್ರನ್ನ ಒಂದ್ ಸ್ವಲ್ಪ ಗುರುತಿ, ಅವ್ರು ಏನಾದ್ರೂ ಒಂದು ಏನ್ ಟ್ರೈನಿಂಗ್ ಬೇಕು ಬೇಸ್ಮೆಂಟ್ ಅದನ್ನ ಸ್ವಲ್ಪ ಮಾಡೋದಾದ್ರೆ, ಯಾರು ಅವರವರ ವೈಯಕ್ತಿಕ ಸರ್ ಅವರು ಖುಷಿಯಿಂದ ಕೊಟ್ಟಾಗ ಸೊ ಅವರು ನೆನೆಸ್ಕೊಳ್ತಾರೆ, ಯಾರು ಮರೆಯಲ್ಲ. ಯಾಕಂದ್ರೆ ಕಷ್ಟ ಸಮಯದಲ್ಲಿ ಯಾರು ಆಗ್ತಾರೆ ಅವ್ರು ಎಂದಿಗೂ ಮರೆಯಕ್ ಆಗೋದಿಲ್ಲ. ಖುಷಿ ಇದ್ದಾಗ ಏನ್ ಬೇಕಾದ್ರೂ ಸಿಗ್ಬಹುದು ಸರ್. ಕಷ್ಟ ಅನ್ನೋ ಸಂದರ್ಭದ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಆ ಕಠಿಣ ಪರಿಶ್ರಮಗಳು. ಹಾಗಾಗಿ ಯಾರೇ ಆಗಿರ್ಲಿ ನನ್ನಂತರ ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಹೆಲ್ಪ್ ಮಾಡಿದ್ರೆ ತುಂಬಾ ಅವ್ರ ಮುಂದೆ ಬರೆಯಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಹೆಚ್ಚು ಪದಕಗಳನ್ನ ನಮ್ಮ ದೇಶಕ್ಕಾಗಿರ್ಬೋದು, ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಇನ್ನೂ ಹೆಚ್ಚೆಚ್ಚು ಪದಕಗಳನ್ನ
0: ತರಬಹುದು ಅಂತ ಹೇಳ್ತೀರಿ. ಈಗ ನೀವು ಅಥ್ಲೆಟ್ ಆಗುವ ಕನಸನ್ನ ರಾಘವೇಂದ್ರ ಅವ್ರು ಹುಟ್ಟಾಕಿದ್ರು, ಯಾವ ಅಥ್ಲೆಟ್ ಆಡ್ಬೇಕು ಅನ್ನುವ ಕನಸು ಅವ್ರನ್ನ ಹುಟ್ಟಾಕಿದ್ರು? ಯಾಕೆಂತ ಹೇಳಿದ್ರೆ ಎಲ್ಲಾ ಗೇಮ್ನು ಆಡ್ಲಿಕ್ಕೆ ಆಗಲ್ಲ, ಪ್ಯಾರಾ ಅಥ್ಲೆಟ್ಗಳು ಎಲ್ಲಾ ಗೇಮ್ ಆಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಸೂಟಬಲ್ ಆಗುವಂತಹ ಆಟಗಳನ್ನ ಆಡ್ಬೇಕಾಗತ್ತೆ. ನೀವು ಆಯ್ಕೆ ಮಾಡ್ಕೊಂಡಿದ್ದು ಆಟ ಯಾವುದು, ಇದೇ ಆಟವನ್ನು ಆಯ್ಕೆ ಮಾಡ್ಕೊಟ್ರ ಇಲ್ಲ ಬೇರೆ ಆಟವನ್ನು ಆಯ್ಕೆ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡಿದ್ದ ಹೇಗೆ?
1: ಇಲ್ಲ, ಅದೇ ನಾನು ಹೇಳಿದ್ನ, ಸಿಟ್ಟಿಂಗ್ ವಾಲಿಬಾಲ್ ಇದೆ. ಅಥ್ಲೆಟಿಕ್ ಬಂದಾಗ ನಮಗೆ ಹೇಳಿದ್ನಲ್ಲ ಸರ್, ಇವಾಗ ಒಂದು ಸ್ಟ್ಯಾಂಡಿಂಗ್ ಎಲ್ಲ ಮಾಡ್ಬೇಕಂದ್ರೆ ಬ್ಲೇಡ್ ಕಾಲ್ಗಳು ಬೇಕು, ಅದು ಬೇಕಂದ್ರೆ ಫೈನಾನ್ಷಿಯಲಿ 6-8 lakhs ಎಬೋಬೇಕು. ನಮ್ಮ ಹತ್ರ ಅಷ್ಟು ಫೈನಾನ್ಷಿಯಲ್ ಇದ್ದಾಗ ನಮಗೆ ಯಾವ್ದು ಸೂಟ್ ಆಗುತ್ತೆ? ಈಗ ಸಿಟ್ಟಿಂಗ್ ಥ್ರೋಸ್ ಬಂದು ಅಂದ್ರಲ್ಲೇ ಇರೋದ್ರಲ್ಲೇ ಅಲ್ಪ ಸ್ವಲ್ಪ ಹೇಗೆ ಮ್ಯಾನೇಜ್ ಮಾಡ್ಬೋದು. ಇವಾಗ ನಂದು ನಾರ್ಮಲ್ ಲೆಗ್ ಇದೆ, ಸೊ ಇವಾಗ ಅದಕ್ಕೂ ಒಂದು ಚೆನ್ನಾಗಿರೋದು ಹಾಕಿಸ್ಕೋತೀನಿ ಅಂದ್ರೆ 5 lakhs ಎಬೋ, ಒಂದು 20 lakhs ವರೆಗೂ ಇದೆ. ಸೊ ನಮಗೆ ಒಂದು ಬೇಸಿಕ್ ಅಂತನಾದ್ರೂ ಹಾಕಿಸ್ಕೋಬಹುದಿತ್ತು, ಆದ್ರೆ ನಾನು ಹಾಕಿಸ್ಕೊಳಕ್ ಆಗ್ಲಿಲ್ಲ. ನಮ್ಮಲ್ಲಿ ಏನಾಯ್ತೆ, ಈಗ ಅದ್ರಲ್ಲೇ ನಮ್ ಸರ್ ಹೇಳಿದ್ರು, ನನ್ ಕೋಚ್ ಈಶಾನ್ ಸರ್ ಆಗಿರ್ಬೋದು, ರಾಘವೇಂದ್ರ ಸರ್ ಆಗಿರ್ಬೋದು, ಅವರೇ ಇರೋದ್ರಲ್ಲೇ ಮೇಂಟೈನ್ ಮಾಡೋಣ, ಈಗಿರೋ ಪರಿಸ್ಥಿತಿಲಿ ಹೇಗಿದೆ ಅದ್ರಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರು. ಅವಾಗ ಆ ಸಂದರ್ಭದಲ್ಲಿ ಈ ತರ ಮಾಡ್ಕೊಂಡು ಬಂದಾಗ ಏನಂತಂದ್ರೆ ಒಳ್ಳೆ ಸ್ಪೆಷಲಿಸ್ಟ್ ಗಳು ಸಿಕ್ತಾಗ ನಮಗೆ ಏನಂದ್ರೆ ಆಪ್ಷನಲ್, ನಮಗೆ ಯಾವ್ದು ಚಾಯ್ಸ್ ಇದೆ. ಈಗ ಸಿಟ್ಟಿಂಗ್ ಓಕೆ, ಈಗ ಅದ್ ಮಾಡಕ್ ಆಗಲ್ಲ ಸ್ಟ್ಯಾಂಡಿಂಗ್ ಅಂದಾಗ ಅದಾಗಿ ಈ ಆಪ್ಷನಲ್ ತಗೊಂಡಿದ್ದು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್.
0: ಆಯ್ಕೆ ಮಾಡ್ಕೊಂಡು ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್. ಓಕೆ, ಕಾಮನ್ವೆಲ್ತ್ ಹೋಗ್ಬೇಕಾದ್ರೆ ನೀವು ಶಾರ್ಟ್ ಪುಟ್ ನ ಆಯ್ಕೆ ಮಾಡ್ಕೊಂಡ್ರಿ ಅಲ್ವಾ? ಯಾಕೆ ಶಾರ್ಟ್ ಪುಟ್?
1: ಶಾರ್ಟ್ ಪುಟ್ ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ ಸರ್, ಗೌರ್ಮೆಂಟ್ನೇ ಈ ಕ್ಯಾಟಗರಿ ಅಂತ ಬಿಟ್ಟಿರುತ್ತೆ. ಅದು ನಾವು ಚಾಯ್ಸ್ ಅಲ್ಲ, ಅವರು ಬಿಟ್ಟಿರೋದ್ರಲ್ಲಿ ನಮ್ದು ಆ ಕ್ಯಾಟಗರಿ ಇದ್ರೆ ನಾವು ಪಾರ್ಟಿಸಿಪೇಟ್ ಮಾಡೋದು. ಹಾಗಾಗಿ ಅವ್ರು ಬಿಟ್ಟಂತ ಕ್ಯಾಟಗರಿಲಿ ನನ್ ಕ್ಯಾಟಗರಿ ಇತ್ತು. ಅದು ಯಾವ್ದು ಅಂದ್ರೆ ಸ್ಪೆಷಲಿ ಶಾರ್ಟ್ ಪುಟ್ಟೆ ಬಿಟ್ಟಿದ್ದು. ಆ ಬಿಟ್ಟಿರ್ಬೇಕಾದ್ರೆ ರ್ಯಾಂಕಿಂಗ್ ಇರ್ಬೇಕು, ನಾನು ದುಬೈಗೆ ಹೋಗಿ ಕ್ವಾಲಿಫೈ ಮಾಡಿ ಸೆಲೆಕ್ಟ್ ಆಗಿದ್ದು ಸರ್.
0: ಓಕೆ ಓಕೆ ಓಕೆ. ಈಗ ಕಾಮನ್ವೆಲ್ತ್ ಸಂಬಂಧಪಟ್ಟ ಮಾತಾಡೋಣ.
1: ಓಕೆ ಸರ್,
0: ಹೇಗಿತ್ತು ಪ್ರಿಪರೇಷನ್, ಹೇಗಿತ್ತು ನಿಮ್ಮ ಆಟ, ಅವಾರ್ಡ್ ಸ್ವೀಕಾರ ಮಾಡಿದ್ಮೇಲೆ ಹೇಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ?
1: ಆ ಪ್ರಿಪರೇಷನ್ ಹಾರ್ಡ್ ವರ್ಕ್ ಇತ್ತು ಸರ್. ನಾನ್ ಶಾರ್ಟ್ ಪಿರಿಯಡ್ ಆದ್ರೂ ನನ್ ಕೋಚ್ ಈಶಾನ್ ಸರ್ ತುಂಬಾ ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡಿಸಿದ್ರು ನನ್ ಕೇಳಿ ಏನಾಗುತ್ತೆ ಅವರಲ್ಲಿ, ಅಷ್ಟು ಶಾರ್ಟ್ ಪಿರಿಯಡ್ ಅಲ್ಲಿ ಏನಾಗುತ್ತೆ ಅಷ್ಟು ಮಾಡಿದ್ರು. ಅವ್ರು ಮಾಡಿಸಿದಂತದ್ ನಾನು ಅಷ್ಟೇ ಅವ್ರು ಹೇಳ್ಕೊಟ್ಟಿದ್ದನ್ನ ಚಾಚು ತಪ್ಪದೆ ಮಾಡಿದೀನಿ. ಆ ಮಾಡಿರೋದಕ್ಕೆ ಇವತ್ತು ಏನೋ ಒಂದು ಸಾರ್ಥಕತೆ ಅನ್ಬಹುದು. ಅವ್ರು ಮಾಡಿಕೊಟ್ಟಿದ್ದು ಅವ್ರು ಹೇಗ್ ಮಾಡ್ಬೇಕು, ಹೇಗಿರ್ಬೇಕು, ಮತ್ತೆ ನಮ್ ಫುಡ್ ಇದಿರುತ್ತೆ ಅದ್ರದ್ದೆಲ್ಲ ನೋಡ್ಕೊಂಡು, ವರ್ಕೌಟ್ ಇರ್ಬೋದು ರೆಸ್ಟ್ ಇರ್ಬೋದು, ಅದು ಪರಿಶ್ರಮದಿಂದ ಬಂದು ಅದಾದ್ಮೇಲೆ ಕ್ವಾಲಿಫೈ ಆದಾಗ ಅವರಿಗೂ ಖುಷಿ ಆಯ್ತು, ನಮಗೂ ಎಲ್ಲರಿಗೂ ಖುಷಿ ಆಯ್ತು. ಅದ ನಂತರ ಇನ್ನ ಗ್ಲಾಸ್ಗೋ ಹೋಗಿದ್ದು. ಆ ಸಂದರ್ಭದಲ್ಲಿ ಅಂದ್ರೆ ಕರ್ನಾಟಕದಿಂದ ನಾನು ಫಸ್ಟ್ ಸೆಲೆಕ್ಟ್ ಆಗಿದ್ದು, ಏನೋ ಒಂಥರ ನನಗೆ ಖುಷಿ, ಫಸ್ಟ್ ಟೈಮ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಮತ್ತೆ ಫಸ್ಟ್ ಟೈಮ್ ನಾನು ಸೆಲೆಕ್ಟ್ ಆಗಿದ್ದು, ಅದು ಅನುಭವ ಹೇಳ್ಕೊಳಕ್ಕೆ ಆಗ್ಲಿಲ್ಲ. ಬೇರೆ ಇನ್ ಇಬ್ರು ಇದ್ರು ಸರ್, ಒಂದು ಬಾಸ್ಕೆಟ್ ಬಾಲ್ ಒಂದು ಸ್ವಿಮ್ಮಿಂಗ್ ಅವರಿದ್ರು ನಮ್ ಪ್ಯಾರಾದಲ್ಲಿ ಅವರು ಇದ್ರು. ಅದ್ರ ಜೊತೆಗೆ ನಾನು ಅಂದಾಗ ಏನೋ ನಮ್ಮ ದೇಶಕ್ಕೋಸ್ಕರ ನಾನು ಸೆಲೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅನ್ನೋ ಖುಷಿ ಇತ್ತು.
0: ಹಾಗೆ ಕೂಡ ನೀವು ಗ್ಲಾಸ್ಕೋದಲ್ಲಿ ಕೆಲವೊಂದು ವಿಡಿಯೋಸ್ ಗಳು ಮಾಡಿ ರೀಲ್ಸ್ ಅನ್ನ ಮಾಡಿ ಕೂಡ ಹಾಕಿದ್ರಿ, ಅದನ್ನು ಕೂಡ ನಾವು ಈ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲೂ ಕೂಡ ನೋಡಿದ್ವಿ. ನೀವು ಗ್ಲಾಸ್ಕೋದಲ್ಲಿ ಕನ್ನಡ ಮಾತಾಡುವಂತದ್ದು, ಅಲ್ಲಿ ಕನ್ನಡಿಗರು ಸಿಕ್ಕಾಗ ಕನ್ನಡಿಗರು ಹರ್ಷ ಹಂಚಿಕೊಂಡಿದ್ದು, ಓ ನೀವು ನಮ್ಮ ಕನ್ನಡಿಗರು ಹಾಗೆ ಮೆಳ್ಳು ಕೂಡ ಮಾಡಿದ್ರಿ ಅಂತ ಹೇಳಿ ನಿಮ್ಮನ್ನ ಹುರಿದುಂಬಿಸಿದ್ರು.

0: ಕೂಡ ನಾವು ರೀಲ್ಸ್ಗಳಲ್ಲಿ ನೋಡ್ತೀವಿ. ಹೌದಾ?
1: ಹೌದು ಸರ್, ಖುಷಿ ಆಗುತ್ತೆ ಸರ್. ನಮ್ ಭಾಷೆ ನಮ್ದು ಅಂತ ಅಂದಾಗ ನಾವು ಎಲ್ಲರೂ ಅವ್ರವ್ರ ಭಾಷೆ ಅಂದ್ರೆ ಪ್ರತಿಯೊಂದು ಭಾಷೆ ಬೇಕು ನನ್ ಬೇಡ ಅಂತ ಅನ್ನಲ್ಲ. ನಮ್ ಭಾಷೆ ಬಂದಾಗ ನಮಗೂ ಒಂದು ಹೆಮ್ಮೆ ಅನ್ನೋದಿರುತ್ತೆ. ಹಾಗಾಗಿ ನಾನು ನನ್ ಭಾಷೆಲಿ ಏನಾಗುತ್ತೆ ನಾನು ನನ್ ಭಾಷೆಲ್ಲೇ ಮಾತಾಡಿದ್ದೀನಿ, ಅದು ಒಂಥರ ಖುಷಿನೇ. ಅಷ್ಟು ಹೊರದೇಶಕ್ಕೆ ಹೋಗಿ ಅಷ್ಟು ಜನಗಳ ಮಧ್ಯೆ ಬೇರೆ ಸುಮಾರು ಒಂದು 47 ಕಂಟ್ರಿ ಎಲ್ಲ ಬಂದಿತ್ತು, ಅವ್ರ ಮಧ್ಯೆ ನಾನು ನನ್ ಭಾಷೆನ ರೆಪ್ರೆಸೆಂಟ್ ಮಾಡಿದ್ದು, ನನ್ ದೇಶಕ್ಕೆ ನಾನು ಕೀರ್ತಿ ತಂದಿರೋದು ತುಂಬಾ. ಯಾಕಂತಂದ್ರೆ ನಾಟೇಜ್ ಎಷ್ಟೋ ದೇಶಗಳ ಮಧ್ಯೆ ನಾನು ಹೋಗಿ ಅದ್ ನಿಂತಾಗ ಓ ಅಟ್ ಲೀಸ್ಟ್ ನಾವು ಇಷ್ಟು ದಿನ ಶ್ರಮ ಪಟ್ಟಿದ್ಕು ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅನ್ನೋದೇ ಒಂಥರ ರೋಮಾಂಚನ. ಅದು ಹೇಳಕ್ಕೆ ಆಗೋದಿಲ್ಲ, ಅಸಾಧ್ಯ, ವರ್ಣನೆ ಮಾಡಕ್ ಆಗಲ್ಲ.
0: ಅಂದ್ರೆ ಪಾರ್ಟಿಸಿಪೇಷನ್ ಬಹಳ ಮುಖ್ಯ, ಅಂದ್ರೆ ಆಯ್ಕೆ ಆಗದೇ ಬಹಳ ಮುಖ್ಯ.
1: ಹೌದು,
0: ಆಯ್ಕೆ ಆಗಿ ನಾವು ಮೆಡಲ್ ಮಾಡೋದು ಇನ್ನೂ ದೊಡ್ಡ ಸಾಧನೆ ಅಲ್ವಾ? ಯಾಕೆ ಅಂತ ನೀವು ಹೇಳಿ 47 ದೇಶಗಳಿಂದ, ಎಲ್ಲಾ ಕಂಟ್ರಿಗಳಿಂದ, 47 ದೇಶಗಳಿಂದ ಬಂದಂತಹ ಅಥ್ಲೀಟ್ಗಳು ಎಲ್ರಿಗೂ ಆಸೆ ಇರುತ್ತೆ ನಾನು ಒಂದ್ ಮೆಡಲ್ ಆರು ಮಾಡಬೇಕು, ಕಂಚು, ಸಿಲ್ವರು, ಗೋಲ್ಡ್ ಇಲ್ಲ, ಗೋಲ್ಡ್ ನ ಆಸೆಗಳಿರ್ತದಕ್ಕೆಲ್ಲ ಎಲ್ರಿಗೂ ಕೂಡ. ಆದ್ರೆ ಆಗಿಲ್ಲ ಅಂದ್ರೆ ಕೂಡ ಒಂದ್ ಕಂಚಾರು ಆಗ್ಲಿಯಪ್ಪ ಅನ್ನುವ ಕನಸನ್ನ ಇಟ್ಕೊಂಡು ಬಹಳ ಪರಿಶ್ರಮದಿಂದ ಕೆಲಸ ಮಾಡ್ತಾರೆ. ಈಗ ಶಾರ್ಟ್ ಪುಟ್ ಸಂಬಂಧಪಟ್ಟ ನಾವು ಮಾತಾಡೋದ್ರೆ ಎಷ್ಟು ಮೀಟರ್ ಅಂತರದ ನಿಮ್ಮ ಒಂದು ಈ ಕಂಚಿನ ಪಯಣ?
1: ಸರ್, ನಂದು ಅಲ್ಲಿ ಹಾಕಿದ್ದು 7.26 ಮೀಟರ್ಸ್ ಹಾಕಿದೆ. ಅಂದ್ರೆ ನಂದು
0: ಹೈಯೆಸ್ಟ್ ಅದು?
1: ಅದೇನೆ ಸರ್, 7.26. ಅದೇನೆ.
0: ಓಕೆ,
1: ಅಂದ್ರೆ ಶಾರ್ಟ್ ಪೀರಿಯಡ್ ನಂದು ಇನ್ನೂ ಎಫರ್ಟ್ ಹಾಕ್ಬೋದಿತ್ತು. ಏನಕ್ಕಂದ್ರೆ ನನ್ನ ಪ್ರಾಕ್ಟೀಸ್ಗೆ ನಾನು ಸಿಲ್ವರ್ ಬ್ರಾಂಚ್ ಅಂತ ಹೇಳಿ, ಯಾಕಂತಂದ್ರೆ ನಾನಿಲ್ಲ ನಾನು ಗೋಲ್ಡ್ ಅಂತ ಹೇಳಕ್ಕಾಗಲ್ಲ. ನಾನು ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ 2030 ಗುಜರಾತ್ ಅಹಮದಾಬಾದಲ್ಲಿ ನಮ್ಮ ಇಂಡಿಯಾನೇ ರೆಪ್ರೆಸೆಂಟ್ ಮಾಡ್ತಿದ್ದೆ, ಅಲ್ಲಿ ಖಂಡಿತ ಗೋಲ್ಡ್ ನಾನು ನನ್ನ ದೇಶಕ್ಕೆ ನನ್ನ ತಂದೆ ತರ್ತೀನಿ ಅನ್ನೋದು ನನ್ಗೆ ಹೋಪ್ ಇದೆ, ತಂದೆ ತಗೋ ಬರ್ತೀನಿ. ಆ ಶಾರ್ಟ್ ಪೀರಿಯಡ್ ಅಲ್ಲಿ ನಮಗೂ ಒಂದು ಆಸೆ ಇರುತ್ತೆ, ನಂದು ಇದು ಇಷ್ಟೇ ಇದ್ದಿದ್ದು, ನಾನು ಆದ್ನೇ ಗೋಲ್ಡ್ನೇ ತಗೋ ಬರ್ತೀನಿ. ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ನನಗೂ ಗೊತ್ತಿದೆ, ನನ್ನ ಕೋಚ್ಗೂ ಗೊತ್ತಿದೆ ಏನು ಅಂತ. ನಾನು ಅದನ್ನ ಅಚೀವ್ ಮಾಡಿದ್ದೀನಿ. ಯಾವ್ದಾಗ್ಲಿ ಸರ್, ಮೆಡಲ್ ಅಂದ್ಮೇಲೆ ಒಂದು ಅದು ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರೋ, ಬ್ರಾಂಚ್ ಆಗಿರ್ಬೋದು, ಅದು ನನ್ನ ದೇಶಕ್ಕೆ ಯಾವ್ದೋ ಒಂದು ರೆಪ್ರೆಸೆಂಟ್ ಮಾಡಿ ನನ್ನ ದೇಶಕ್ಕೆ ನನ್ನ ರಾಜ್ಯಕ್ಕೆ ತಂದಿದ್ದೀನಲ್ಲ, ಅದು ನನ್ ತುಂಬಾ ಹೆಮ್ಮೆ ಅನಿಸ್ತಿದೆ.
0: ಈಗ ನೀವು 7.26 ಅಂತ ಹೇಳಿದ್ರಿ ಅಲ್ವಾ? ಓಕೆ, ಈಗ ಸಿಲ್ವರ್ ಎಷ್ಟಿತ್ತು?
1: 8.36 ಏನಾಯ್ತು ಸರ್.
0: ಗೋಲ್ಡ್?
1: ಗೋಲ್ಡ್ 9.81 ಸರ್.
0: ಓಕೆ, ಬಹಳ ಅಂತರ ಇದೆ ಅಂತ ಆಯ್ತು, ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗುತ್ತೆ.
1: ಅವರೆಲ್ಲ ಸರ್ ಒಂದು 6 ನನ್ನ ಜೊತೆ ಆಡಿರೋದೆಲ್ಲ 10, 15, 20 ಇಯರ್ಸ್ ಅವರು ಸರ್.
0: ಓಕೆ,
1: ನಾನೇ ಸ್ವಲ್ಪ ಶಾರ್ಟ್ ಪೀರಿಯಡ್ ಅಲ್ಲಿ ಹೋಗಿರೋ ಅಂತ ಸ್ವಲ್ಪ. ಯಾಕಂದ್ರೆ ನಾಟ್ ಎ ಈಸಿ, ಒಂದು ಥ್ರೋಸ್, ಸಿಟ್ಟಿಂಗ್ ಥ್ರೋಸ್ ಅನ್ನೋದು ತಕ್ಷಣ ಇಂಪ್ರೂವ್ಮೆಂಟ್ ಆಗಲ್ಲ, ಎವ್ರಿ ಇಯರ್ ಇಂಪ್ರೂವ್ಮೆಂಟ್. ನಮ್ಗೆ 1 ಸೆಂಟಿಮೀಟರ್ ಬರೀ ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ಅದೇ ಖುಷಿ ಇರುತ್ತೆ, ಅಟ್ ಲೀಸ್ಟ್ ಇವತ್ತು 1 ಸೆಂಟಿಮೀಟರ್ ಜಾಸ್ತಿ ಹೋಯ್ತು ಅಂತ. ತಕ್ಷಣದಲ್ಲಿ ಇವಾಗ ಏನು ಜೀರೋದಲ್ಲಿ ಇಟ್ಕೊಂಡು ಬಂದುಡ್ತು ದಿಢೀರ್ ಅಂತ ಅಂದ್ರೆ ಸ್ವಲ್ಪ ಸಮಯ ಬೇಕು. ನನಗೆ ನೆಕ್ಸ್ಟ್ ಅವಕಾಶ ಸಿಗುತ್ತೆ, ಅದನ್ನ ಬಳಸ್ಕೋತೀನಿ, ಅದನ್ನ ನಮ್ಮ ದೇಶಕ್ಕೆ ಏನ್ ತಕೋ ಬಂದು ಕೊಡ್ಬೇಕು ಗೋಲ್ಡ್ ಖಂಡಿತ ತಂದ್ಕೊಡ್ತೀನಿ.
0: ಈಗ ಮೆಡಲ್ ಆಯ್ತು, ಆದಂತಹ ಸಂದರ್ಭದಲ್ಲಿ ತಮ್ಮ ಎಮೋಷನ್ಸ್ ಹೇಗಿತ್ತು?
1: ಅದು ಹೇಳಕ್ಕೆ ಆಗಲ್ಲ ಸರ್, ಅದು ಇವಾಗ ನೆನ್ಕೊಂಡ್ರು ನಾನು.
0: ಅಲ್ಲ, ತಗೊಂಡಿದ್ದು ನೀವು ಮೆಡಲು, ಆದ್ರೆ ಸಂತೋಷ ಆಗ್ತಿರೋದು ಮತ್ತೆ ಈ ಮೈ ರೋಮಾಂಚನ ಆಗ್ತಿರೋದು ನಮ್ಗೆ.
1: ಇಲ್ಲ ಸರ್, ನಾನು ಹೋಗ್ಬೇಕಾದಾಗ ಈ ಪತ್ರಕರ್ತರಾಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಈಗ ಫ್ರೆಂಡ್ಸ್ ವಿಶಸ್ಗಳಾಗಿರ್ಬೋದು, ಮೀಡಿಯಾಗಳು ಎಲ್ಲಾದ್ರಲ್ಲೂ ಸಹ ತುಂಬಾನೇ ಅಭಿನಂದನೆಗಳು ನನಗೆ, ವಿಶಸ್ಗಳು ತುಂಬಾನೇ ಬತ್ತು. ಸರ್ಕಾರನು ಅಷ್ಟೇ, ಅದೇ ನಮ್ ಕ್ರೀಡಾ ಸಚಿವರು ಪರಮೇಶ್ವರ್ ಸರ್ ವಿಶ್ ಮಾಡಿದ್ರು, ಹಾಗೆ ನಮ್ಮ MLA ಸರ್ ರವಿಶಂಕರ್ ಸರ್ ಎಲ್ಲರೂ ಸಹ ಮಾಡಿದ್ರು. ನನಗೇನೋ ಒಂಥರ ಹೋಗೋ ಟೈಮಲ್ಲಿ ಒಂದು ಹುರಿದುಂಬಿಸಿ ಕಳಿಸ್ತಾರಲ್ಲ, ಆತರ ಖುಷಿ. ಇಷ್ಟೊಂದೆಲ್ಲ ಇಷ್ಟಪಟ್ಟು ನಾನು ಎಲ್ಲೋ ಒಂದು ಎಲೆಮರಿ ಕಾಯ್ತಾರೆ, ಇದು ನಂದು ನನ್ ಪಾಡು ಅಂತ ಆಡ್ಕೊಂಡು ಹೋಗ್ತಿದ್ದಳು, ಎಲ್ಲರೂ ಇಷ್ಟೊಂದು ಪ್ರೀತಿ ಕೊಡ್ತಿದಾರಲ್ಲ, ಅದನ್ನ ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಹೇಗೆ ಏನು, ಅಟ್ ಲೀಸ್ಟ್ ನಾನು ಹೋಗೋದಿಕ್ಕೆ ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಿದಾರಲ್ಲ. ನಾನು ನನ್ನ ಶ್ರಮ ಇದ್ರೂ ಆ ಶ್ರಮದ ಮುಂದೆ ಈ ಪ್ರೀತಿ ಕೊಟ್ಟಾಗ ಅದೆಲ್ಲ ಜೀರೋ ಅಂತ
0: ಅನ್ಸ್ಬಿಟ್ಟು. ಖಂಡಿತವಾಗ್ಲು, ಯಾಕೆಂತಂದ್ರೆ ನಾವ್ ಅದನ್ನ ಹೇಳ್ತೀವಲ್ಲ, ಈಗ ಪರಿಶ್ರಮ ಈಗ ಬರೀ ಶಿಲ್ಪ ಅವರ ಒಂದು ಮೆಡಲ್ ಮಾತ್ರ ನೋಡ್ತೀವಿ, ಎಲ್ರು ಕಾಣುವಂತದ್ದು ಅದೇನೆ ಆ ಪರಿಶ್ರಮ ಇದೆಯಲ್ಲ, ಪರಿಶ್ರಮ ಹಿಂದೆ ಇರುವಂತ ಕಷ್ಟ ಅದು ಶಿಲ್ಪ ಮತ್ತೆ ಅವರ ಕೋಚ್ ಮತ್ತೆ ಅವರ ಜೊತೆ ಕೆಲಸ ಮಾಡಿದವ್ರು ಮಾತ್ರ ಗೊತ್ತು. ಈಗ ಸುಮ್ಮನೆ ಎಲ್ರು ಕೂಡ ಮೆಡಲ್ ಮಾಡಕ್ ಆಗಲ್ಲ, ಯಾಕೆಂತಂದ್ರೆ ಈಗ ನಾನು ಕಾಮನ್ವೆಲ್ತ್ ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿದ್ರೆ ನಾಳೆ ಹೋಗಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದಕ್ಕೆ ಬಹಳಷ್ಟು ವರ್ಷದ ಪರಿಶ್ರಮ ಅಂದ್ರೆ ಹಂತಗಳನ್ನ ದಾಟ್ಕೊಂಡು ಬರ್ಬೇಕಾಗುತ್ತೆ, ಹಂತಗಳನ್ನ ದಾಟ್ಕೊಂಡ್ ಬಂದು ಕಾಮನ್ವೆಲ್ತ್ ಹೋಗ್ಬೇಕು, ನಂತರ ಅಲ್ಲಿ ಮೆಡಲ್ ಮಾಡ್ಬೇಕು. ಇದು ಬರೀ ಒಂದಿನ ಎರಡು ದಿನದ ಕೆಲಸ ಅಂತೂ ಖಂಡಿತ ಅಲ್ಲ. ಹೌದಾ? ಇದಾದ್ಮೇಲೆ ಬಹಳ ಗುರುತಿಸೋದು ಬಹಳ ಜನ ಇದ್ದೇ ಇರ್ತಾರೆ ಅಲ್ವಾ? ಈಗ ಹಿಂದೆ ಈಗ ನೀವು ಕಷ್ಟಪಟ್ಟದಂತದ್ದು ಯಾರಿಗೂ ಗೊತ್ತಿರಲ್ಲ.
1: ಹೌದು.
0: ನೀವು ಆಗ್ಲೇ ಕೂಡ ಹೇಳಿದ್ರಿ ಫೈನಾನ್ಶಿಯಲ್ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಯಾರು ಅವಾಗ ಮುಂದೆ ಬರಲ್ಲ, ಸ್ಪಾನ್ಸರ್ಸ್ ಇರಲ್ಲ, ನಮ್ದೇ ಕೈಯಿಂದ ದುಡ್ಡು ಹಾಕೊಬೇಕು, ನಮ್ಮ ಸ್ನೇಹಿತರು ಕೊಡ್ತಾರೆ ಅಂತ ಹೇಳಿ. ಈಗ ಇವೆಲ್ಲ ಆದ್ಮೇಲೆ ನಿಮ್ಗೆ ಅಭಿನಂದನೆಗಳು ಮಹಾಪುರ ಬರುತ್ತೆ, ಹಣದ ಮಹಾಪುರ ಬರುತ್ತೆ, ಹೌದಾ?
1: ಇನ್ನು ಬರ್ತಿಲ್ಲ, ಬರ್ತಾ
0: ಇದೆ ಅಲ್ಲ. ಸರ್ಕಾರದವರು ಕೂಡ ನಿಮ್ಗೆ ಕೆಲವೊಂದು ಹಣವನ್ನ ಘೋಷಣೆ ಮಾಡಿರ್ತಾರಲ್ವಾ, ಅದ್ರ ಬಗ್ಗೆ ಹೇಳ್ಬೋದಾ?
1: ಹಾ ಸರ್, ಖುಷಿ ಆಗ್ತಿದೆ. ಅವರು 15 ಲಕ್ಷ ಕ್ಯಾಶ್ ಮತ್ತೆ ಬಿ ಗ್ರೇಡ್ ಗ್ರೂಪ್ ಕೊಟ್ಟಿದ್ದಾರೆ.
0: ಯಾರು?

0: ನಮ್ಮ ಕರ್ನಾಟಕ
1: ಸರ್ಕಾರದವರು
0: ಸೆಂಟ್ರಲ್ ಗವರ್ನಮೆಂಟ್ ಇಂದ 10 ಲ್ಯಾಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಇದ್ರಲ್ಲೂ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಅದು ಜಾಬ್ ಒಂಥರ ಖುಷಿ. ಮತ್ತೆ ಏನೇ ಅಮೌಂಟ್ ಕೊಟ್ಟಿದ್ರು ನಮ್ಮ ಇದು ಜರ್ನಿಗೆ ಅದು ಸಾಕಾಗಲ್ಲ. ಏನಂತಂದ್ರೆ ಅದು ನಮ್ಗೆ ಅಷ್ಟೇ ಖರ್ಚುಗಳು ಇರುತ್ತೆ, ಬೇರೆ ಸ್ಟೇಟ್ ಗಳೆಲ್ಲ ಇದಕ್ಕಿಂತ ಹೆಚ್ಚಾಗಿ ಕೊಡ್ತಿದ್ದಾರೆ ಸರ್. ನಮ್ಮದ್ರಲ್ಲೂ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಈ ಜಾಬ್ ಅಂದ ತಕ್ಷಣ ನನಗೂ ಖುಷಿ, ಓಕೆ ಜಾಬ್ ಸಿಕ್ತು, ಒಂದ್ ಲೈಫ್ ಸೆಟ್ಲ್ ಆಯ್ತು, ನಾನು ಏನೋ ಒಂದ್ ಮಾಡಬಹುದು ಅಂತ. ಇಲ್ಲ ಅದ್ರ ಜೊತೆಗೆ ಅಂದ್ರೆ ನಮ್ ಗವರ್ನಮೆಂಟ್ ಅಲ್ಲಿ ಏನಂತ ಅಂದ್ರೆ ಈಗ ಜಾಬ್ ಹೋದ್ರೆ ನಾನು ಪ್ರಾಕ್ಟೀಸ್ ಬೇಕು, ಪ್ರಾಕ್ಟೀಸ್ ಹೋಗ್ತೀನಿ ಅಂದ್ರೆ ನಂದೇ ಆದ ಶೆಡ್ಯೂಲ್ ಗಳಿರುತ್ತೆ. ಈಗ ಆ ಟೈಮ್ ಅಲ್ಲಿ ಅಂದ್ರೆ ನಮ್ ಸರ್ಕಾರ ಏನು ಅಂದ್ರೆ ನಮಗೆ ಒಂದ್ ಸ್ವಲ್ಪ ಸ್ಯಾಲ್ರಿ ಜೊತೆಗೆ ಮತ್ತೆ ಸ್ವಲ್ಪ ರೀಸನಬಲ್ ಇದು ಸ್ಪೋರ್ಟ್ಸ್ ಅಂತ ಕೊಟ್ಟಾಗ ನಾವು ಒಂದು ಅಚೀವ್ಮೆಂಟ್ ಮಾಡಕ್ ಆಗುತ್ತೆ. ಈಗ ವರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಕ್ ಆಗಲ್ಲ, ಅದೊಂದು ನಮಗೆ ನಮ್ ಸರ್ಕಾರ ಮಾಡಿಕೊಟ್ರೆ. ನನ್ನ ಜೊತೆಗೆ ಬೇರೆ ಪ್ಲೇಯರ್ಸ್ ಗಳು ಈ ತರ ಆಪರ್ಚುನಿಟಿ ಇದೆ, ನಾವು ಎಷ್ಟೋ ಜನ ಇದ್ದಾರೆ ಸರ್, ಅವ್ರಿಗೆ ಇನ್ನೂ ಒಂದು ಹೆಲ್ಪ್ ಆಗುತ್ತೆ, ನಮಗೂ ಆದಂಗೆ ಬೇರೆ ಬರೋ ಪ್ಲೇಯರ್ಗೆ ಹೆಲ್ಪ್ ಆಗುತ್ತೆ. ಅವರು ತುಂಬಾ ಹೆಚ್ಚು ನಮ್ ದೇಶಕ್ಕೆ ಮೆಡಲ್ ಗಳು ತರ್ತಾರೆ, ನಮ್ಮ ಕರ್ನಾಟಕಕ್ಕಾದ್ರೂ ಸರ್ಕಾರಕ್ಕೆ ಮೆಡಲ್ ತರ್ತಾರೆ.
1: ಖಂಡಿತವಾಗ್ಲೂ, ಯಾಕೆಂದ್ರೆ ನೀವು ಹೇಳೋ ಪ್ರಕಾರ ಈಗ ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಪೋರ್ಟ್ ಸರ್ಕಾರದಿಂದ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ ಗಮನಿಸಿ ನಮ್ಮ ಅಥ್ಲೀಟ್ ಗಳನ್ನ ಗಮನಿಸಿಕೊಂಡ್ರೆ ಇನ್ನೂ ಹೆಚ್ಚಿನ ಮೆಡಲ್ ಮಾಡಬಹುದು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಕೂಡ, ಎರಡು ಸರ್ಕಾರಗಳು ಸ್ವಲ್ಪ ಲಿಬರಲ್ ಆಗಿದೆ, ಇನ್ನೂ ಚೆನ್ನಾಗಿ ನಾವು ಮೆಡಲ್ ಮಾಡಬಹುದು ಅಂತ ಹೇಳ್ತೀರಿ. ಪರಿಶ್ರಮಕ್ಕೆ ಖಂಡಿತವಾಗ್ಲೂ ಬೆಲೆ ಕಟ್ಟಲೇಬೇಕಾಗುತ್ತೆ, ಯಾಕಂದ್ರೆ ಎಲ್ರಿಗೂ ಸಿಗುವಂತಹ ಅವಕಾಶ ಖಂಡಿತ ಅಲ್ಲ ಇದು, ಕೆಲವೇ ಕೆಲರಿಗೂ ಸಿಗುತ್ತಂತ ಅವಕಾಶ. ಯಾಕೆಂತಂದ್ರೆ ನಾವು ಹೇಳ್ತೀವಿ ಎಲ್ಲಾ ಕಾರ್ಯಕ್ರಮದಲ್ಲೂ ಎಲ್ಲಾ ವಿಚಾರದಲ್ಲೂ ಹೇಳ್ತಿರ್ತೀವಿ, ಕಲೆ ಎಲ್ರಿಗೂ ಸಿಗಲ್ಲ, ಕೆಲವ್ರನ್ನ ಮಾತ್ರ ಅದು ಕೈ ಬೀಸಿ ಕರೆಯುತ್ತೆ ಅಂತ ಹೇಳಿ. ಸ್ಪೋರ್ಟ್ಸ್ ಹಾಗೇನೆ ಅಲ್ವಾ, ಎಲ್ರನ್ನೂ ಕೂಡ ಅಪ್ಕೊಳ್ಳುತ್ತೆ, ಆದ್ರೆ ಅದು ಕರ್ಕೊಂಡು ಹೋಗುವಂತದ್ದು ಸಾಧನೆ ಮಾಡುವಂತದ್ದು ಕೆಲವೇ ಕೆಲವು ಮಂದಿನ ಆಯ್ಕೆ ಮಾಡ್ಕೊಂಡು ಹೋಗುವಂತದ್ದಲ್ವಾ?
0: ಹೌದು ಸರ್. ಅಂದ್ರೆ ಇವಾಗ ಎಲ್ಲವೂ ನಮ್ಮ ಕಣ್ಮುಂದ್ಗಡೆನೆ ಬರುತ್ತೆ ಅಂತಲ್ಲ, ಯಾವ್ದೋ ಒಂದ್ ರೂಪದಲ್ಲಿ ಬರ್ಬೋದು, ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಆ ಟೈಮ್ ಅಲ್ಲಿ ಬೇಡ, ನಾನು ಹೋಗಲ್ಲ ಮಾಡಲ್ಲ ಅನ್ಬಾರ್ದು. ಸಿಗ ನಂದು ಈ ಕಡಿಮೆ ಅವಕಾಶದಲ್ಲಿ ಸಿಕ್ಕಿದ್ರು ನಾನು ಯೂಸ್ ಮಾಡ್ಕೊಂಡಿದ್ದೀನಿ, ಅದು ಬೇಡ ನೆಕ್ಸ್ಟ್ ನೋಡೋಣ ಅಂತ ನಾನಲ್ಲ. ಏನೇ ಆಗಿರ್ಬೋದು ಯಾವ ರೂಪದಲ್ಲಿ ಸಿಗುತ್ತೆ ಅನ್ನೋದ, ಬರೋ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ದೇನೆ ನಮ್ದು ಏನಿದೆ ನಾವು ಅದನ್ನ ಅಚೀವ್ ಮಾಡಿದ್ರೆ ಖಂಡಿತ ಅಚೀವ್ಮೆಂಟ್ ಮಾಡಬಹುದು. ಅಂದ್ರೆ ಇವಾಗಿನ ನಮ್ಮ ಇದ್ರಲ್ಲಿ ಜಾಸ್ತಿ ಇವಾಗ ಡಾಕ್ಟರ್ ಇಂಜಿನಿಯರ್ಸ್ ಅದ ಪ್ರೊಫೆಷನ್ ಅಲ್ಲೇ ಜಾಸ್ತಿ ನೋಡ್ತಿರ್ತಾರೆ, ಸ್ಪೋರ್ಟ್ಸ್ ಗೆ ಎಲ್ಲೋ ಕೆಲವರು ಅಷ್ಟೇನೆ ಇಂಟ್ರೆಸ್ಟ್ ಕೊಡೋದು. ಇವಾಗ ಒಂದು ಹೈಸ್ಕೂಲ್ ಕಾಲೇಜ್ ಅನ್ನ ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಈಗ ಸ್ಟಡಿ ಬೇಕು ಅಂತಾರ. ಸ್ಟಡಿನೂ ತುಂಬಾ ಮುಖ್ಯ ಸರಿ ಇಲ್ಲ ಅಂತ ಹೇಳ್ತಲ್ಲ, ಅದ್ರ ಜೊತೆಗೆ ಸ್ಪೋರ್ಟ್ಸ್ ಗೆ ಅಂತಾನು ಬಂದ್ರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಅವ್ರದೇ ಆದ ಒಂದು ಏನು ರೆಕಗ್ನೈಸ್ ಇರುತ್ತೆ, ಅವ್ರದೇ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಎಲ್ಲರೂ ಬರ್ಬಹುದು, ಅವ್ರಿಗೂ ಒಂದು ಪ್ರತಿಭೆಯನ್ನ ತೋರಿಸಬಹುದು ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ.
1: ಖಂಡಿತವಾಗ್ಲೂ, ಯಾಕೆಂತಂದ್ರೆ ಶಿಲ್ಪ ಅವರಿಗೆ ಆದಂತಹ ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಒಂದು ದುರ್ಘಟನೆಯಿಂದ ಕುಂದೋಗ್ಬಿಟ್ಟಿದ್ರೆ ಈ ಸಾಧನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಆರಂಭದಲ್ಲಿ ಕೂಡ ಹೇಳಿದಾಗೇನೆ ಏನೇ ಸಮಸ್ಯೆ ಅಂದ್ರೆ ಎಲ್ಲರಿಗೂ ಕೂಡ ಸಮಸ್ಯೆಗಳು ಖಂಡಿತ ಇರುತ್ತೆ, ಎಲ್ಲರಿಗೂ ಅವರವ್ರದ ಏನು ನಾವು ಹೆಂಡತಿ ಕುಟುಂಬದ ಸಮಸ್ಯೆಗಳಿರ್ಬೋದು, ಈ ರೀತಿಯಾದಂತಹ ಆಘಾತಗಳು ಅಪಘಾತಗಳು ಆದಾಗ್ಲೂ ಕೂಡ ಕುಂದದೆ ನಾವು ಕೂಡ ಮುನ್ನಡೆದಾಗ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಉದಾಹರಣೆ ಅಂತ ಹೇಳಿದ್ರೆ ಶಿಲ್ಪಾ ಕೆ ಎಸ್ ಅವರು, ಹೌದಾ? ಈಗ ಎಷ್ಟೋ ಜನ ಆ ಸಂದರ್ಭದಲ್ಲಿ ಅಯ್ಯೋ ಹಿಂಗ ಆಗೋಯ್ತಲ್ಲ ಹುಡುಗಿಗೆ ಅಂತ ಯೋಚನೆ ಮಾಡ್ತಿದ್ರು, ಈಗ ಈ ಹುಡುಗಿ ಈ ಸಾಧನೆ ಮಾಡ್ಬಿಟ್ಲ ಅನ್ನುವಂತಹ ಯೋಚನೆ ಮಾಡುವಂತಹ ರೀತಿಯಲ್ಲಿ ನೀವು ಈ ಒಂದು ಅಚೀವ್ಮೆಂಟ್ ಮಾಡಿರೋದು ಬಹಳ ದೊಡ್ಡ ಸಾಧನೆನೇ ಸರಿ ಶಿಲ್ಪಾ ಅವ್ರೆ, ಹೌದಾ?
0: ಖಂಡಿತ ಸರ್. ಇವಾಗ ಅನ್ಕೊಳ್ತಾರೆ ಈ ತರ ಆಗಿದ್ದಾಳೆ ಸುಮ್ನೆ ಮನೇಲಿ, ಮತ್ತೆ ಓಡಾಡಕ್ ಆಗುತ್ತಾ, ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋರು ಇರ್ತಾರೆ. ಕೆಲವರು ಸ್ಪೋರ್ಟಿವ್ ಆಗಿ ತಗೊಳ್ಳೋರು ಇರ್ತಾರೆ, ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ತಗೊಳ್ತಾರೆ ನಮ್ಮ ಜನಗಳಲ್ಲಿ ಅಂತ ಅನ್ನಕ್ ಆಗಲ್ಲ. ಆತರ ಇರುವ ಟೈಮ್ ಅಲ್ಲಿ ಏನಂತ ಅಂದ್ರೆ ಮನೆ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಅದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಯಾವ ತರ ಹುರಿದುಂಬಿಸ್ತಾರೆ, ಯಾರೇ ಏನೇ ಅನ್ಬಹುದು, ಯಾರೇ ಏನೇ ಮಾಡ್ಬಹುದು, ನನ್ನ ಮನೇಲಿ ತುಂಬಾ ಪಾಸಿಟಿವ್ ಆಗಿದ್ರೆ ಏನ್ ಬೇಕಾದ್ರೂ ಸಕ್ಸಸ್ ಮಾಡ್ಬಹುದು. ಕೆಲವ್ರು ಹಂಗ ಅಂತಾರೆ, ಇವಾಗ ಅಯ್ಯೋ ಅವಳು ಏನ್ ಮಾಡ್ತಾಳೆ ಸುಮ್ನೆ ಹಂಗ ಹೋಗ್ತಾಳೆ ಆತರ ಮಾಡ್ತಾಳೆ ಅಂತ ಕೆಲವ್ರು ಅನ್ಕೋಬಹುದು. ಆದ್ರೆ ಇವತ್ತು ಒಂದು ಏನೋ ಅಚೀವ್ಮೆಂಟ್ ಮಾಡಿದಾಗ ಅನ್ನೋರು ಇವತ್ತು ಬೇರೆ, ಓ ಏನೋ ಒಂದ್ ಮಾಡಿದ್ಲು ಆಗ ಅನ್ನೋದೇ ಬೇರೆ ಇತ್ತು, ಇವತ್ತು ಅವರೇ ಬಾಯಲ್ಲಿ ಬೇರೆ ರೀತಿ ಮಾತು ಬರುತ್ತೆ ಸರ್.
1: ಅದೇ ಸಾಧನೆ
0: ಅದೇ ಅನ್ನಿಸ್ಕೋಬೇಕು. ಆತರ
1: ಅಭಿಪ್ರಾಯಗಳು ಬೇರೆ ಬೇರೆ ಇದ್ರು ಕೂಡ ಒಬ್ಬರ ಮಾತಿನ ದಾಟಿ ಇರುತ್ತಲ್ಲ ಏನಂತ ನಾವು ಹೇಳ್ತೀವಿ. ಈಗ ಅವರು ಇವ್ರ ಕೈಲಿ ಏನಾಗುತ್ತೆ ಅನ್ನೋರು, ಇವ್ರ ಕೈಲಿ ಆಯ್ತು ಅವ್ರ ಬಾಯಲ್ಲಿ ಹೇಳಿಸ್ಕೊಳ್ಳಿಲ್ಲ, ಅದೇ ಸಾಧ್ಯ ಅಲ್ವಾ?
0: ಇವಾಗ ಹಳ್ಳಿಗಳಲ್ಲಿ ಏನು ಸರ್ ಗೊತ್ತಾ, ಸಾಮಾನ್ಯ ಈಗ ಸ್ವಲ್ಪ ಹುಡುಗರು ಹುಡುಗಿರು ಅನ್ನೋದು ತಾರತಮ್ಯ ಇದ್ದೇ ಇರುತ್ತೆ. ಅದ್ರಲ್ಲಿ ಏನಂತಂದ್ರೆ ಇವಾಗ ನಮ್ಮನೆಯಲ್ಲಿ ಬರೀ ಹೆಣ್ಮಕ್ಳೆ, ಇವಾಗ ಅಂದ್ರೆ ನಮ್ಮ ಅಪ್ಪ ಅಮ್ಮನೂ ಇರ್ತಾರೆ, ಇವಾಗ ನಾವೇ ಅವ್ರಿಗೆ ಬ್ಯಾಕ್ ಬೋನ್ ಆಗಿರ್ಬೇಕು, ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದ್ರೂ ನಾವೇ ನೋಡ್ಕೋಬೇಕು ಮಾಡ್ಬೇಕು. ಕೆಲವೊಂದ್ ಸಂದರ್ಭದಲ್ಲಿ ಇವಳೆ ಬರ್ತಾಳೆ ಮಾಡ್ತಾಳೆ ಅಂದ್ರೆ ಇರೋದೇ ನಾವು, ಇನ್ನ ಯಾರು ಇಲ್ಲ, ಸೊ ನಾವೇ ನೋಡ್ಕೋಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಹೆಣ್ಣು ಗಂಡು ಅನ್ನಲ್ಲ, ಅವ್ರ ಮನೆಗೆ ಯಾರು ಸಪೋರ್ಟ್ ಇರ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನನ್ನ ಮನೆಗೆ ನಾವೇ ನಿಂತ್ಕೋಬೇಕು, ಬೇರೆಯವ್ರು ಬಂದು ನಿಂತ್ಕೊಳಕ್ ಆಗಲ್ಲ. ಆ ಸಂದರ್ಭದಲ್ಲಿ ಕೆಲವರು ಅಂದಿರೋದುಂಟು,

0: ಆದ್ರೆ ಏನು ಮಾಡಕ್ಕಾಗಿಲ್ಲ, ನಮ್ಮನೆ ಪರಿಸ್ಥಿತಿಲಿ ನಾವೇ ನೋಡ್ಕೋಬೇಕಾಗುತ್ತೆ. ಇವಾಗ ನಾವು ನಮ್ಮ ಅಪ್ಪ ಅಮ್ಮ ನನಗೆ ಒಂದು ಎಜುಕೇಶನ್ ಕೊಟ್ಟು ಒಂದು ಧೈರ್ಯ ಕೊಟ್ಟಿರೋದಕ್ಕೆ ನಾನು ಒಂದ್ ಕಡೆ ಹೋಗಿ ಮಾತಾಡ್ಬಹುದು, ಏನಾದ್ರೂ ಒಂದ್ ಕೇಳ್ಬಹುದು. ಅದೇ ನನ್ನ ಅಪ್ಪ ಅಮ್ಮ ನನಗೆ ಏನು ಕೊಡ್ಲಿಲ್ದೋಗಿದ್ರೆ ನಾನು ಹೋಗಿ ಮಾತಾಡಕ್ ಆಗ್ತಿರ್ಲಿಲ್ಲ, ನಾನು ಈ ಒಂದು ಅಚೀವ್ಮೆಂಟ್. ಇವಾಗ ಆತರ ಅನ್ನೋರು, ಇವಾಗ ನಾನೇ ಅವ್ರ ಮುಂದ್ಗಡೆ ಒಂದು ಏನೋ ನನ್ನ ಕೈಲಾದಷ್ಟು ನಾನು ನನ್ನ ದೇಶಕ್ಕೊಂದು ಹೆಸರು ತಗೋ ಬಂದಿದ್ದೀನಿ ಅಂತ ಹೇಳ್ಬೋದ್ಲೆ. ಇವಾಗ ಅವರೇ ಅಂದರು ನಾನು ಹಂಗ ಅಂದಿದ್ದೆ ಅನ್ನೋದು ಅವರಿಗೆ ಅನುವರಿಕೆ ಆಗಿದೆ ಅಂತ ಅನ್ಕೊಳ್ತೀನಿ ಸರ್, ಅಷ್ಟೇನೆ. ಹೇಳಕ್ ಹೋಗಲ್ಲ, ಅದು ಅವ್ರವ್ರ ಅಂದಿದ್ದು ಅವರವರಿಗೆ ಬಿಟ್ಟಿದ್ದದು ಅಷ್ಟೇನೆ.
1: ಈಗ ಶಿಲ್ಪ ಹತ್ರ ಮಾತಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೆ. ಇಷ್ಟೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ, ಹಾಗೆ ಏನು ಸ್ಕಾಟ್ಲೆಂಡ್ ಅಲ್ಲಿ ನಡೆದಂತಹ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಶಾರ್ಟ್ ಪುಟ್ ನಲ್ಲಿ ಕಂಚಿನ ಪದಕವನ್ನ ಗೆದ್ಕೊಂಡಿದ್ರಿ. ಆ ವಿಚಾರದ ಬಗ್ಗೆ ಮೋಟಿವೇಟ್ ಮಾಡುವಂತಹ ಮಾತುಗಳನ್ನ ಹೇಳಿದ್ರಿ, ಆ ವಿಚಾರಗಳ ಬಗ್ಗೆ ಎಲ್ಲ ಹೇಳಿದ್ರಿ, ಬಹಳ ಸಂತೋಷ. ಆದ್ರೆ ಇನ್ನೊಂದು ಮಾತು ನೀವು ಹೇಳಿದ್ರಿ ನನಗೆ ಏನಂತ ಹೇಳಿದ್ರೆ, ಕ್ರೀಡೆಗೆ ಪ್ರೋತ್ಸಾಹಿಸಿ, ಕ್ರೀಡಾ ಪಟುಗಳಿಗೆ ಪ್ರೋತ್ಸಾಹಿಸಿ, ನನ್ನಂತಹ ಬಹಳಷ್ಟು ಕ್ರೀಡೆ ಪಟುಗಳು ಇನ್ನೂ ಇದ್ದಾರೆ ಅವ್ರಿಗೂ ಕೂಡ ಪ್ರೋತ್ಸಾಹ ಮಾಡಿ, ಈ ತರ ಮೆಡಲ್ಗಳು ಒಂದಲ್ಲ ಬೇಕಾದಷ್ಟು ಅಂತ ಹೇಳಲ್ಲ. ಆ ನಿಟ್ಟಿನಲ್ಲಿ ಸಾಧನೆ ಆದ್ಮೇಲೆ ಗುರುತಿಸೋದಕ್ಕಿಂತ ಮುಂಚೆ ಸಾಧನೆಗೆ ಮುಂಚೆ ಗುರುತಿಸಿದ್ರೆ ಕೂಡ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಇನ್ನೆಷ್ಟು ಎಷ್ಟೋ ಮಂದಿಗೆ ಸ್ಫೂರ್ತಿದಾಯಕವಾಗುತ್ತೆ ಅನ್ನುವ ಮಾತುಗಳನ್ನ ಹೇಳಿದ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಕ್ಕೆ ಧನ್ಯವಾದಗಳು. ಹಾಗೆ ಮುಂದಿನ ಕನಸುಗಳೇನಿದಾವೆ? ಗೋಲ್ಡ್ ಮಾಡುವ ಕನಸಿದವಲ್ಲ, ಆ ಕನಸಿದೆ, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮಾಡಬೇಕು. ನೆಕ್ಸ್ಟ್ ಕಾಮನ್ವೆಲ್ತ್ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ, ಅಲ್ಲೂ ಕೂಡ ಗೋಲ್ಡ್ ಮಾಡಬೇಕು ಅನ್ನೋ ಕನಸನ್ನ ಕಾಣ್ತೀರಿ. ಆ ಕನಸೆಲ್ಲ ಈಡೇರ್ಲಿ ಅನ್ನುವ ಆಶಯ ನಮ್ದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ, ಧನ್ಯವಾದ.
0: ಥ್ಯಾಂಕ್ ಯು ಸರ್, ನೀವು ಸಹ ನಮ್ಮನ್ನು ಕರೆದು ಗುರುತಿಸಿ ಕರೆದಿದ್ದೀರಾ, ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು, ನಮಸ್ಕಾರ.
2: ಇದುವರೆಗೂ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನು ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12:31. ಈಗ ಜಾಹೀರಾತುಗಳು.
4: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಇದೊಂದು ನಿಧನ ಸುದ್ದಿ. ವಿರಾಜಪೇಟೆ ಹಾಲುಗುಂದ ನಿವಾಸಿ ಪುಗ್ಗೇರ ಪೌತಿ ಗಣಪತಿ ಅಯ್ಯಂಗಡ ಪೊಣ್ಣು ತಂಗಿ ಗಣಪತಿ ಅಯ್ಯಂಗ ಇಂದು ಮರಣಪಟ್ಟಿತು. 98 ಬಯತ್ರ ಪುಗ್ಗೇರ ತಂಗಿ ಗಣಪತಿ ತಾಮನೆ ಕೋಡೀರ ಇಂಗಡ ಚಾವು ತಡಿನ ಹಾಲುಗುಂದ ಪುಗ್ಗೇರ ವಿಜು ಮನೆಯಲ್ಲಿ ಬಿಚ್ಚಿತು. ಆ ಕಿರಿಕಾರ್ಯ ಇಂದು 24 ದೇವಣಗೇರಿಲುಳ್ಳ ಒಕ್ಕ ತೂಟುಂಗಳತ್ತು ನಡ್ಪಾ.

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ.

ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಶ್ರೋತೃಗಳೇ, ಈಗ ಸಮಯ 12:35. ಇನ್ನು ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಎಸ್ ಮತ್ತು ಪಿಸಿಒಡಿ ಈ ಕುರಿತು ಕೆಎಂಸಿಆರ್ಐನಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ಸಹಜ ಕಿತ್ತೂರ ಅವರೊಂದಿಗಿನ ಸಂದರ್ಶನ, ನಂತರ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಶ್ವೇತಾ ಕುಲಕರ್ಣಿ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೆ, ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪಿಸಿಒಎಸ್ ಹಾಗೂ ಪಿಸಿಒಡಿ ಈ ವಿಷಯ ಕುರಿತಂತೆ ಸಂದರ್ಶನ, ನಂತರ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಅಥವಾ ಭೌತ ಚಿಕಿತ್ಸೆ ಈ ವಿಷಯ ಕುರಿತಂತೆ ಮಾಹಿತಿ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಪಿಸಿಒಎಸ್ ಹಾಗೂ ಪಿಸಿಒಡಿ ಕುರಿತಂತೆ ಸಂದರ್ಶನ. ಭಾಗವಹಿಸಿದ ತಜ್ಞರು ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಕೇಳುಗರೆ, ಇತ್ತೀಚಿನ ದಿನದೊಳಗ ಪಿಸಿಒಎಸ್ ಪಿಸಿಒಡಿ ಇದರ ಸಮಸ್ಯೆ ತುಂಬಾ ಕಂಡು ಬರ್ತಾ ಇದೆ. ಹದಿಹರೆಯದ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಸಿನ ಮಹಿಳೆಯರೆಲ್ಲ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈ ಸಮಸ್ಯೆ ಶುರು ಆತು ಅಂದ್ರೆ ಅವರ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಕಂಡು ಬರ್ತಾವ. ಒಂದು ತರ ಕಿರಿಕಿರಿ ಆಗೋದು, ಮಾನಸಿಕವಾಗಿ ನೆಮ್ಮದಿ ಇಲ್ಲದಂತಾಗೋದು, ಅಲ್ಲದೆ ದೈಹಿಕ ಮಾನಸಿಕ ತೊಂದರೆಗಳಿಂದ ಕೂಡ ಅವರು ಬಳಲ್ತಾ ಇರ್ತಾರೆ. ಮತ್ತೆ ಸಾಮಾನ್ಯವಾಗಿ ನಮ್ಮ ಮಹಿಳೆಯರ ಸ್ವಭಾವ ಹೇಗಿರ್ತದ ಅಂತಂದ್ರ, ಏನ್ ಆಗೇದ ಏನ್ ಆಗ್ಲಿಕ್ಕತ್ತದ ಅನ್ನೋದನ್ನ ಯಾರೊಂದಿಗೂ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳೋದಿಲ್ಲ. ತಮ್ಮ ತಾವೇ ಈ ಸಂಕಟ ನೋವನ್ನ ಅನುಭವಿಸ್ತಾ ಇರ್ತಾರೆ. ಹಿಂಗ್ ಮಾಡಬೇಡ್ರಿ, ಪಿಸಿಒಡಿ ಪಿಸಿಒಎಸ್ ಇದಕ್ಕೆ ಚಿಕಿತ್ಸೆ ಇದೆ, ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು. ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು.
2: ನಮಸ್ಕಾರ
1: ಡಾಕ್ಟರ್. ಇತ್ತೀಚಿನ ದಿನದೊಳಗ ಈ ಪಿಸಿಒಡಿ ಪಿಸಿಒಎಸ್ ಅಂತ ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಏನಾಗ್ಯದ ಅಂತಂದ್ರ, ಆ ಪಿಸಿಒಡಿ ಆಗ್ಯದ್ರಿ, ಪಿಸಿಒಎಸ್ ಆಗ್ಯದ. ಪಿಸಿಒಡಿಗೂ ಪಿಸಿಒಎಸ್ಗೂ ಏನ್ ವ್ಯತ್ಯಾಸ?
2: ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಪಿಸಿಒಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಅಂದ್ರೆ ಏನಿರುತ್ತೆ ಅಂದ್ರೆ, ಬೇಸಿಕಲಿ ಡಿಸೀಸ್ ಅಲ್ಲಿ ಫಸ್ಟ್ ಚೇಂಜಸ್ ಸ್ಟಾರ್ಟ್ ಆಗೋದು ಓವರಿಯಿಂದ. ಸೊ ಓವರಿನಲ್ ಚೇಂಜಸ್ ಆಗ್ಬಿಟ್ಟು ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ನಿಮ್ ಬೇರೆ ಬಾಡಿ ಪಾರ್ಟ್ಸ್ ಕೂಡ ಎಫೆಕ್ಟ್ ಆಗುತ್ತೆ. ಲೈಕ್ ಎಕ್ಸಾಂಪಲ್, ಸ್ಕಿನ್ ಎಫೆಕ್ಟ್ ಆಗ್ಬೋದು, ಹೇರ್ ಲಾಸ್ ಆಗ್ಬೋದು, ಪೀರಿಯಡ್ಸ್ ಇರೆಗ್ಯುಲರ್ ಆಗ್ಬೋದು, ಅಥವಾ ನಿಮ್ಗೆ ಹೇರ್ ಮೇಲ್ ಪ್ಯಾಟರ್ನ್ ಹೇರ್ ರೇಲಾಸ್, ಅಥವಾ ಸ್ಕಿನ್ ಪಿಗ್ಮೆಂಟೇಷನ್ ಆಗ್ಬೋದು. ಸೊ ಇದು ಒಂಥರ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂತೀವಿ ನಾವು. ಸೊ ಸ್ಟಾರ್ಟ್ ಆಗೋದು ಪಿಸಿಒಡಿ ಅಂದ್ರೆ ಓವರಿನಲ್ಲಿ ಚೇಂಜಸ್ ಕಂಡ್ಬಿಟ್ಟು ಅದು ಪ್ರೋಗ್ರೆಸ್ ಆಗ್ತಾ ಆಗ್ತಾ ಆಗ್ತಾ ಈ ತರ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಆಗುತ್ತೆ. ಸೊ ಅದಕ್ಕೆ ನಾವು ಪಿಸಿಒಡಿ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಂತೀವಿ. ಅದು ಮುಂದೆ ಹೇಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಪಿಸಿಒಎಸ್ ಅಂತ ಅಂತೀವಿ.
1: ಈಗ ಈ ಪಿಸಿಒಎಸ್ ಅನ್ನುವಂತ ಒಂದು ತೊಂದರೆಯ ಮುಖ್ಯ ಲಕ್ಷಣಗಳು ಏನು?
2: ಇದು ಬೇರೆ ಬೇರೆ ಏಜ್ ಗ್ರೂಪ್ ನ ಎಫೆಕ್ಟ್ ಆಗುತ್ತೆ. ಮುಂಚೆ ನಾವು ಅಡೋಲೆಸೆಂಟ್ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಅಷ್ಟೊಂದು ಕಂಡು ಬರ್ತಿರಲಿಲ್ಲ, ಬಟ್ ಈಗ ನಾವು ನೋಡ್ತಾ ಇದೀವಿ ನಮ್ದು

0: ಲೈಫ್ ಸ್ಟೈಲ್ ಚೇಂಜ್ ಆಗೋದ್ರಿಂದ, ಫಿಸಿಕಲ್ ಆಕ್ಟಿವಿಟಿ ತುಂಬಾನೇ ಕಡಿಮೆ ಆಗೋದ್ರಿಂದ, ಮಕ್ಕಳಲ್ಲಿ ಒಬೆಸಿಟಿ ಜಾಸ್ತಿ ಆಗೋದ್ರಿಂದ, ಇದು ಪಿ ಸಿ ಓ ಡಿ ಚೇಂಜಸ್ ನಮ್ಗೆ ಟೀನೇಜ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾರ್ಮಲ್ ಕಿಂತ ಜಾಸ್ತಿ ಬಾಡಿ ಮಾಸ್ ಇಂಡೆಕ್ಸ್ ಬಂದ ಮೇಲೆ ಅದು ಫ್ಯಾಟ್ ಕೂಡ ಈಸ್ಟ್ರೋಜನ್ ನ ರಿಲೀಸ್ ಮಾಡುತ್ತೆ. ಸೊ ಇದು ಈಸ್ಟ್ರೋಜನ್ ರಿಲೀಸ್ ಮಾಡಿದ್ಮೇಲೆ ಇದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಓವರೀಸ್ ನ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅವರಲ್ಲಿ ಏನ್ ಇನಿಷಿಯಲಿ ಏನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇರ್ರೆಗ್ಯುಲರ್ ಮೆನ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪೇರೆಂಟ್ಸ್ ಏನ್ ತಿಳ್ಕೊತಾರೆ ಅಂದ್ರೆ, ಪೀರಿಯಡ್ಸ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ದಪ್ಪ ಆಗ್ತಿದ್ದಾರೆ ಅಂತ. ಬಟ್ ಆಕ್ಚುಲಿ ಅದ್ ಏನಿರುತ್ತೆ ಅಂದ್ರೆ, ದಪ್ಪ ಆಗಿರೋದ್ಗೋಸ್ಕರ ಅದು ಎಕ್ಸ್ಟರ್ನಲ್ ಈಸ್ಟ್ರೋಜನ್ ಹಾರ್ಮೋನ್ ಎಫೆಕ್ಟ್ ಮಾಡೋದ್ರಿಂದ ಅದು ಪಿ ಸಿ ಓ ಡಿ ಚೇಂಜಸ್ ಬರುತ್ತೆ. ಸೊ ಅದು ಒಂಥರ ವಿಶಿಯಸ್ ಸೈಕಲ್ ತರ ಆಗ್ಬಿಡುತ್ತೆ. ಇನಿಷಿಯಲಿ ಸ್ಟಾರ್ಟ್ ಆಗೋದು ಬರೀ ಸ್ವಲ್ಪ ಇಂದ, ಆಮೇಲೆ ಇದಕ್ಕೆ ಆ ಲೆವೆಲ್ ಪ್ರಾಪರ್ ನೀವು ಸೈಕಲ್ ನ ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ಅದು ಎಲ್ಲಾ ಬೇರೆ ಆರ್ಗನ್ಸ್ ಕೂಡ ಎಫೆಕ್ಟ್ ಮಾಡುತ್ತೆ. ಮತ್ ಇನ್ ದ ಲಾಂಗ್ ರನ್ ತುಂಬಾ ಸ್ಟಡೀಸ್ ಇದಾವೆ ಕಿ ಯಾವಾಗ ಯಾವ ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗೆ ಪಿ ಸಿ ಓ ಎಸ್ ಡಿಸೀಸ್ ಬರುತ್ತೆ, ಅವ್ರಿಗೆ ತಮ್ಮ ಮಿಡ್ಲ್ ಏಜ್ ನಲ್ಲಿ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಕೂಡ ಬೇಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಲಸ್ ಪ್ರೆಗ್ನೆನ್ಸಿ ನಲ್ಲಿ ಕೂಡ ಕಾಂಪ್ಲಿಕೇಶನ್ಸ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಇದಕ್ಕೋಸ್ಕರ ನಾವ್ ಏನಂತೀವಿ ಕಿ ರೈಟ್ ಫ್ರಮ್ ದ ಬಿನಿಂಗ್ ಗೊತ್ತಾದ ತಕ್ಷಣನೇ ಆ ವಿಷಯ ಸೈಕಲ್ ನ ಬ್ರೇಕ್ ಮಾಡ್ಬೇಕು.
1: ಮತ್ತೆ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದಂಗೆ ಡಾಕ್ಟರ್ ಸಹಜಾ ಅವರೇ, ಒಂದು ಕಾಲದಲ್ಲಿ ಮಕ್ಕಳು ಋತುಮತಿ ಆಗ್ತಾ ಇದ್ದಿದ್ದು ಒಂದು 13-14 ಆ ವಯಸ್ಸಿಗೆ ಆಗ್ತಾ ಇದ್ರು, ಆದ್ರೆ ಇತ್ತೀಚಿನ ದಿನ ನೋಡಿದ್ರೆ 8-9-10 ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಋತುಮತಿ ಆಗ್ತಾ ಇದ್ದಾರೆ. ಇದಕ್ಕೇನ್ ಕಾರಣ ಅಂತ ಹೇಳ್ತೀರಿ?
0: ಇದಕ್ಕೆ ನಮ್ದು ಏನ್ ಕಾರಣ ಅಂದ್ರೆ, ಎನ್ವೈರನ್ಮೆಂಟಲ್ ಟಾಕ್ಸಿನ್ಸ್, ಪೊಲ್ಯೂಷನ್ಸ್, ಎಂಡೋಕ್ರೈನ್ ಡಿಸ್ಟರ್ಬ್ಸ್ ಅಂತ ಅಂತೀವಿ, ಇದು ಎಲ್ಲಾ ಸೇರ್ಬಿಟ್ಟು ಎಫೆಕ್ಟ್ ಆಗ್ತಾ ಇದೆ. ಮುಂಚೆ ಪ್ಲಾಸ್ಟಿಕ್ ನಲ್ಲಿ ನಾವೇನು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಸ್ಟೀಲ್ ಪಾತ್ರೆ, ಪ್ಲಾಸ್ಟಿಕ್ ಕನ್ಸಂಪ್ಷನ್ ಕಡಿಮೆ ಇತ್ತು. ನಮ್ಗೆ ಈಗ ಸ್ಟಡೀಸ್ ಪ್ರೂವ್ ಆಗಿದೆ ಕಿ ನೀವು ಏನಾದ್ರೂ ಬಿಸಿ ಊಟ ಪ್ಲಾಸ್ಟಿಕ್ ನಲ್ಲಿ ಹಾಕಿದ್ರೆ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಬಿಸ್ಫಿನಾಲ್ ಅಂತ ಟಾಕ್ಸಿಕ್ ರಿಲೀಸ್ ಆಗುತ್ತೆ. ಆ ಟಾಕ್ಸಿಕ್ ರಿಲೀಸ್ ಆಗ್ಬಿಟ್ಟು ನಿಮ್ ಹಾರ್ಮೋನ್ಸ್ ಕೂಡ ಎಫೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್. ಈ ತರ ಪ್ಲಾಸ್ಟಿಕ್ ಟಾಕ್ಸಿಸಿಟಿ ಇರ್ಬೋದು ಅಥವಾ ನಮ್ ಲೆಡ್ ಅಥವಾ ಪೊಲ್ಯೂಟೆಂಟ್ಸ್ ಇವೆಲ್ಲ ಸೇರ್ಬಿಟ್ಟು ಅಂಡ್ ಇದ್ರ ಜೊತೆ ಏನಾಗ್ತಾ ಇದೆ, ಜೀವನ ಶೈಲಿ ತುಂಬಾ ಬದಲಾಗ್ತಾ ಇದೆ. ಮುಂಚೆ ಹುಡುಗರಲ್ಲಿ ತುಂಬಾ ಫಿಸಿಕಲ್ ಆಕ್ಟಿವಿಟಿ ಇರ್ತಿತ್ತು, ಸ್ಕೂಲ್ ನಲ್ಲಿ ಆಡ್ತಾ ಇರ್ತಿದ್ರು, ಹೊರಗೆ ಮನೆಗೆ ಬಂದ ತಕ್ಷಣ ಆಟ ಆಡ್ತಿದ್ರು. ಬಟ್ ಈಗ ಸೋಷಿಯಲ್ ಮೀಡಿಯಾ, ಲ್ಯಾಪ್ಟಾಪ್, ಮೊಬೈಲ್ ಬರೋದ್ರಿಂದ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ ಈಗಿನ ಮಕ್ಕಳಲ್ಲಿ. ಅವರು ಹೊರಗಡೆ ಆಟಕ್ಕೆ, ಪೇರೆಂಟ್ಸ್ ಕೂಡ ಹೊರಗಡೆ ಆಟಕ್ಕೆ ಬಿಡೋದಿಲ್ಲ, ಮಕ್ಕಳು ಕೂಡ ಯಾರು ಹೊರಗಡೆ ಹೋಗಿ ಆಟಕ್ಕೆ ಆಸಕ್ತಿ ಪಡೋದಿಲ್ಲ. ಇದಕ್ಕೋಸ್ಕರ ಏನಾಗುತ್ತೆ, ಒಬೆಸಿಟಿ ಬೆಳೆಯುತ್ತೆ. ಒಮ್ಮೆ ಒಬೆಸಿಟಿ ಬೆಳೆಯಿತು ಅಂತಂದ್ರೆ ಅದು ಕೂಡ ಈಸ್ಟ್ರೋಜನ್ ಅಂತ ಹಾರ್ಮೋನ್ ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಇದೆಲ್ಲ ಸೇರ್ಬಿಟ್ಟು ಏನಾಗುತ್ತೆ, ಪ್ಲಸ್ ಬ್ರೈನ್ ಮೆಚುರಿಟಿ ಕೂಡ ಬೇಗ ಆಗ್ತಾ ಇದೆ. ಮುಂಚೆ ಟಿವಿ ನಲ್ಲಿ ನೋಡ್ಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಅಂತ ಐ ಮೈಂಡ್ ಮೆಂಟಲ್ ಮೆಚುರಿಟಿ ಲೆವೆಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ ಸೇರ್ಬಿಟ್ಟು ಋತುಚಕ್ರ 11-13 ಇಯರ್ಸ್ ಕಿಂತ ಬೇಗ 8-9 ಇಯರ್ಸ್ ನಲ್ಲಿ ನಮ್ಗೆ ಕಂಡು ಬರ್ತಾ ಇದೆ.
1: ಅಂದ್ರೆ ಆ ವಯಸ್ಸಿನಲ್ಲಿ ಮಕ್ಕಳು ಪಾಪ ಚಿಕ್ಕವ್ರು ಇರ್ತಾರೆ, ಅವ್ರಿಗೆ ಹೇಗೆ ಒಂದು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಮಾಡ್ಬೇಕು ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಪಡ್ತಾರೆ ಮಕ್ಕಳು ಈ ಒಂದು ಅವಧಿಯಲ್ಲಿ. ಈಗ ಡಾಕ್ಟರ್ ಸಹಜಾ ಅವರೇ, ಈ ಒಂದು ಪಿ ಸಿ ಓ ಎಸ್ ಸಮಸ್ಯೆ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಕೂಡ ಕಾಡ್ತಾ ಇದೆ, ಅದರಲ್ಲೂ ನವವಿವಾಹಿತ ತರುಣಿಯರಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ, ಇದಕ್ಕೇನ್ ಕಾರಣ ಅಂತೀರಿ?
0: ಅದು ಸೇಮ್ ಸ್ಟ್ರೆಸ್ ಫ್ಯಾಕ್ಟರ್. ಈಗೇನಾಗುತ್ತೆ, ಅಡೋಲೆಸೆಂಟ್ ನಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಎಲ್ಲ ಕಂಟಿನ್ಯೂ ಹಾಗೆ ಆಗುತ್ತೆ. ಸೊ ಸಪೋಸ್ ಅವ್ರ ಆನ್ ಟೈಮ್ ಎಫೆಕ್ಟ್ ಆಗ್ಬಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ, ವೇಟ್ ಲಾಸ್ ಮಾಡಿ, ತಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋದೇ ಇದ್ರೆ ಇದಕ್ಕೆ ಪಿ ಸಿ ಓ ಡಿ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ. ಸೊ ಒಂದ್ ಸತಿ ಇದು ಪಿ ಸಿ ಓ ಡಿ ಕಂಟಿನ್ಯೂ ಆಗುತ್ತೆ, ಅವ್ರ ಇರ್ರೆಗ್ಯುಲರ್ ಸೈಕಲ್ಸ್ ಬರುತ್ತೆ. ಇರ್ರೆಗ್ಯುಲರ್ ಸೈಕಲ್ಸ್ ಬಂದ್ಬಿಟ್ಟು ಮೆನ್ಸ್ಟ್ರುಯಲ್ ಅಬ್ನಾರ್ಮಲಿಟೀಸ್ ಬರುತ್ತೆ, ಪ್ಲಸ್ ಒಬೆಸಿಟಿ ಆಡ್ ಆಗ್ತಾ ಹೋಗುತ್ತೆ, ಫಿಸಿಕಲ್ ಇನ್ಆಕ್ಟಿವಿಟಿ ಆಗುತ್ತೆ. ಯಾವ ಇವ್ರ ಲೇಡೀಸ್ ಯಾವಾಗ ಮದುವೆ ಮಾಡ್ಕೋತಾರೆ ಅವಾಗ ಅವ್ರ ಆಬ್ವಿಯಸ್ಲಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ, ಯಾರಿಗೆ ಪ್ರೆಗ್ನೆನ್ಸಿ ಬೇಡ ಅಂತ ಪ್ಲಾನ್ ಮಾಡೋದಿದ್ರು ಇರ್ರೆಗ್ಯುಲರ್ ಸೈಕಲ್ಸ್ ಇರೋದ್ರಿಂದ ಪ್ರೆಗ್ನೆನ್ಸಿ ಬೇಡ ಅಂತ ಪ್ಲಾನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಇನ್ ಜನರಲ್ ಪ್ರೆಗ್ನೆಂಟ್ ಆಗೋರ್ಗೂ ಕಷ್ಟ ಇರುತ್ತೆ, ಯಾಕಂತಂದ್ರೆ ಎವ್ರಿ ಮಂತ್ ರೆಗ್ಯುಲರ್ ಓವ್ಯುಲೇಷನ್ ಆಗ್ತಾ ಇರಲಿಲ್ಲ ಇರ್ರೆಗ್ಯುಲರ್ ಸೈಕಲ್ಸ್ ಆಗೋದ್ರಿಂದ. ಸೊ ಈ ತರ ಆಗ್ಬಿಟ್ಟು ತಮ್ಮ ಫರ್ಟಿಲಿಟಿ ನ ಕಾಂಪ್ರಮೈಸ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಯಾವಾಗ ಡಯಾಗ್ನೋಸ್ ಆಗುತ್ತೆ, ಅಡೋಲೆಸೆಂಟ್ ನಲ್ಲಿರ್ಲಿ ಅಥವಾ ಅರ್ಲಿ 20s ನಲ್ಲಿರ್ಲಿ ಅಥವಾ ಮದುವೆ ಆಗೋಕ್ಕಿಂತ ಮುಂಚೆ, ಇದು ಕರೆಕ್ಟ್ ಆಗಿ ಅದು ಇವ್ಯಾಲ್ಯೇಟ್ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಿದೆ, ಅಥವಾ ಬರೀ ಓವರೀಸ್ ನಲ್ಲಿ ರಿಸ್ಟ್ರಿಕ್ಟ್ ಆಗಿದೆಯಾ ಅಥವಾ ಬೇರೆ ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗಿದೆಯಾ ಅಥವಾ ನಮ್ಮ ಹಾರ್ಮೋನ್ಸ್ ಲೆವೆಲ್ಸ್ ಕೂಡ ಜಾಸ್ತಿ ಆಗಿದೆ, ಇದು ಕಂಡು ಹಿಡಿದ್ಬಿಟ್ಟು ಆದಷ್ಟು ಬೇಗ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು, ಎಕ್ಸಸೈಸ್ ನ ಮಾಡಬೇಕು. ಚೇಂಜಸ್ ಮಾಡಿದ್ರೆ ಇದು ಎಲ್ಲ ರಿವರ್ಸಿಬಲ್ ಚೇಂಜಸ್, ದಟ್ ಇಸ್ ಅನದರ್ ತುಂಬಾ ಏನು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ಇವು ಎಲ್ಲಾ ಚೇಂಜಸ್ ಏನಾಗುತ್ತೆ ಟು ಸಮ್ ಎಕ್ಸ್ಟೆಂಟ್ ರಿವರ್ಸಿಬಲ್ ಇರುತ್ತೆ. ಸೊ ಕರೆಕ್ಟ್ ನೀವು ಟೈಮಿಂಗ್

0: ಅಡಾಪ್ಟ್ ಮಾಡಿದ್ರೆ ಅವರು ಮದುವೆ ಮಾಡ್ಕೊಂಡ್ಮೇಲೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅವೆಲ್ಲ ತುಂಬಾ ಕಡಿಮೆ ಆಗುತ್ತೆ.
1: ಅಂದ್ರೆ ಈ ಸಮಸ್ಯೆ ಶುರು ಆದ ತಕ್ಷಣ ವೈದ್ಯರನ್ನ ಭೇಟಿ ಮಾಡಬೇಕು ಅಂತ ತಾವ್ ಹೇಳ್ತೀರಿ.
0: ಹೌದು.
1: ಈಗ ಈ ವೈದ್ಯರ ಹತ್ರ ಹೋಗಿದ್ದಾಗ ಏನು ತಪಾಸಣೆಗಳನ್ನ ಅವರು ಮಾಡ್ತಾರೆ, ಅದ್ರ ಬರೀ ಔಷಧೋಪಚಾರ ಇರ್ತದೋ ಹೇಗೆ?
0: ಈಗ ತುಂಬಾ ಪೇರೆಂಟ್ಸ್ ಏನ್ ಮಾಡ್ತಾರೆ, ಮಕ್ಕಳಿಗೆ ಸರಿಯಾಗಿ ಪೀರಿಯಡ್ಸ್ ಆಗ್ತಾ ಇರಲಿಲ್ಲ ಅಂದ್ರೆ ಹಾಗೆ ಇರ್ತಾರೆ 6 months 7 months ವರ್ಗೂ, ಅದು ತುಂಬಾ ನಿರ್ಲಕ್ಷ್ಯ ಮಾಡ್ದಂಗ ಆಗತ್ತೆ. ಸೊ ಯಾವಾಗ ಅವ್ರ ಮಕ್ಕಳಿಗೆ 1 in 2 months ಅಥವಾ 1 in 3 months ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಕ್ ಸ್ಟಾರ್ಟ್ ಆಗತ್ತೆ, ಅವಾಗ ಇಮಿಡಿಯೇಟ್ ಆಗಿ ಅಸೆಸ್ ಮಾಡ್ಕೋಬೇಕು ಯಾವ ರೀಸನ್ ನಿಂದ ಈ ತರ ಆಗ್ತಾ ಇದೆ. ಸೊ ಒಂದ್ಸತಿ PCOD ಅಥವಾ ಏನಾದ್ರೂ ಡಯಾಗ್ನೋಸ್ ಆಯ್ತು ಅಂತಂದ್ರೆ ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಇಂದ ಗೊತ್ತು ಮಾಡಬಹುದು ಎಷ್ಟ್ ಮಟ್ಟಿಗಾಗಿದೆ. ಕೆಲವ್ರಿಗೆ ಏನಾಗುತ್ತೆ, ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತ್ ಇರುತ್ತೆ, ಕೆಲವು ಟೆಂಪೋರಲ್ ಬಾಲ್ಡ್ನೆಸ್ ಅಂದ್ರೆ ಮೇಲ್ ತರ ಬಾಲ್ಡ್ನೆಸ್ ಬರುತ್ತೆ ಆ ಬರುತ್ತೆ, ಸ್ಕಿನ್ ಪಿಗ್ಮೆಂಟೇಷನ್ ಅಂತ, ಇದೆಲ್ಲ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ದ ಡಿಸೀಸ್. ಸೊ ಇದೆಲ್ಲ ನೋಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ, ಡಾಕ್ಟರ್ಸ್ ಗೊತ್ತಾಗುತ್ತೆ ಇದು ಆಲ್ರೆಡಿ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ನಲ್ಲಿ ಆಲ್ರೆಡಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಇಂಟೆನ್ಸ್ ಟ್ರೀಟ್ಮೆಂಟ್

0: ಹೇರ್ ಗ್ರೋತ್ ಇರುತ್ತೆ, ಕೆಲವು ಟೆಂಪೋರಲ್ ಬಾಲ್ಡ್ನೆಸ್ ಅಂದ್ರೆ ಮೇಲ್ ತರ ಹೇಗೆ ಬಾಲ್ಡ್ನೆಸ್ ಬರುತ್ತೆ ಆ ಬರುತ್ತೆ, ಸ್ಕಿನ್ ಪಿಗ್ಮೆಂಟೇಷನ್, ಇದೆಲ್ಲ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ದ ಡಿಸೀಸ್. ಸೊ ಇದೆಲ್ಲ ನೋಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ, ಡಾಕ್ಟರ್ಸ್ ಗೊತ್ತಾಗುತ್ತೆ, ಇದು ಆಲ್ರೆಡಿ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ನಲ್ಲಿ ಆಲ್ರೆಡಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಇಂಟೆನ್ಸ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಸಪೋಸ್ ಇನಿಷಿಯಲ್ ಸ್ಟೇಜ್ ನಲ್ಲಿ ಇತ್ತು ಅಂತಂದ್ರೆ ಅವ್ರಿಗೆ ನಾವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ಎಕ್ಸಸೈಸ್ ಇಂಪಾರ್ಟೆನ್ಸ್ ಏನು, ಪ್ರಾಪರ್ ಡಯಟ್, ಈ ಜಂಕ್ ಫುಡ್ ಇನ್ನೆಲ್ಲ ಅವಾಯ್ಡ್ ಮಾಡ್ಬಿಟ್ಟು, ಅವಾಯ್ಡ್ ಮಾಡಕ್ ಆಗದೆ ಇದ್ರು ಅಟ್ ಲೀಸ್ಟ್ ಕ್ವಾಂಟಿಟಿ ಅಷ್ಟು ತುಂಬಾನೇ ಕಡಿಮೆ ಹೆಲ್ದಿ ಡಯಟ್ ನ ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ನ ಅಡ್ಜಸ್ಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ.
1: ದೈಹಿಕವಾಗಿ ಚಟುವಟಿಕೆಯಿಂದ ಇರಬೇಕು, ಜೊತೆಗೆ ಮಾನಸಿಕವಾಗಿ ಸ್ಟ್ರೆಸ್ ಫ್ರೀ ಆಗಿರ್ಬೇಕು ಅನ್ನೋದೇ ಇದಕ್ಕೆ ಇರುವಂತ ಮುಖ್ಯವಾದ ಚಿಕಿತ್ಸೆ ಅಂತ ಹೇಳ್ತೀರಿ. ಔಷಧ ಉಪಚಾರ ಏನಾದ್ರೂ ಇರುತ್ತಾ?
0: ಔಷಧ ಉಪಚಾರ ಯೂಶಲಿ ನಾವು ಫಸ್ಟ್ ಕೊಡೋದೇ ಲೈಫ್ ಸ್ಟೈಲ್ ಚೇಂಜಸ್, ವೇಟ್ ರಿಡಕ್ಷನ್. ಇದರಿಂದ ಅವ್ರಿಗೆ ಮೋಸ್ಟ್ ಆಫ್ ದ ಎಫೆಕ್ಟ್ ಟೈಮ್ ರೆಗ್ಯುಲರ್ ಸೈಕಲ್ಸ್ ಬರುತ್ತೆ ಟು ಸಮ್ ಅಂಡ್ ಎಕ್ಸ್ಟೆಂಡ್. ಬಟ್ ಈ ಅವಾಗ ಔಷಧ ಉಪಚಾರ ಯಾವಾಗ ಅಂದ್ರೆ ಹಿರ್ಸುಟಿಸಮ್ ಅಂದ್ರೆ ಎಬ್ನಾರ್ಮಲ್ ಹೇರ್ ಗ್ರೋತ್ ಬರ್ತಾ ಇದೆ, ಅಥವಾ ವಾಯ್ಸ್ ಚೇಂಜಸ್, ಅದಕ್ಕೆ ವಿರಲೈಸೇಷನ್ ಅಂತೀವಿ, ವಾಯ್ಸ್ ಚೇಂಜಸ್, ಇದೆಲ್ಲ ಎದಕ್ಕೋಸ್ಕರ ಆಗತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ದಿಂದ ಸ್ಟಿರಾಯ್ಡ್ ಹಾರ್ಮೋನ್ಸ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಈ ತರ ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತ್, ಮೇಲ್ ಪ್ಯಾಟರ್ನ್ ಟೆಂಪೋರಲ್ ಬಾಲ್ಡ್ನೆಸ್ ಮತ್ತೆ ವಾಯ್ಸ್ ಚೇಂಜಸ್ ಬರುತ್ತೆ. ಸೊ ಅದಕ್ಕೆಲ್ಲ ನಾವು ಏನ್ ಮಾಡ್ತೀವಿ ಅದೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ಬಿಟ್ಟು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತೀವಿ.
1: ಈಗ ಒಂದ್ಸತಿ ಈ ತರದ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅವರ ಒಂದು ಸೈಕಲ್ ಸರಿಯಾಗಿ ಆಗ್ತದ, ಅಂದ್ರೆ ನಾರ್ಮಲ್ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತೀರಾ?
0: ಹೌದು, 100% ಇದು ಕಂಪ್ಲೀಟ್ಲಿ ರಿವರ್ಸಿಬಲ್ ಡಿಸೀಸ್. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಅಟ್ ದ ಅರ್ಲಿಯಸ್ಟ್ ನಿಮ್ಗೆ ಯಾವಾಗ ಈ ತರ ಇರ್ರೆಗ್ಯುಲರ್ ಸೈಕಲ್ಸ್ ಇದೆ ಅಥವಾ ಎಕ್ಸೆಸಿವ್ ಹೇರ್ ಗ್ರೋತ್ ಇದೆ ಅಥವಾ ವಾಯ್ಸ್ ಚೇಂಜಸ್ ಇದೆ ಅಥವಾ ನಿಮ್ಗೆ ವೇಟ್ ಗೇನ್ ಆಗ್ತಾ ಇದೆ, ಇವೆಲ್ಲ ಇದ್ದಾಗ ನೀವು ಇಮಿಡಿಯೇಟ್ ನಿಮ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ರೆ ನೀವು ಯಾವ ಸ್ಟೇಜ್ ನಲ್ಲಿ ಇದ್ದೀರಿ ಅಂತ ಗೊತ್ತಾದ್ರೆ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಇಟ್ ಇಸ್ ರಿವರ್ಸಿಬಲ್. ದ ಓನ್ಲಿ ಥಿಂಗ್ ವಿಚ್ ಇಸ್ ನಾಟ್ ರಿವರ್ಸಿಬಲ್ ಇಸ್ ತುಂಬಾ ಎಕ್ಸೆಸಿವ್ ಹೇರ್ ಗ್ರೋತ್ ಆಗಿದೆ, ಮೇಲ್ ಪ್ಯಾಟರ್ನ್ ಆಗಿದೆ, ಅದಕ್ಕೆ ನಾವು ರಿವರ್ಸ್ ಮಾಡಕ್ ಬರಲ್ಲ, ಬಟ್ ಫರ್ದರ್ ಹೇರ್ ಗ್ರೋತ್ ನ ಸ್ಟಾಪ್ ಮಾಡಬಹುದು. ಸೊ ಅಟ್ ಲೀಸ್ಟ್ ಫರ್ದರ್ ಪ್ರೋಗ್ರೆಷನ್ ಆಫ್ ದ ಡಿಸೀಸ್ ಅದ ಕಂಟ್ರೋಲ್ ಆಗುತ್ತೆ.
1: ಈಗ ನವವಿವಾಹಿತ ಮಹಿಳೆಯರಲ್ಲಿ ಎಷ್ಟೊಂದು ಅದೇ ನೀವು ಹೇಳಿದ್ರಿ ಫರ್ಟಿಲಿಟಿ ಪ್ರಾಬ್ಲಮ್ ಕೂಡ ಅವ್ರಿಗೆ ಕಾಡ್ತದೆ ಅಂತ, ಅಂದ್ರೆ ಸಾಮಾನ್ಯವಾಗಿ ನಮ್ಮ ಒಂದು ಇಂಡಿಯನ್ ಸೊಸೈಟಿನಲ್ಲಿ ಮದುವೆ ಆಗಿ ಒಂದು ವರ್ಷನೋ ಎರಡು ವರ್ಷನೋ ಆದ ತಕ್ಷಣ ಅವಳು ಗರ್ಭಿಣಿ ಆಗಬೇಕು ಅಂತ ಮನೆ ಜನರು ಬಯಸ್ತಾರೆ. ಇಲ್ಲಿ ವಿಳಂಬ ಆದಾಗ ಅವಳು ವೈದ್ಯರ ಹತ್ರ ಹೋಗಿ ಈ ಕಾರಣದಿಂದ ಆಗಿದೆ ಏನು ಅಂತ ತೋರಿಸ್ಕೊಳ್ಳಕ್ಕೆ ಡಿಲೇ ಮಾಡ್ತಾಳೆ. ಅದಕ್ಕೆ ತಾವೇನ್ ಹೇಳ್ತೀರಿ?
0: ಸಾಮಾನ್ಯವಾಗಿ ಎಲ್ಲರೂ ಹೇಳುವುದಂದ್ರೆ ಇನ್ಫರ್ಟಿಲಿಟಿ ನೀವು 1 ಇಯರ್ ನಲ್ಲಿ ಕಂಟಿನ್ಯೂಸ್ ಪ್ರಯತ್ನ ಮಾಡಿದ ಮೇಲೆ ಕೂಡ ನೀವು ಪ್ರೆಗ್ನೆಂಟ್ ಆಗದೆ ಇದ್ರೆ ಅವಾಗ ನಾವು 11 ಸೈಕಲ್ಸ್ ಅಂತ ಅಂತೀವಿ. ಸೊ 11 ಸೈಕಲ್ಸ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದ್ಮೇಲೆ ಕೂಡ ನಿಮ್ಗೆ ಪ್ರೆಗ್ನೆಂಟ್ ಆಗಕ್ಕೆ ತೊಂದರೆ ಆಗ್ತಾ ಇದ್ರೆ ಯು ಹ್ಯಾವ್ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ಬೇಕು. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕಾದಾಗ ಈ ತರ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ನಿಮ್ಮಲ್ಲಿ ಕಂಡು ಬಂದಿದ್ರೆ ಅದು ಸರ್ಟನ್ ಬ್ಲಡ್ ಲೆವೆಲ್ಸ್ ಮತ್ತೆ ಹಾರ್ಮೋನಲ್ ಲೆವೆಲ್ಸ್ ಟೆಸ್ಟ್ ಮಾಡ್ತಾರೆ. ಸೊ ಅದು ನೋಡ್ಬಿಟ್ಟು ನಿಮ್ಗೆ ಫರ್ದರ್ ಟ್ರೀಟ್ಮೆಂಟ್ ಮೆಡಿಕೇಶನ್ಸ್ ಕೊಡ್ತಾರೆ. ನಾವು ಇನ್ನೊಂದು ಯಾಕಿಷ್ಟ ನಾವು ಸ್ಟ್ರೆಸ್ ಮಾಡ್ತೀವಿ, ವೇಟ್ ಲಾಸ್, ಐಡಿಯಲ್ ಬಾಡಿ ಮಾಸ್ ಇಂಡೆಕ್ಸ್. ಐಡಿಯಲ್ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ನಮ್ದು ಹೈಟ್ ಮತ್ತು ವೇಟ್ ತಗೊಂಡ್ರೆ ಬಾಡಿ ಮಾಸ್ ಇಂಡೆಕ್ಸ್ ಬರುತ್ತೆ. ಸೊ ಎಲ್ಲರದು ಒಂಥರ ಐಡಿಯಲ್ ಲೆಸ್ ದೆನ್ 24 ಅಂತ ಇರಬೇಕು ಅಂತಿರುತ್ತೆ. ಸೊ ಎದಕ್ಕೆ ಈ ತರ ಹೇಳ್ತೀವಿ ಅಂದ್ರೆ ನೀವು ಮುಂದೆ ನೀವು ಏನ್ ಇನ್ಫರ್ಲಿ ಟ್ರೀಟ್ಮೆಂಟಿಂಗ್ ಮೆಡಿಕೇಶನ್ಸ್ ಕೂಡ ತಗೋತಿರಲ್ಲ ಅದು ಕೂಡ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಈಗ ನಾನ್ PCOD ಪೇಷಂಟ್ ದವರಿಗೆ ಅದು ರಿಸ್ಪಾನ್ಸ್ ಚೆನ್ನಾಗಿರುತ್ತೆ, ಬಟ್ PCOD ಪೇಷಂಟ್ ಗೆ ಆಲ್ರೆಡಿ ಅವ್ರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ನೀವು ಇನ್ಫರ್ಲಿಟಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಇನ್ನೊಂದು ಜಾಸ್ತಿ ಹಾರ್ಮೋನಲ್ ಡಿಸ್ ರೆಗ್ಯುಲೇಷನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತೂ ಇನ್ಸಿಸ್ಟ್ ಮಾಡ್ತೀವಿ PCOD ಪೇಷಂಟ್ಸ್ ಎಕ್ಸೆಸಿವ್ ವೇಟ್ ಲಾಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಮುಂಚೆ ಅಟ್ ಲೀಸ್ಟ್ 1-3 ಮಂತ್ಸ್ ನಿಯರ್ ಐಡಿಯಲ್ ಬಾಡಿ ಮಾಸ್ ಇಂಡೆಕ್ಸ್ ಬಂದ್ರೆ ನಿಮ್ ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ.
1: ಅಂದ್ರೆ ಆವಾಗ್ಲೂ ಕೂಡ ನಮ್ಮ ಮಹಿಳೆಯರು ವಿಳಂಬ ಮಾಡಬಾರದು, ತಕ್ಷಣದಲ್ಲೇ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂತ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ತಾವು ಹೇಳ್ತೀರಿ. ಈಗ ಡಾಕ್ಟ್ರೆ ಒಟ್ಟು ಅಂದ್ರೆ ಮಹಿಳೆಯ ಜೀವನದಲ್ಲಿ ಋತುಚಕ್ರ ಅನ್ನೋದು ಬಹಳ ಪ್ರಮುಖವಾದದ್ದು. ಎಷ್ಟೊಂದು ಸತಿ ಮಧ್ಯ ವಯಸ್ಸಿನಲ್ಲಿ ಇರುವಂತಹ ಮಹಿಳೆಯರಿಗೆ ಕೂಡ ಈ ಋತುಚಕ್ರ ಇರ್ರೆಗ್ಯುಲರ್ ಆಗಿರ್ತದೆ, ಒಂದ್ಸತಿ 2 ತಿಂಗಳಿಗಾಗ್ತದೆ, 3 ತಿಂಗಳಿಗಾಗ್ತದೆ, ಹಿಂಗೆ ಆವಾಗ ಅವಳು ಯಾವುದೇ ಒಂದು ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಳಕ್ ಆಗುದಿಲ್ಲ. ಒಂದು ಸಭೆ ಸಮಾರಂಭ ಆಗ್ಬಹುದು, ಎಲ್ಲೋ ಹೋಗೋದಿರ್ಬಹುದು, ಅಯ್ಯೋ ಇಲ್ಲಿ ಹೋದಾಗ ಆದ್ರೆ ಏನ್ ಮಾಡೋದು ಅಂತ ಚಿಂತೆ ಮಾಡ್ತಾಳೆ. ಇಂತ ಮಹಿಳೆಯರಲ್ಲಿ ಯಾಕೆ ಈ ಸಮಸ್ಯೆ ಕಾಡ್ತದೆ ಅಂತ?
0: ಇದಕ್ಕೂ ಕೂಡ ನಾವು ಅಂತ PCOD ಒನ್ ಆಫ್ ದ ರೀಸನ್ ಇರ್ಬೋದು. ಈ ತರ ಇರ್ರೆಗ್ಯುಲರ್ ಸೈಕಲ್ಸ್, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರೋದ್ರಿಂದ ಇರ್ರೆಗ್ಯುಲರ್ ಸೈಕಲ್ ಸೈಕಲ್ಸ್ ಇರುತ್ತೆ. ಬಟ್ ಇವ್ರ ಟ್ರೀಟ್ಮೆಂಟ್ ಕೂಡ ತುಂಬಾ ಸುಲಭ, ಯಾಕಂತಂದ್ರೆ ಇವ್ರಿಗೆ ಜಸ್ಟ್ ನಾವು ಪೀರಿಯಡ್ ರೆಗ್ಯುಲೇಷನ್ ಅಷ್ಟೇ ಇವ್ರದ್ದು ಇಂಪಾರ್ಟೆಂಟ್ ರೀ. ಇನ್ ಇವ್ರ ಇನ್ಫರ್ಟಿಲಿಟಿ ಪೇಷಂಟ್ ಇದ್ರೆ ಅವ್ರಿಗೆ ಪೀರಿಯಡ್ ರೆಗ್ಯುಲೇಟು ಆಗ್ಬೇಕು, ಪ್ಲಸ್ ಅವ್ರ ಪ್ರೆಗ್ನೆನ್ಸಿಗೂ ನಾವು ಹೆಲ್ಪ್ ಮಾಡಬೇಕು. ಬಟ್ ಈ ತರ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಥವಾ ಫ್ಯಾಮಿಲಿ ಕಂಪ್ಲೀಟ್ ಆಗಿರೋ ಲೇಡೀಸ್ ಕೂಡ ಇರುತ್ತಾರೆ ಯಾರಿಗೆ ಪಿಸಿ

0: ಆಗೋನು ಇರುತ್ತೆ. ಸೊ ಆದ್ರೆ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂತಂದ್ರೆ ನಮ್ಮ ಹತ್ರ ಹಾರ್ಮೋನಲ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಅಲಾಂಗ್ ವಿತ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಅವ್ರ ಎಕ್ಸಸೈಸ್ ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲ್ ಚೇಂಜಸ್ ಇದ್ ಮಾಡಿದ್ರೆ ಖಂಡಿತ ರೆಗ್ಯುಲರ್ ಇದಾಗೋ ಚಾನ್ಸಸ್ ಇರುತ್ತೆ.
1: ಅಂದ್ರೆ ಅವ್ರಿಗೂ ಕೂಡ ಚಿಕಿತ್ಸೆ ಕೊಡೋದು ಸ್ವಲ್ಪ ಸುಲಭ ಅಂತ.
0: ಸುಲಭ
1: ಯಾಕೆಂದ್ರೆ ಬೇರೆ ಯಾವ ಪ್ರಾಬ್ಲಮ್ ಇರುವುದಿಲ್ಲ ಅವ್ರಿಗೆ, ಬರೀ ಡಿಲೇ ಇನ್ ಮಂತ್ಲಿ ಪೀರಿಯಡ್ಸ್
0: ನಮಗೆ ಫರ್ದರ್ ಪ್ರೋಗ್ರೆಷನ್ ಆಗೋದು. ನಾವು ಎದಕ್ಕೋಸ್ಕರ ಯಾರ ಏಜ್ ಗ್ರೂಪ್ ಇದ್ರು ಎದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತೀವಂದ್ರೆ, ಯಾಕಂದ್ರೆ ಈಗ ಪ್ರೂವ್ ಆಗಿದೆ ಕಿ ಯಾರಿಗೆ PCOD ಇರುತ್ತೆ, PCOS ಇರುತ್ತೆ, ಅವ್ರಿಗೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಅಂದ್ರೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ ಅದಕ್ಕೆ. ಸೊ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಅವ್ರಿಗೆ ಬೇಗ ಬರೋ ಚಾನ್ಸಸ್ ಇರುತ್ತೆ. ಸೊ ಅರೌಂಡ್ 5th-6th-4th ಡಿಕೇಡ್ ನಲ್ಲಿ ಬರೋ ಬದಲು ಅವ್ರಿಗೆ ಬೇಗ ಆಗುತ್ತೆ. ಪ್ಲಸ್ ಯಾರಿಗೆ ಈ ತರ PCOD ಪ್ರೆಗ್ನೆನ್ಸಿಗಿಂತ ಮುಂಚೆ ಇರುತ್ತೆ, ಅವ್ರ ಪ್ರೆಗ್ನೆನ್ಸಿ ಟೈಮ್ ಕೂಡ ಜೆಸ್ಟೇಷನಲ್ ಡಯಾಬಿಟೀಸ್ ಮೆಲಟಿಸ್ ಅಂತೀವಿ, ಅಂದ್ರೆ ಪ್ರೆಗ್ನೆನ್ಸಿ ನಲ್ಲಿ ಶುಗರ್ ಮತ್ತು BP ಬರೋ ಚಾನ್ಸಸ್ ಕೂಡ ಇವ್ರಿಗೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನೋಡಿದ್ರೆ ಅವ್ರು ಯಾವ ಏಜ್ ಗ್ರೂಪ್ ನಲ್ಲಿ ಇದ್ರು ಇವ್ರಿಗೆ ಮುಂದೆ ಮೆಡಿಕಲ್ ಡಿಸ್ ಆರ್ಡರ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜನರಲ್ ಪಾಪ್ಯುಲೇಷನ್ ಕಿಂತನು. ಅದಕ್ಕೋಸ್ಕರ ಯಾವ ಏಜ್ ಗ್ರೂಪ್ ನಲ್ಲಾದ್ರು PCOD ಅಥವಾ PCOS ಆಯ್ತು ಅಂತಂದ್ರೆ ಅವ್ರವ್ರ ಸಿಂಪ್ಟಮ್ಸ್ ಪ್ರಾಬ್ಲಮ್ಸ್ ತಕ್ಕಂಗೆ ಅದ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು, ಯಾಕಂದ್ರೆ ರಿವರ್ಸಿಬಲ್ ಅಥವಾ ಅಟ್ ಲೀಸ್ಟ್ ಕಂಟ್ರೋಲ್ ಐಡಿಯಲ್ ಬಾಡಿ ವೇಟ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾವ್ ಎಲ್ಲಾರ್ಗು ಸಜೆಸ್ಟ್ ಮಾಡುದು.
1: ಈಗ ಡಾಕ್ಟರ್ ಸಹಜ ಅವರೇ, ಒಂದು ಕೊನೆಯ ಪ್ರಶ್ನೆ, ಈ ಒಂದು PCOS ಅಥವಾ PCOD ನಮಗೆ ಬರಬಾರದು ಅಂತಂದಾಗ ಜೀವನ ಶೈಲಿ ಹೇಗಿರ್ಬೇಕು ಮಹಿಳೆಯರು?
0: ಇದೇನಂತ 100% ನಮ್ಗೆ ಎಕ್ವೈರ್ಡ್ ಅಂತ. ಇನ್ ಕೆಲವರಿಗೆ ಏನಿರುತ್ತೆ ಜೆನೆಟಿಕ್ ಡಿಸೀಸ್ ಅದು ಇರುತ್ತೆ, ಅಥವಾ ತಾಯಂದಿರಿಗಿರ್ಬೋದು ಅದ್ ಸ್ವಲ್ಪ ಸಮ್ ಅಮೌಂಟ್ ಆಫ್ ಪರ್ಸೆಂಟೇಜ್ ತಮ್ಮ ಮಕ್ಕಳಿಗೂ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ ಜನರಲ್ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಎಲ್ಲರಿಗೂ ಹೆಲ್ದಿ ಲೈಫ್ ಸ್ಟೈಲ್, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್. ನಾವು ಇದೇ ಎಕ್ಸಸೈಸ್ ದಿನಾಲೂನೆ ಎಕ್ಸಸೈಸ್ ಮಾಡ್ಬೇಕಂತ ಹೇಳ, ಅಟ್ ಲೀಸ್ಟ್ 5 days-30 minutes of any physical activity. ಎಲ್ಲಿ ನಿಮ್ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಅದು ಎಲ್ಲರಿಗೂ ನಾವು ವಾಕಿಂಗ್ ಹೋಗಿ ಎಲ್ಲರಿಗೂ ನಾವು ಎಕ್ಸಸೈಸ್ ಮಾಡಿ ಅಂತ ಹೇಳಕ್ ಆಗಲ್ಲ. ತಮ್ಗೆ ಏನ್ ಇಷ್ಟ ಆಗುತ್ತೆ ಅದು ಒಂದ್ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು, ಅಥವಾ ಡಾನ್ಸ್ ಇರ್ಬೋದು ಅಥವಾ ಯೋಗಾನು ಇರ್ಬೋದು ಅಥವಾ ಜಾಗಿಂಗ್, ಎನಿ ಟೈಪ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಟ್ ಲೀಸ್ಟ್ 5 days-a-week. ಇದು ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ಕಂಟ್ರೋಲ್ ನಲ್ಲಿ ಇರುತ್ತೆ. ಒಂದ್ಸತಿ ಸ್ಟ್ರೆಸ್ ಹಾರ್ಮೋನ್ಸ್ ಲೈಕ್ ಕಾರ್ಟಿಸೋಲ್ ಎಲ್ಲ ಕಂಟ್ರೋಲ್ ಇತ್ತು ಅಂತಂದ್ರೆ ನಮ್ ಓವರೀಸ್ ರಿಲೇಟೆಡ್ ಏನ್ ಹಾರ್ಮೋನ್ಸ್ ಇರುತ್ತೆ, ಋತುಚಕ್ರ ರಿಲೇಟೆಡ್ ಏನ್ ಹಾರ್ಮೋನ್ಸ್ ಇದೆ, ಅವ್ ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಒನ್ಸ್ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಲ್ಲ, ಆಸ್ ಇಟ್ ಇಸ್ ಈಗ ನಿಮ್ ನಾವು ನೋಡ್ತೀವಿ 5th-6th standard ಮಕ್ಕಳನ್ನೇ ಇಷ್ಟೊಂದು ಸ್ಟ್ರೆಸ್ ಇರುತ್ತೆ. ಸೊ ಒನ್ಸ್ ಅಟ್ ಎನಿ ಟೈಪ್ ಆಫ್ ಫಿಸಿಕಲ್ ಸ್ಟ್ರೆಸ್ ಇರ್ಬೋದು, ಮೆಂಟಲ್ ಸ್ಟ್ರೆಸ್ ಇರೋದು, ಅವೆಲ್ಲ ಏನ್ ಮಾಡುತ್ತೆ, ಕಾರ್ಟಿಸೋಲ್ ಹಾರ್ಮೋನ್ಸ್ ನ ಡಿಸ್ಟರ್ಬ್ ಮಾಡುತ್ತೆ ನಮ್ಮ ಬಾಡಿ. ಸೊ ಒನ್ಸ್ ಅಟ್ ಕಾರ್ಟಿಸೋಲ್ ಹಾರ್ಮೋನ್ ಡಿಸ್ಟರ್ಬ್ ಆಯ್ತು ಅಂದ್ರೆ ಈ ಋತುಚಕ್ರ ಸಂಬಂಧಪಟ್ಟಿರೋ ಹಾರ್ಮೋನ್ಸ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಸೊ ನಾವು ಅದ್ರ ನಾವು ಕಂಟ್ರೋಲ್ ನಲ್ಲಿ ಮಾಡ್ಬೇಕು ಅಂದ್ರೆ ಮೇನ್ ನಮ್ದು ಕಾರ್ಟಿಸೋಲ್ ಲೆವೆಲ್ಸ್ ಆದಷ್ಟು ಲೆವೆಲ್, ಅದಕ್ಕೆ ಫಿಸಿಕಲ್ ಆಕ್ಟಿವಿಟಿ, ಹೆಲ್ದಿ ಲೈಫ್ ಸ್ಟೈಲ್, ಆಮೇಲೆ ನಾವು ಒಬೆಸಿಟಿ ಬರೋ ಇದರಿಂದ ನಾವೆಲ್ಲ ದೂರಬೇಕು, ಲೈಕ್ ಜಂಕ್ ಫುಡ್, ಏರಿಯೇಟೆಡ್ ಡ್ರಿಂಕ್ಸ್, ಶುಗರಿ ಐಟಮ್ಸ್, ಆದಷ್ಟು ಇವನ್ನ ಕನ್ಸಂಪ್ಷನ್ ತುಂಬಾ ಕಡಿಮೆ ಮಾಡ್ಬೇಕು,
1: ಒಟ್ಟು ಆಕ್ಟಿವ್ ಆಗಿ ಇರಬೇಕು ಅಂತ ಹೇಳ್ತೀವಿ. ಮತ್ತೆ ಪೋಷಕಾಂಶ ಭರಿತ ಆಹಾರ ಸೇವನೆ ಮಾಡ್ತಾ ಆಕ್ಟಿವ್ ಆಗಿ ಇರಬೇಕು, ಯಾವುದೇ ರೀತಿ ಆಗ್ಲಿ ಅದು ಒಂದು ದೈಹಿಕ ಚಟುವಟಿಕೆಯನ್ನ ರೂಢಿ ಮಾಡಿಕೊಂಡಿರ್ಬೇಕು.
0: ಮತ್ತೆ ಯಾವಾಗ ಈ ತರ ಮೆನ್ಸ್ಟ್ರುವಲ್ ಎಬ್ನಾರ್ಮಲಿಟಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ತುಂಬಾ ಜನ ನಮ್ಮ ಹತ್ರ ಬರ್ತಾರೆ, ಇಲ್ರಿ 2 ವರ್ಷದಿಂದ ನಮ್ಗೆ ಈ ತರ ಒನ್ಸ್ ಇರೆಗ್ಯುಲರ್ ಪೀರಿಯಡ್ಸ್ ಇದೆ, 3 ವರ್ಷ ಇದೆ, ಅಷ್ಟುವರೆಗೂ ವೇಟ್ ಮಾಡಬಾರ್ದು. 3-6 months ಒಳಗೆ ನಿಮ್ ಈ ತರ ಇರೆಗ್ಯುಲರ್ ಪೀರಿಯಡ್ಸ್ ಇದೆ, ನಿಮ್ ಡಾಕ್ಟರ್ ಹತ್ರ ಹೋಗಿ ಭೇಟಿ ಮಾಡಿ ಅದು ಏನಿದೆ ಅಂತ ಕಂಡು ಹಿಡ್ಕೋಬೇಕು.
1: ಧನ್ಯವಾದಗಳು ಡಾಕ್ಟರ್ ಸಹಜ ಕಿತ್ತೂರ್ ಅವರೇ. ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಮಹಿಳೆಯರನ್ನ ಕಾಡ್ತಾ ಇರುವಂತ PCOD PCOS ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: PCOS ಹಾಗೂ PCOD ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಅಥವಾ ಭೌತ ಚಿಕಿತ್ಸೆ ಈ ವಿಷಯ ಕುರಿತಂತೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ವೇತಾ ಕುಲಕರ್ಣಿ ಅವರು.
3: ಇಂದು ನಾನು ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆಯ ಬಗ್ಗೆ ಮಾತನಾಡುತ್ತೇನೆ. ಸಾಮಾನ್ಯವಾಗಿ ನಮ್ಮ ದೇಶದ 60-80% ಬೆನ್ನು ನೋವಿನಿಂದ ಬಳಲುತ್ತಿದ್ದು, ಜಗತ್ತಿನ 23% ವಯಸ್ಕರಲ್ಲಿ ಮತ್ತು 11-33% ಹದಿಹರೆಯದ ಯುವಕ ಹಾಗೂ ಯುವತಿಯರಲ್ಲಿ ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ. ಪಕ್ಕೆಲುಬುಗಳಿಂದ ತೊಡೆಯವರೆಗೆ ಬರುವ ನೋವಿಗೆ ಕೆಳಬೆನ್ನು ನೋವೆಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಈ ನೋವು ಕಾಲು ನೋವಿನೊಂದಿಗೂ ಬರಬಹುದು, ಅದಕ್ಕೆ ನಾವು ರೆಡಿಕ್ಯುಲೋಪತಿ ಎಂದು ಕರೆಯುತ್ತೇವೆ. ಮತ್ತೆ ಕೆಲವು ಬಾರಿ ಬೆನ್ನು ನೋವು ಯಾವುದೇ

ನಿರ್ದಿಷ್ಟ ಕಾರಣ ಇಲ್ಲದೆ ಬರಬಹುದು. ಅಂತಹ ಬೆನ್ನು ನೋವಿಗೆ ನಾವು ನಾನ್ ಸ್ಪೆಸಿಫಿಕ್ ಬೆನ್ನು ನೋವು ಎಂದು ಕರೆಯುತ್ತೇವೆ. 90% ಜನರಲ್ಲಿ ಈ ತರಹದ ಬೆನ್ನು ನೋವು ಕಾಣಿಸಿಕೊಳ್ಳುತ್ತದೆ ಹಾಗೂ ಇಂತಹ ವ್ಯಕ್ತಿಗಳಿಗೆ ವೈದ್ಯರು ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಸೂಚಿಸುತ್ತಾರೆ. ನೋವಿನ ಅವಧಿಯನ್ನು ಆಧರಿಸಿ ಕೆಳಬೆನ್ನು ನೋವನ್ನು 3 ರೀತಿ ವಿಂಗಡಿಸಬಹುದು. ಮೊದಲನೆಯದು ಅಕ್ಯೂಟ್, ಅಂದ್ರೆ ಅಲ್ಪಕಾಲಿಕ ನೋವು. 6 ವಾರದೊಳಗಿನ ನೋವನ್ನು ಅಕ್ಯೂಟ್ ಎಂದು ಕರೆಯಲಾಗುತ್ತದೆ. ಎರಡನೆಯದಾಗಿ ಸಬ್ ಅಕ್ಯೂಟ್, 6-12 ವಾರದೊಳಗಿನ ನೋವು, ಅಂದ್ರೆ ಮಧ್ಯಕಾಲದ ನೋವನ್ನು ಸಬ್ ಅಕ್ಯೂಟ್ ಎಂದು ಕರೆಯಲಾಗುತ್ತದೆ. ಮತ್ತು ಮೂರನೆಯದು ಕ್ರಾನಿಕ್, ದೀರ್ಘಕಾಲದ ನೋವು. 12 ವಾರ ಮೇಲೆ ಬರುವ ನೋವನ್ನು ನಾವು ಕ್ರಾನಿಕ್ ಎಂದು ಕರೆಯುತ್ತೇವೆ. ಫಿಸಿಯೋಥೆರಪಿ ಚಿಕಿತ್ಸೆಯು ಪೂರ್ವದಲ್ಲಿ ವ್ಯಕ್ತಿಯು ಪರೀಕ್ಷೆಗೆ ಒಳಗಾಗುತ್ತಾನೆ. ಈ ಪರೀಕ್ಷೆಯಲ್ಲಿ ನಿರಂತರ ಹಾಗೂ ಮೊದಲು ದೀರ್ಘಕಾಲದಿಂದ ನೋವಿನಿಂದ ಉಂಟಾಗುವ ದೌರ್ಬಲ್ಯತೆಗಳನ್ನು ಪರೀಕ್ಷಿಸಲಾಗುತ್ತದೆ. ಹಲವಾರು ಅಂಶಗಳನ್ನು ಪರೀಕ್ಷಿಸಲಾಗುತ್ತದೆ. ಅವುಗಳು ಯಾವೆಂದರೆ, ಮೊದಲನೆಯದು ಬಯೋಲಾಜಿಕಲ್ ಅಂಶ, ಅಂದ್ರೆ ಜೈವಿಕ ಅಂಶ. ಇದರಲ್ಲಿ ಬಲಹೀನತೆ, ದುರ್ಬಲತೆ, ವೀಕ್ನೆಸ್, ಜಾಯಿಂಟ್ ಸ್ಟಿಫ್ನೆಸ್ ಅಥವಾ ಜಾಯಿಂಟ್ ಬಿರುಸುಗೊಳ್ಳುವುದು, ಇದನ್ನು ಪರೀಕ್ಷಿಸಲಾಗುತ್ತದೆ. ಎರಡನೆಯದಾಗಿ ಮಾನಸಿಕ ಅಂಶಗಳು, ಹೆದರಿಕೆ, ಫಿಯರ್ ಅಂತ ಅಂತೀವಿ, ಖಿನ್ನತೆ, ನಿದ್ರಾಹೀನತೆ. ಮೂರನೆಯ ಅಂಶ ಸಾಮಾಜಿಕ ಅಂಶ, ಅಂದ್ರೆ ಕೆಲಸದಲ್ಲಿ ಒತ್ತಡ, ಮನೆಯಲ್ಲಿ ಒತ್ತಡದ ವಾತಾವರಣ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಬೇಕು. ಬೆನ್ನು ನೋವು ಇರುವ ವ್ಯಕ್ತಿಗೆ ಮೊದಲು ಪ್ರಾರಂಭ ಹಂತದಲ್ಲಿ ಯಾವುದೇ ತರಹದ ಸ್ಕ್ಯಾನಿಂಗ್ ಗಳನ್ನು ಮಾಡಿಸದೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪ್ರಾರಂಭಿಸಬಹುದು. ಸೊ ಈ ಫಿಸಿಯೋಥೆರಪಿ ಚಿಕಿತ್ಸೆಯಲ್ಲಿ ಏನ್ ಮಾಡಲಾಗುತ್ತದೆ? ಈ ಚಿಕಿತ್ಸಾ ಪದ್ಧತಿ ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿದ್ದು, ಇದರಲ್ಲಿ ಎಲೆಕ್ಟ್ರೋಥೆರಪಿ, ಅಂದರೆ ವಿದ್ಯುತ್ ಬಳಸಿ ಚಿಕಿತ್ಸೆ, ಮತ್ತು ವ್ಯಾಯಾಮಗಳಿಂದ, ಅದಕ್ಕೆ ಎಕ್ಸರ್ಸೈಸ್ ಥೆರಪಿ ಅಂತ ಅಂತೀವಿ, ವ್ಯಾಯಾಮಗಳಿಂದ ಚಿಕಿತ್ಸೆ ನೀಡಲಾಗುತ್ತದೆ. ಯಾವ ಮನುಷ್ಯನಲ್ಲಿ ಮಾಂಸಖಂಡಗಳ ದುರ್ಬಲತೆ, ನಿದ್ದೆಯ ಕೊರತೆ, ಖಿನ್ನತೆ, ಸ್ನಾಯುಗಳನ್ನು ಚಲಿಸುವುದು, ಭಯಪಡುವುದು, ಕೆಲಸದ ಸ್ಥಳದಲ್ಲಿ ಒತ್ತಡ, ಮಾನಸಿಕ ಒತ್ತಡದಂತಹ ಲಕ್ಷಣಗಳು ಕಂಡು ಬರುತ್ತವೋ, ಅಂತವರಲ್ಲಿ ವ್ಯಾಯಾಮದ ಚಿಕಿತ್ಸೆಯು ಮುಖ್ಯವಾಗಿ ಪರಿಗಣಿಸಲಾಗುತ್ತದೆ. ಈ ವ್ಯಾಯಾಮಗಳ ಜೊತೆ ಕೌನ್ಸಿಲಿಂಗ್, ಸಮಾಲೋಚನೆ, ವಾಕಿಂಗ್, ಧ್ಯಾನ, ಒತ್ತಡ ಕಡಿಮೆ ಮಾಡುವ ತಂತ್ರಗಳು, ಅಂದರೆ ವಿಶ್ರಾಂತಿಯ ವ್ಯಾಯಾಮಗಳನ್ನು ಅಳವಡಿಸಬೇಕು. ಅನೇಕ ಜನರಿಗೆ ತಾವು ಬಳಲುತ್ತಿರುವ ನೋವು ಯಾವುದೇ ಗಂಭೀರ ಕಾಯಿಲೆ ಅಲ್ಲ ಎಂದು ತಿಳಿದ ಕೂಡಲೇ ಅರ್ಧಕ್ಕರ್ಧ ನೋವು ಗುಣವಾಗಿ ಬಿಡುತ್ತದೆ. ಮೊದಲನೆಯ ಹಂತದಲ್ಲಿ ವಿವಿಧ ಅಂಗ, ಮಾಂಸಖಂಡ, ಸ್ನಾಯುಗಳನ್ನು ಬೆಚ್ಚಗೊಳಿಸಲಾಗುತ್ತದೆ. ಅಂದರೆ ಇದರಲ್ಲಿ ಹಗುರವಾಗಿ ನಡೆಯುವುದು, ವಾಕಿಂಗ್, ಸ್ಪಾಟ್ ಜಾಗಿಂಗ್ ಮತ್ತು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅನ್ನು ನೀಡಲಾಗುತ್ತದೆ. ಬೆನ್ನು ಮತ್ತು ಸೊಂಟ ತಿರುಗಿಸುವ ವ್ಯಾಯಾಮ, ಬೆನ್ನು ಮೂಳೆಗಳು, ಕೈ ಕಾಲುಗಳಿಗೆ ವ್ಯಾಯಾಮ ಮಾಡಿಸಲಾಗುತ್ತದೆ. ಈ ವಿವಿಧ ವ್ಯಾಯಾಮ ಮಾಡುವಾಗ ಹಲವಾರು ಸರಿ ವ್ಯಕ್ತಿಗೆ ನೋವು ಸುಧಾರಣೆ ಆಗಬಹುದು. ಇದರ ಜೊತೆಗೆ ಬೆನ್ನು ಮತ್ತು ಸೊಂಟವನ್ನು ಹಿಂದೆ ಬಾಗಿಸುವ ವ್ಯಾಯಾಮಗಳನ್ನು ಕೊಡಲಾಗುತ್ತದೆ. ಇದರಿಂದ ಬೆನ್ನಿನ ಮಾಂಸಖಂಡಾಸ್ಥಿಗಳು ಸಡಿಲಗೊಳಿಸಲಾಗುತ್ತದೆ. ಮತ್ತು ಹೊಟ್ಟೆಯ ಮೇಲೆ ಮಲಗುವ ವ್ಯಾಯಾಮ, ಮುಂದೆ ಹಗುರವಾಗಿ ಬಾಗುವ ವ್ಯಾಯಾಮಗಳನ್ನು ಕೂಡ ಕೊಡಲಾಗುತ್ತದೆ. ಇಂತಹ ಇನ್ನೂ ಹಲವಾರು ವ್ಯಾಯಾಮಗಳನ್ನು ಫಿಸಿಯೋಥೆರಪಿ ಚಿಕಿತ್ಸೆಯಲ್ಲಿ ಮಾಡಿಸಲಾಗುತ್ತದೆ. ಇದರ ಜೊತೆ ಹಲವಾರು ಸೂಚನೆಗಳನ್ನು ಅಳವಡಿಸುವುದು ಬಹಳ ಮುಖ್ಯ. ಅಂದರೆ ಜೀವನ ಶೈಲಿಯ ಸುಧಾರಣೆ. ಈಗ ಎಷ್ಟೋ ಸಲಿ ಇನ್ಆಕ್ಟಿವಿಟಿ, ಅಂದ್ರೆ ಎಷ್ಟೋ ಜನ ದೈಹಿಕ ಚಟುವಟಿಕೆಯನ್ನೇ ಮಾಡುವುದಿಲ್ಲ. ಸೊ ಕೆಲಸ ಆದ ನಂತರ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು, ಅಥವಾ ಕೆಲಸ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೆಲಸದಲ್ಲಿ ಇರೋರೆಲ್ಲ ಒಂದೇ ಜಾಗದಲ್ಲಿ ಬಹಳ ಹೊತ್ತು ಕೂತ್ಕೊಳ್ಳೋದು, ಅದೆಲ್ಲ ಕಡಿಮೆ ಮಾಡಬೇಕು. ಜೀವನ ಶೈಲಿಯನ್ನು ಸುಧಾರಣೆ ಮಾಡಬೇಕು. ವ್ಯಾಯಾಮ ಅಂದರೆ ಹಲವಾರು ಬಾರಿ ಬರೀ ವಾಕಿಂಗ್ ಮತ್ತು ಯೋಗ ಅಂತ ಬಹಳ ಜನರಿಗೆ ಅನಿಸುತ್ತದೆ. ಸೊ ವ್ಯಾಯಾಮ ಅಂದರೆ ವಾಕಿಂಗ್ ಮತ್ತು ಯೋಗಕ್ಕೆ ಸೀಮಿತವಾಗಿರುವುದಿಲ್ಲ. ಮತ್ತೆ ಇದೆಲ್ಲದರ ಜೊತೆ ಪೌಷ್ಟಿಕ ಆಹಾರ ಸೇವನೆ ಕೂಡ ಬಹಳ ಮುಖ್ಯ. ಪೌಷ್ಟಿಕ ಆಹಾರ ಸೇವನೆ ಮಾಡುವುದರಿಂದ ನಮ್ಮ ಮಾಂಸ ಖಂಡಾಸ್ಥಿಗಳಲ್ಲಿ ಶಕ್ತಿ ಉಂಟಾಗುತ್ತದೆ. ಮತ್ತು ಭಯ, ಖಿನ್ನತೆ, ಒತ್ತಡ ನಿವಾರಣೆ ವಿವಿಧ ತಂತ್ರಗಳನ್ನು ನೋಡಬೇಕು. ಈಗ ಎಷ್ಟೋ ಸಲಿ ನಾನೇನೋ ಮಾಡಿದ್ರೆ ನನ್ಗೆ ನೋವು ಆಗುತ್ತೆ ಅನ್ನೋ ಭಯ ಬಹಳ ಜನರಲ್ಲಿರುತ್ತೆ. ಅದಕ್ಕೆ ಏನ್ ಮಾಡಿದ್ರೆ ನಮ್ಗೆ ಕಡಿಮೆ ಆಗುತ್ತೆ ಅನ್ನೋ ಭಯ ಹೇಗೆ ನಾವು ಕಡಿಮೆ ಮಾಡಬಹುದು ಅಂತ ವೈದ್ಯರ ಸಲಹೆ ಪಡಿಬೇಕು. ಖಿನ್ನತೆ ಯಾಕೆ ಆಗ್ತಾ ಇದೆ, ಈಗ ನಂಗೆ ಬೆನ್ನೋವು ಇದೆ ಹೀಗಾಗಿ ನಾ ಎಲ್ಲೂ ಹೋಗಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಮನೆಯಲ್ಲೇ ಇರಬೇಕು ಅನ್ನೋ ಖಿನ್ನತೆ ಕೂಡ ಬಹಳ ಜನರಲ್ಲಿ ಬರುತ್ತೆ. ಇದರಿಂದ ಒತ್ತಡ ಆಗುತ್ತೆ. ಸೊ ಇದೆಲ್ಲ ಕಡಿಮೆ ಮಾಡ್ಲಿಕ್ಕೆ, ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಏನು ಸಲಹೆಗಳನ್ನು ಪಡಿಬೇಕು ಅಂತ ವೈದ್ಯರನ್ನು ಕೇಳಿ ಸಲಹೆಗಳನ್ನು ಪಡೆಯಬೇಕು. ಮತ್ತು ಎಷ್ಟೋ ಸಲಿ ಭಂಗಿ, ಅಂದ್ರೆ ಪೋಶ್ಚರ್ ಅಂತ ಏನಂತೀವಿ, ಅದ್ರ ತೊಂದರೆಗಳಿಂದನೂ ಕೂಡ ಈ ಬೆನ್ನು ನೋವು ಉಂಟಾಗುತ್ತದೆ. ಅದಕ್ಕೆ ಯಾವ ರೀತಿ ಸರಿಯಾಗಿ ಕೂತ್ಕೋಬೇಕು, ನಿಂತ್ಕೋಬೇಕು, ಬಗ್ಬೇಕು ಅನ್ನೋ ಸರಿಯಾದ ಪೋಶ್ಚರ್ ಅಥವಾ ಭಂಗಿಯನ್ನು ಅಳವಡಿಸುವುದು ಬಹಳ ಮುಖ್ಯ. ಮತ್ತು ಎಷ್ಟೋ ಜನರಿಗೆ ಏನಾಗುತ್ತೆ, ಸುಮಾರು ದಿನದಿಂದ ನೋವು ಇರುತ್ತೆ. ನೋವು ಇರೋದು ಏನೋ ಬೇರೆ ಕೆಲಸಗಳಿಂದ, ನೋವು ಮೇಲೆ ಜಾಸ್ತಿ ಅವರು ಹೋಗ್ಲಿ ಬಿಡು ಆಮೇಲೆ ಹೋಗಿ ತೋರಿಸೋಣ ಅನ್ನೋದು ಬಹಳ ಇರುತ್ತೆ. ಸೊ

0: ನೋವು ಬಂದ ಕೂಡಲೇ ವೈದ್ಯರ ಸಲಹೆ ಪಡೆಯುವುದರಿಂದ ಪ್ರಾರಂಭಿಕ ಹಂತದಲ್ಲೇ ನೀವು ನೋವನ್ನು ನಿವಾರಣೆ ಮಾಡಬಹುದು. ಇಂತಹ ಸಲಹೆಗಳನ್ನು ಪಡೆದು ನೋವನ್ನು ನಿವಾರಣೆ ಮಾಡುತ್ತಾ ಭೌತಿಕ ಚಿಕಿತ್ಸಕರು ನಿಮಗೆ ಸಲಹೆ ನೀಡುತ್ತಾರೆ.
1: ಬೆನ್ನು ನೋವಿಗೆ ಫಿಸಿಯೋಥೆರಪಿ ಅಥವಾ ಭೌತ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಶ್ವೇತಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ. ಪ್ರಸ್ತುತಿ ಯೋಗೇಶ್ ಎಂಎನ್, ಹಿರಿಯ ಪತ್ರಕರ್ತರು.
4: ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ PMSSY ದೇಶದಲ್ಲಿ ಆರೋಗ್ಯ ಸೇವೆಗಳ ಲಭ್ಯತೆಯಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ಸರಿಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ PMSSY ಯೋಜನೆಯನ್ನ ಪರಿಚಯಿಸಿದೆ. ಭಾರತದಲ್ಲಿ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕಾಗಿ ಸೌಲಭ್ಯಗಳನ್ನು ಒದಗಿಸುವಂತದ್ದು ಈ ಯೋಜನೆಯ ಉದ್ದೇಶ. ಈ ಯೋಜನೆಯನ್ನ 2003 ಘೋಷಿಸಲಾಯಿತು. ಮಹಾನಗರಗಳಲ್ಲಿ ಮಾತ್ರ ವೈದ್ಯಕೀಯ ಸೌಲಭ್ಯಗಳು ಕೇಂದ್ರೀಕೃತವಾಗಿದ್ದ ಅಸಮಾನತೆಯನ್ನು ಪರಿಹರಿಸುವುದು, ವೈದ್ಯ ರೋಗಿ ನಡುವಿನ ಅನುಪಾತವನ್ನು ಸರಿಪಡಿಸಲು ವೈದ್ಯಕೀಯ ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಲಭ್ಯತೆಯನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಕ್ಲಿನಿಕಲ್ ಸಂಶೋಧನೆ ಮತ್ತು ಪ್ರಾದೇಶಿಕ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳನ್ನು ಮುನ್ನಡೆಸುವ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಉದ್ದೇಶ. ದೇಶದಲ್ಲಿ ಏಮ್ಸ್ ಕಾಲೇಜುಗಳನ್ನು ಸ್ಥಾಪಿಸುವುದು ಮತ್ತು ವೈದ್ಯಕೀಯ ಕಾಲೇಜುಗಳನ್ನು ಮೇಲ್ದರ್ಜೆಗೇರಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದೆ. ಯೋಜನೆಯಲ್ಲಿ ಎರಡು ಭಾಗ ಇದ್ದು, ಮೊದಲ ಭಾಗದಲ್ಲಿ ಅಖಿಲ ಭಾರತ ವೈದ್ಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಸಂಸ್ಥೆಗಳನ್ನ ಸ್ಥಾಪಿಸುವಂತದ್ದು. ಪ್ರತಿ ಏಮ್ಸ್ನಲ್ಲಿ 15-20 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳನ್ನು ಸ್ಥಾಪಿಸುವ ಮೂಲಕ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ಇದರ ಉದ್ದೇಶ. 750 ಹಾಸಿಗೆಗಳು, 100 MBBS ಸೀಟುಗಳು, 60 BSc ನರ್ಸಿಂಗ್ ಸೀಟುಗಳು, ಸ್ನಾತಕೋತ್ತರ ಶಿಕ್ಷಣ ಮತ್ತು ಸಂಶೋಧನೆ, ರೋಗ ನಿರ್ಣಯದ ಸೌಲಭ್ಯಗಳನ್ನು ಒದಗಿಸುವಂತದ್ದು. ಈ ವಿಭಾಗದ ಅಡಿಯಲ್ಲಿ ಇದುವರೆಗೆ 22 ಏಮ್ಸ್ಗಳನ್ನು ಘೋಷಣೆ ಮಾಡಲಾಗಿದೆ. ಈಗಾಗಲೇ 6 ಏಮ್ಸ್ಗಳು ಕಾರ್ಯಾರಂಭ ಆಗಿವೆ. ಕ್ಯಾಬಿನೆಟ್ನಲ್ಲಿ ಇನ್ನೂ 16 ಏಮ್ಸ್ಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಎರಡನೇ ಭಾಗದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಉನ್ನತೀಕರಣಗೊಳಿಸುವಂತದ್ದು. ಪ್ರತಿ ಅಪ್ಗ್ರೇಡ್ ಯೋಜನೆಯಡಿ 8-10 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, 15 ಹೊಸ PG ಸೀಟುಗಳು ಮತ್ತು 150-250 ಹಾಸಿಗೆಯನ್ನ ಸ್ಥಾಪಿಸಲಾಗಿದೆ. ಈ ವಿಭಾಗದ ಅಡಿಯಲ್ಲಿ ಹಂತ ಹಂತವಾಗಿ 75 ಯೋಜನೆಗಳನ್ನು ಮಂಜೂರು ಮಾಡಲಾಗಿದೆ. ಈಗಾಗಲೇ ಭೋಪಾಲ್, ಭುವನೇಶ್ವರ, ಜೋಧ್ಪುರ, ಪಾಟ್ನಾ, ರಾಯ್ಪುರ, ಋಷಿಕೇಶ ನಗರಗಳಲ್ಲಿ ಏಮ್ಸ್ಗಳನ್ನು ಸ್ಥಾಪಿಸಲಾಗಿದೆ. ರಾಯ್ಬರೇಲಿ, ಗೋರಖ್ಪುರ, ಮಂಗಳಗಿರಿ, ನಾಗ್ಪುರ, ಬಟಿಂಡಾ, ಬಿಬಿನಗರ, ಕಲ್ಯಾಣಿ, ದಿಯೋಗರ್, ಬಿಲಾಸ್ಪುರ್, ರಾಜಕೋಟ್ ನಗರಗಳಲ್ಲಿ MBBS ತರಗತಿಗಳು ಮತ್ತು OPD ಸೇವೆಗಳನ್ನು ಆರಂಭಿಸಲಾಗಿದೆ. ಗೌಹಾಟಿ, ಜಮ್ಮುವಿನ ಸಾಂಬಾದಲ್ಲಿ ಏಮ್ಸ್ನಲ್ಲಿ MBBS ತರಗತಿಗಳನ್ನು ಮಾತ್ರ ನಡೆಸಲಾಗ್ತಾ ಇದೆ. ಕಾಶ್ಮೀರದ ಅವಂತಿಪುರ, ಮಾನೇಟಿ, ತಮಿಳುನಾಡಿನ ಮಧುರೈ ಹಾಗೂ ದರ್ಬಾಂಗ್ನಲ್ಲಿ ಏಮ್ಸ್ಗಳನ್ನು ಆರಂಭಿಸಲಾಗಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಉನ್ನತೀಕರಣ ಕೆಲಸಗಳು ಕೂಡ ನಡೀತಾ ಇದೆ. ಈ ಯೋಜನೆಯಡಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ಗಳನ್ನು ಹಲವೆಡೆ ಸೇರಿಸಲಾಗಿದೆ. ಹೆಚ್ಚುವರಿಯಾಗಿ 8-10 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, 150-250 ಹೆಚ್ಚುವರಿ ಹಾಸಿಗೆಗಳು ಮತ್ತು 15 ಹೊಸ PG ಸೀಟುಗಳನ್ನು ಸೇರಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ 60-40 ಆಧಾರದ ಮೇಲೆ ಹಣವನ್ನು ನೀಡಲಾಗ್ತಾ ಇದೆ. ಆದರೆ ಈಶಾನ್ಯ ಮತ್ತು ಗುಡ್ಡಗಾಡು ರಾಜ್ಯಗಳಿಗೆ 80% ಕೇಂದ್ರ ಸರ್ಕಾರ, 20% ಮಾತ್ರ ರಾಜ್ಯ ಸರ್ಕಾರಗಳು ಭರಿಸ್ತಾ ಇವೆ. ದ್ವಿತೀಯ ತೃತೀಯ ಆರೋಗ್ಯ ಸೇವೆ ಬಲಪಡಿಸಲು 75 ಹೆಚ್ಚು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಬಹು ಹಂತದಲ್ಲಿ ಮೇಲ್ದರ್ಜೆಗೇರಿಸುವ ಕೆಲಸವನ್ನ ಈ ಯೋಜನೆಯಡಿ ಮಾಡಲಾಗ್ತಾ ಇದೆ. ಏಮ್ಸ್ ಸ್ಥಾಪನೆಯಿಂದ ಆಗುವ ಅನುಕೂಲಗಳ ಬಗ್ಗೆ ನೋಡೋಣ. ನರ್ಸಿಂಗ್ ಮತ್ತು ದಂತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆದ್ಯತೆ ನೀಡುವಂತದ್ದು ಶಿಕ್ಷಣದಲ್ಲಿ ನಾವೀನ್ಯತೆಯನ್ನು ಜಾರಿಗೊಳಿಸುವುದು, ದೇಶಕ್ಕೆ ವೈದ್ಯಕೀಯ ಶಿಕ್ಷಕರನ್ನು ತಯಾರಿಸುವುದು, ವೈದ್ಯಕೀಯ ಮತ್ತು ಸಂಬಂಧಿತ ವಿಜ್ಞಾನಗಳಲ್ಲಿ ಸಂಶೋಧನೆಯನ್ನು ಹೆಚ್ಚಿಸುವಂತದ್ದು, ಸಂಶೋಧನೆಯ ಗುಣಮಟ್ಟವನ್ನು ದ್ವಿಗುಣಗೊಳಿಸುವುದು, ಆರೋಗ್ಯ ರಕ್ಷಣೆ, ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ, ಸಮುದಾಯ

0: ಆಧಾರಿತ ಬೋಧನೆ ಮತ್ತು ಸಂಶೋಧನೆಯನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಪ್ರಮುಖ ಅನುಕೂಲಗಳಾಗಿವೆ. 2004-17 ಅವಧಿಯಲ್ಲಿ ಸರ್ಕಾರವು ಈ ಯೋಜನೆಗೆ 14,971 ಕೋಟಿ ಹಣವನ್ನು ಮೀಸಲಿಟ್ಟಿದೆ. ಆದರೆ ಈ ನಿಧಿಗಳಲ್ಲಿ ಕೇವಲ 61% ಅಂದರೆ 9,207 ಕೋಟಿ ಮಾತ್ರ ಬಿಡುಗಡೆ ಮಾಡಲಾಗಿದೆ. ಈ ಬಿಡುಗಡೆಯಾದ ಹಣದಲ್ಲಿ ಬಹುತೇಕ ಹಣವನ್ನು ಖರ್ಚು ಮಾಡಲಾಗಿದೆ. ಹಣ ಬಿಡುಗಡೆಯಲ್ಲಿ ವಿಳಂಬವಾಗಲು ಅನುಮೋದನೆ ಪಡೆಯುವಲ್ಲಿ ತಡ ಆಗಿರುವಂತದ್ದು, ಪ್ರಕರಣಗಳ ಖರೀದಿಯಲ್ಲಿ ನಿಧಾನಗತಿ, ಹುದ್ದೆಗಳನ್ನು ಭರ್ತಿ ಮಾಡದಿರುವುದು, ಬಾಕಿ ಇರುವ ಕೆಲಸಗಳು, ವಾಸ್ತವ ವೆಚ್ಚವನ್ನು ಮೇಲ್ವಿಚಾರಣೆ ಮಾಡಲು ಯಾವುದೇ ಕಾರ್ಯವಿಧಾನ ಇಲ್ಲದಿರುವುದೇ ಯೋಜನೆಯ ವಿಳಂಬಕ್ಕೆ ಕಾರಣವಾಗಿದೆ ಎಂದು ಸಿಎಜಿ ಹೇಳಿದೆ. ಸಿಎಜಿ ವರದಿಯ ನಂತರ ಯೋಜನೆಯ ಪ್ರಗತಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚು ಆದ್ಯತೆ ನೀಡಿವೆ. 6 ಹೊಸ ಏಮ್ಸ್ ಸ್ಥಾಪಿಸಲು ಸಚಿವಾಲಯವು ಪ್ರತಿ ಸಂಸ್ಥೆಗೆ 332 ಕೋಟಿ ರೂಪಾಯಿಗಳ ಬಂಡವಾಳ ವೆಚ್ಚವನ್ನು ಅಂದಾಜಿಸಿದೆ. 4 ವರ್ಷಗಳ ನಂತರ ಯೋಜನೆ ಮತ್ತು ಅವಶ್ಯಕತೆಗಳ ಮೌಲ್ಯಮಾಪನದಲ್ಲಿ ನ್ಯೂನತೆಗಳಿಂದಾಗಿ ಈ ವೆಚ್ಚವನ್ನು ಪ್ರತಿ ಸಂಸ್ಥೆಗೆ 820 ಕೋಟಿ ರೂಪಾಯಿಗಳಿಗೆ ಪರಿಷ್ಕರಣೆ ಮಾಡಲಾಗಿದೆ. ಕಾಮಗಾರಿಗಳನ್ನು ಕಾರ್ಯಗತಗೊಳಿಸುವಾಗ ಒಪ್ಪಂದದ ನಿಬಂಧನೆಗಳನ್ನು ಪಾಲಿಸುವುದು ಸಚಿವಾಲಯ ಖಚಿತಪಡಿಸಿಕೊಳ್ಳಬೇಕು ಎಂದು ಸಿಎಜಿ ತನ್ನ ವರದಿಯಲ್ಲಿ ನಿಬಂಧನೆ ವಿಧಿಸಿದೆ. ಇದಲ್ಲದೆ ಸಾಕಷ್ಟು ಸಮರ್ಥನೆ ಇಲ್ಲದ ಹೆಚ್ಚುವರಿ ವೆಚ್ಚಗಳಿದ್ದಲ್ಲಿ ಹೊಣೆಗಾರಿಕೆಯನ್ನು ನಿಗದಿಪಡಿಸಬೇಕು ಅಂತ ಹೇಳಿದೆ. ಎಲ್ಲಾ ಹೊಸ ಏಮ್ಸ್ಗಳು ಪೂರ್ಣಗೊಳ್ಳುವ ಸಮಯವನ್ನು ಸುಮಾರು 5 ವರ್ಷಗಳಷ್ಟು ಹೆಚ್ಚಿಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಮೇಲ್ದರ್ಜೆಗೇರಿಸುವಾಗ ಕೂಡ ಈ ವಿಳಂಬ ಕಂಡು ಬಂದಿದೆ ಎಂದು ಸಿಎಜಿ ತನ್ನ ವರದಿಯಲ್ಲಿ ಹೇಳಿದೆ. ಏಕೆಂದರೆ ಲೆಕ್ಕ ಪರಿಶೋಧನೆಗೆ ಆಯ್ಕೆಯಾದ 14 ಕಾಲೇಜುಗಳಲ್ಲಿ 8 ಮಾತ್ರ ಪೂರ್ಣಗೊಂಡಿವೆ. ಈ ವಿಳಂಬಗಳಿಗೆ ಕಳಪೆ ಒಪ್ಪಂದ ನಿರ್ವಹಣೆ ಮತ್ತು ದುರ್ಬಲ ಮೇಲ್ವಿಚಾರಣೆ ಕಾರಣ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಏಮ್ಸ್ನಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ತೀವ್ರ ಕೊರತೆ ಇದೆ ಎಂದು ಸಿಎಜಿ ಗಮನಿಸಿದೆ. ಈ ಕೊರತೆಯು ಹಲವಾರು ಇಲಾಖೆಗಳ ಕಾರ್ಯ ನಿರ್ವಹಣೆಯನ್ನು ನಿರ್ಬಂಧಿಸಿತು ಮತ್ತು ಒಪ್ಪಂದದ ಆಧಾರದ ಮೇಲೆ ಹೊರಗುತ್ತಿಗೆ ನೌಕರರನ್ನ ಅವಲಂಬಿಸಲು ಕಾರಣ ಆಯಿತು. ಇದಲ್ಲದೆ ನೇಮಕಾತಿ ನಿಯಮಗಳನ್ನು ಅಂತಿಮಗೊಳಿಸುವಲ್ಲಿನ ವಿಳಂಬ, ನ್ಯಾಯಾಲಯದ ಪ್ರಕರಣಗಳು ಮತ್ತು ಅರ್ಹ ಅಭ್ಯರ್ಥಿಗಳ ಲಭ್ಯತೆಯ ಕೊರತೆಯಿಂದಾಗಿ ಮಂಜೂರಾದ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ವಿಳಂಬವಾಗಿದೆ ಎಂದು ಸಿಐಜಿ ತನ್ನ ವರದಿಯಲ್ಲಿ ತಿಳಿಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಸಂದರ್ಭದಲ್ಲಿ ಸಂಸ್ಥೆಗಳು ಮತ್ತು ಸೂಪರ್ ಸ್ಪೆಷಾಲಿಟಿ ವಿಭಾಗಗಳನ್ನು ನಡೆಸಲು ಮಾನವ ಶಕ್ತಿಯ ಕೊರತೆಯನ್ನು ಎದುರಿಸ್ತಾ ಇವೆ. ಹೊಸ ಏಮ್ಸ್ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಬೋಧಕ, ಬೋಧಕೇತರ ಮತ್ತು ತಾಂತ್ರಿಕ ಮಾನವ ಶಕ್ತಿಯ ಕೊರತೆಯನ್ನು ಕಡಿಮೆ ಮಾಡಲು ಸಚಿವಾಲಯವು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಿಎಜಿ ತನ್ನ ವರದಿಯಲ್ಲಿ ತಿಳಿಸಿದೆ. ಯೋಜನಾ ಅನುಷ್ಠಾನವನ್ನು ಪರಿಶೀಲಿಸಲು ರಾಷ್ಟ್ರೀಯ ಮತ್ತು ರಾಜ್ಯ ಸಂಸ್ಥೆ ಮಟ್ಟದಲ್ಲಿ ರಚಿಸಲಾದ ಸಮಿತಿಗಳು ಕಾರ್ಯನಿರ್ವಹಿಸದೆ ಉಳಿದಿವೆ ಎಂದು ಲೆಕ್ಕ ಪರಿಶೋಧನೆಯು ತಿಳಿಸಿದೆ. ಇದಲ್ಲದೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಮೇಲ್ದರ್ಜೆಗೇರಿಸುವ ಮೇಲ್ವಿಚಾರಣೆಯನ್ನು ಸಚಿವಾಲಯ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಳಗೊಳ್ಳುವಿಕೆ ಇಲ್ಲದೆ ಸಂಪೂರ್ಣವಾಗಿ ಸಂಬಂಧಿತ ಸಂಸ್ಥೆಗಳಿಗೆ ಬಿಡಲಾಗಿದೆ ಎಂದು ಸಿಎಜಿ ತನ್ನ ವರದಿಯಲ್ಲಿ ತಿಳಿಸಿದೆ. ಆ ಮೂಲಕ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯನ್ನ ಬಲಪಡಿಸಬೇಕು ಎಂದು ಸಿಎಜಿ ತನ್ನ ವರದಿಯಲ್ಲಿ ತಿಳಿಸಿದೆ. ಇದಿಷ್ಟು ವಿಚಾರಗಳು ಪಿಎಂಎಸ್ಎಸ್ವೈ ಯೋಜನೆಯ ಪ್ರಮುಖ ಅಂಶಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಯೋಗೇಶ್ ಎಂಎನ್ ಹಿರಿಯ ಪತ್ರಕರ್ತರು, ನಿರ್ವಹಣೆ ಹನುಮಂತರಾಯಪ್ಪ ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಶ್ರೋತೃಗಳೇ, ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಾಯಂಕಾಲ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ. ಹಲೋ ಆಕಾಶವಾಣಿ, ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ಫೋನ್ ಸಂಖ್ಯೆಗಳು ಹೀಗಿವೆ: 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮ.
3: ಹಲೋ ಆಕಾಶವಾಣಿ,
2: ಗಮನಿಸಿ, ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಕೇಳುವರೆ ವನಸ್ಪಂದನ.

ಆಯೋಜಿತ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು, ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಗುಜರಾತ್ನ ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ 3 ದಿನಗಳ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಕುರಿತು ವಿಶ್ವಸಂಸ್ಥೆ ತಜ್ಞರಿಂದ ಕಳವಳ. ಸ್ವತಂತ್ರ ತನಿಖೆಗೆ ಆಗ್ರಹ. ಏಷ್ಯಾಕಪ್ ಹಾಕಿ ದಕ್ಷಿಣ ಕೊರಿಯಾ ವಿರುದ್ದ ಭಾರತದ ಜೂನಿಯರ್ ತಂಡಕ್ಕೆ ಜಯ. ಹಾಗೂ ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಗುಜರಾತ್ಗೆ ಭೇಟಿ ನೀಡಿದ್ದು, ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಇಂದು ಚಾಲನೆ ದೊರೆತ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಾಯಿತು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಅಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಿದರು. ಇಂದು ಮಧ್ಯಾಹ್ನ ಪ್ರಧಾನಿ ನೌಸಾರಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಜೆ ಮುಂಬೈಗೆ ತೆರಳಲಿರುವ ಪ್ರಧಾನಮಂತ್ರಿಯವರು ಇದೇ 11ರವರೆಗೆ ನಡೆಯಲಿರುವ 7ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2026ನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃತಕ ಬುದ್ದಿಮತ್ತೆ ಹಾಗೂ ಕ್ವಾಂಟಮ್ ತಂತ್ರಜ್ಞಾನಗಳ ಮೂಲಕ ಡಿಜಿಟಲ್ ಹಣಕಾಸು ವ್ಯವಸ್ಥೆಯನ್ನು ಸಕ್ಷಮಗೊಳಿಸುವ ಕುರಿತು ಚರ್ಚೆಗಳು ನಡೆಯಲಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದಿನಿಂದ 3 ದಿನಗಳ ಅಧಿಕೃತ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ್ದಾರೆ. ದೀರ್ಘಕಾಲದ ಸ್ನೇಹ ಸಂಬಂಧ ಹಾಗೂ ಐತಿಹಾಸಿಕ ಮತ್ತು ನಾಗರಿಕತೆಯ ಬಾಂಧವ್ಯದ ಜೊತೆಗೆ ನೆರೆಹೊರೆ ಮೊದಲು ಮತ್ತು ಮಹಾಸಾಗರ ಉಪಕ್ರಮಗಳ ಅಡಿಯಲ್ಲಿ ಶ್ರೀಲಂಕಾ ಭಾರತದ ಪ್ರಮುಖ ಪಾಲುದಾರ ರಾಷ್ಟಗಳಲ್ಲಿ ಒಂದಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ನಾಯಕರು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕ್ವಾಂಟಮ್ ಸಿಟಿ ನಿರ್ಮಾಣಕ್ಕೆ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ನಾಯಕರಿಗೆ ಆಹ್ವಾನ ನೀಡಿದ ರಾಜ್ಯ ಸರ್ಕಾರ. ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮುಖ್ಯಮಂತ್ರಿ ಭೇಟಿ, ರೈತರು ವರ್ತಕರೊಂದಿಗೆ ಮಾತುಕತೆ. ಎಂಟನೇ ದಿನಕ್ಕೆ ಕಾಲಿಟ್ಟ ಬಳ್ಳಾರಿ ಚಲೋ ಪಾದಯಾತ್ರೆ, ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ. ಹಾಗೂ ಮಂಗಳೂರು ಕಾರಾಗೃಹದ ವಿಚಾರಣಾಧೀನ ಕೈದಿಗಳಲ್ಲಿ ಸ್ಮಾರ್ಟ್ಫೋನ್ ಪತ್ತೆ, ಪ್ರಕರಣ ದಾಖಲು. ರಾಜ್ಯದ ಪ್ರಸ್ತಾವಿತ ಕ್ವಾಂಟಮ್ ಸಿಟಿಯನ್ನು ಸಂಶೋಧನೆ, ನಾವೀನ್ಯತೆ ಮತ್ತು ಜಾಗತಿಕ ಮಟ್ಟದ ತಂತ್ರಜ್ಞಾನ ಸಹಭಾಗಿತ್ವದ ಪ್ರಮುಖ ಕೇಂದ್ರವಾಗಿ ರೂಪಿಸಲು ಜಾಗತಿಕ ತಂತ್ರಜ್ಞಾನ ಕಂಪನಿಗಳು, ನವೋದ್ಯಮಗಳು, ಹೂಡಿಕೆದಾರರು ಹಾಗೂ ಸಂಶೋಧಕರು

0: ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಬಾಹ್ಯಾಕಾಶ, ಮೊಬಿಲಿಟಿ ಮತ್ತು ಡ್ರೋನ್ ಕ್ಷೇತ್ರಗಳ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ ಕಂಪನಿಗಳು ರಾಜ್ಯದಲ್ಲಿ ತಮ್ಮ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು, ಪರೀಕ್ಷಿಸಲು, ಉತ್ಪಾದಿಸಲು ಮತ್ತು ವಾಣಿಜ್ಯ ಮಟ್ಟದಲ್ಲಿ ವಿಸ್ತರಿಸಲು ಅನುಕೂಲಕರ ವಾತಾವರಣ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2025-30 2033 ವೇಳೆಗೆ ಭಾರತದ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ಶೇಕಡ 50 ಹಾಗೂ ಜಾಗತಿಕ ಮಾರುಕಟ್ಟೆ ಅಮೆರಿಕನ್ ಡಾಲರ್ ಹೂಡಿಕೆ ಆಕರ್ಷಿಸುವುದು ಹಾಗೂ 50,000 ವೃತ್ತಿಪರರಿಗೆ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ದುಂಡುಮೇಜಿನ ಸಭೆಯಲ್ಲಿ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಸ್ ಸೋಮನಾಥ್, ದಕ್ಷಿಣ ಭಾರತದಲ್ಲಿನ ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಡ್ಸ್ಮನ್ ಸೇರಿದಂತೆ ಹೂಡಿಕೆದಾರರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಬರ ಪರಿಶೀಲನೆ ಮುಂದುವರೆದಿದ್ದು, ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರವೇ ಈ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ನಿರ್ಧರಿಸಿರುವುದಾಗಿ ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ 200 ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲ್ಪಡುವ ಪರಿಸ್ಥಿತಿ ಇದ್ದು, ಕರಾವಳಿ ಪ್ರದೇಶ ಹೊರತುಪಡಿಸಿ ಉಳಿದೆಡೆ ಬರಗಾಲವಿದೆ ಎಂದು ಹೇಳಿದ್ದಾರೆ. ಕೆಲ ತಾಲೂಕುಗಳನ್ನು ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಈಗಾಗಲೇ ಘೋಷಿಸಿರುವ ಪಟ್ಟಿಯಲ್ಲಿ ವಿರೋಧ ಪಕ್ಷದ ಶಾಸಕರಿರುವ ತಾಲೂಕುಗಳೂ ಇವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿಯಮಗಳಡಿ ಬರ ಪ್ರದೇಶಗಳನ್ನು ಘೋಷಣೆ ಮಾಡಲಾಗಿದೆಯೇ ಹೊರತು ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನೈಸ್ ನಿವೇಶನ ಹಂಚಿಕೆ ವಿಚಾರದಲ್ಲಿ ಯಾರಿಗೂ ವೈಯಕ್ತಿಕ ಲಾಭ ಮಾಡಿಕೊಡುವ ಉದ್ದೇಶವಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ದಿಢೀರ್ ಭೇಟಿ ನೀಡಿ ಈರುಳ್ಳಿ, ಬೆಳ್ಳುಳ್ಳಿ ಮಂಡಿ ಮಾಲೀಕರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಆಲಿಸಿದರು. ಎಪಿಎಂಸಿಯಲ್ಲಿ ಬಾಲಕಾರ್ಮಿಕ ಪದ್ದತಿಯನ್ನು ತಕ್ಷಣದಿಂದಲೇ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಬಾಲಕಾರ್ಮಿಕ ಪದ್ದತಿ ಅನುಸರಿಸುತ್ತಿರುವವರನ್ನು ಬಂಧಿಸಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರು ಹಾಗೂ ವ್ಯಾಪಾರಿಗಳಿಗೆ ನ್ಯಾಯ ದೊರಕಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ರಾಜ್ಯದ ಎಲ್ಲಾ ಎಪಿಎಂಸಿ ಮಾರುಕಟ್ಟೆಗಳಿಗೆ ಸಚಿವರು ಭೇಟಿ ನೀಡಿ ಪರಿಶೀಲಿಸಿ ರೈತರಿಗೆ ಹಾಗೂ ವರ್ತಕರಿಗೆ ನ್ಯಾಯ ಒದಗಿಸಬೇಕು ಎಂದು ಹೇಳಿದ್ದಾರೆ. ವರ್ತಕರಿಂದ ಹೆಚ್ಚು ಹಣ ವಸೂಲಿ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರೈತರಿಂದ ನೇರ ಖರೀದಿ ವೇಳೆ ತೂಕ ಮೋಸ ಆಗದಂತೆ ಕ್ರಮ ವಹಿಸಬೇಕು ಎಂದು ಎಪಿಎಂಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಳಗಾವಿಯ ಜೀವರ್ಗಿ ತಾಲೂಕಿನ ಇಟ್ಟನಹಳ್ಳಿ ಗ್ರಾಮದ ರೈತರ ಬೆಳೆ ವಿಮೆಗೆ ಪಾವತಿಸಿದ್ದ ಹಣವನ್ನು ಡಿಸಿಸಿ ಬ್ಯಾಂಕಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ 93 ರೈತರ ವಿಮೆ ತಿರಸ್ಕೃತಗೊಂಡಿದೆ. ನಿರ್ಲಕ್ಷ್ಯ ತೋರಿರುವ ಸೊಸೈಟಿ ಕಾರ್ಯದರ್ಶಿ ವಜಾಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಇಟ್ಟನಹಳ್ಳಿ ಗ್ರಾಮದ ರೈತ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಬೆಳೆ ವಿಮೆ ತಿರಸ್ಕೃತಗೊಂಡಿರುವುದರ ಬಗ್ಗೆ ಅಳಲು ತೋಡಿಕೊಂಡರು. ಈ ವೇಳೆ ರೈತರು ಹಣ ಪಾವತಿ ಮಾಡಿರುವ ಪಟ್ಟಿ ಪರಿಶೀಲಿಸಿದ ಮುಖ್ಯಮಂತ್ರಿ ಕೂಡಲೇ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳನ್ನು ವಜಾಗೊಳಿಸುವಂತೆ ಆದೇಶಿಸಿದ್ದಾರೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗುತ್ತಿರುವ ಕಾವೇರಿ ನೀರಿನ ಪ್ರಮಾಣವನ್ನು ಶೇಕಡ 57 ಕಡಿತಗೊಳಿಸಲಾಗಿದೆ. ಮಳೆಯ ಪ್ರಮಾಣ ಇಳಿಮುಖವಾದ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಕೊಡಗಿನಲ್ಲಿ ಮಳೆ ಸಂಪೂರ್ಣವಾಗಿ ನಿಂತಿದ್ದು ಜಲಾಶಯಕ್ಕೆ ಬರುತ್ತಿದ್ದ ನೀರಿನ ಪ್ರಮಾಣದಲ್ಲಿ ಇಳಿಕೆ ಕಂಡುಬಂದಿದೆ. 124.80 ಅಡಿ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ 106.84 ಅಡಿಗಳಷ್ಟಿದೆ. ಒಳಹರಿವು 2,511 ಕ್ಯೂಸೆಕ್ ಇದ್ದು ಹೊರಹರಿವು 4,800 ಕ್ಯೂಸೆಕ್ ಆಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಬಳ್ಳಾರಿ ಚಲೋ ಪಾದಯಾತ್ರೆ 8ನೇ ದಿನವಾದ ಇಂದು ಸಂಡೂರು ತಾಲೂಕಿನ ಹಳೇದರೋಜಿ ಗ್ರಾಮದಿಂದ ಆರಂಭವಾಗಿದೆ. ಪಾದಯಾತ್ರೆಗೂ ಮುನ್ನ ನಾಡೋಜ ಬುರ್ರಕತ್ ದರೋಜಿ ಈರಮ್ಮ ಅವರ ಸ್ಮಾರಕಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ನಮನ ಸಲ್ಲಿಸಿದರು. ಪಾದಯಾತ್ರೆಯಲ್ಲಿ ಪಕ್ಷದ ಮುಖಂಡರಾದ ಅಶ್ವಥ್ ನಾರಾಯಣ್, ಬಿ ಶ್ರೀರಾಮಲು, ಜಿ ಜನಾರ್ದನ ರೆಡ್ಡಿ, ಸಿಟಿ ರವಿ ಸೇರಿದಂತೆ ಹಲವರು ಕಾರ್ಯಕರ್ತರೊಂದಿಗೆ ಹೆಜ್ಜೆ ಹಾಕಿದರು. 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಯ ಬಳಿಕ ಬಳ್ಳಾರಿಯಲ್ಲಿ ಬಿಜೆಪಿ ನಡೆಸಲು ಉದ್ದೇಶಿಸಿದ್ದ ಬೃಹತ್ ಸಮಾವೇಶಕ್ಕೆ ಅನುಮತಿ ನೀಡಲು ಜಿಲ್ಲಾಡಳಿತ ನಿರಾಕರಿಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಬಳ್ಳಾರಿ ಜಿಲ್ಲಾಡಳಿತ ಸರ್ಕಾರದ ಒತ್ತಡಕ್ಕೆ ಮಣಿದು ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಸೆಪ್ಟೆಂಬರ್ 10ರಂದು ಬಳ್ಳಾರಿಯಲ್ಲಿ ಸಮಾವೇಶ ನಡೆಸಲು ಬಿಜೆಪಿ ಜಿಲ್ಲಾಡಳಿತದಿಂದ ಅನುಮತಿ ಆಹ್ವಾನಿಸಲು ನಿರ್ಧರಿಸಲಾಗಿತ್ತು. ಮಂಗಳೂರು ಕಾರಾಗೃಹದಲ್ಲಿ ವಿಚಾರಣಾಧೀನ ಖೈದಿಗಳು ಸ್ಮಾರ್ಟ್ಫೋನ್ ಬಳಸುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಮಂಗಳೂರಿನಲ್ಲಿರುವ ಜಿಲ್ಲಾ ಕಾರಾಗೃಹದ ಎ ಬ್ಲಾಕ್ ಮೇಲೆ ದಿಢೀರ್ ದಾಳಿ ನಡೆಸಿದ ಪೊಲೀಸರು ಖೈದಿಗಳ ಬಳಿ ಇದ್ದ 10 ಸ್ಮಾರ್ಟ್ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೈಲಿನೊಳಗೆ ನಿಷೇಧಿತ ಮೊಬೈಲ್ ಬಳಕೆಯಾಗುತ್ತಿರುವ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 3,508 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಆಂಬ್ಯುಲೆನ್ಸ್ ಸೇವೆಯಲ್ಲಿನ ಬಿಕ್ಕಟ್ಟಿಗೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಪುಟಗಟ್ಟಲೆ ಜಾಹೀರಾತು ನೀಡುವ ಸರ್ಕಾರಕ್ಕೆ 108 ಸಿಬ್ಬಂದಿಗೆ ನ್ಯಾಯ ನೀಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಸಿಬ್ಬಂದಿಯ ಬೇಡಿಕೆ ಈಡೇರಿಕೆಗೆ ಕುರಿತಂತೆ ಸರ್ಕಾರ ಮೌನ ವಹಿಸಿರುವ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಹಾಗೂ ಅಪೌಷ್ಟಿಕತೆ ನಿವಾರಣೆಗೆ ರಾಗಿ ಮಾಲ್ಟ್ ಉತ್ತಮ ಆಹಾರವಾಗಿದ್ದು ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ಸಹಕಾರಿಯಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಬಾಲಕರ ಶಾಲೆಯಲ್ಲಿ ಅನ್ನಪೂರ್ಣ ಬೆಳಗಿನ ಪೌಷ್ಟಿಕ ಆಹಾರ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಜಿಲ್ಲಾ ಪಂಚಾಯತ್ ಇಲಾಖೆ ಉಪನಿರ್ದೇಶಕ ರಮೇಶ್ ಉಪಸ್ಥಿತರಿದ್ದರು. ಗಣೇಶೋತ್ಸವದ ಹೆಸರಿನಲ್ಲಿ ನಿಯಮ ಉಲ್ಲಂಘಿಸುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ನೂತನ ಪೊಲೀಸ್ ಆಯುಕ್ತ ಭೂಷಣ್ ಭೋರಸೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಗಣೇಶ ಹಬ್ಬದ ಸೌಹಾರ್ದತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮೈಸೂರು ದಸರಾ ಮಾದರಿಯಲ್ಲಿ ಹುಬ್ಬಳ್ಳಿಯ ಗಣೇಶೋತ್ಸವವು ಖ್ಯಾತಿಗಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ವಾಂಟಮ್ ಸಿಟಿ ನಿರ್ಮಾಣಕ್ಕೆ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ನಾಯಕರಿಗೆ ಆಹ್ವಾನ ನೀಡಿದ ರಾಜ್ಯ ಸರ್ಕಾರ. 2ನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮುಖ್ಯಮಂತ್ರಿ ಭೇಟಿ, ರೈತರು ವರ್ತಕರೊಂದಿಗೆ ಮಾತುಕತೆ. 8ನೇ ದಿನಕ್ಕೆ ಕಾಲಿಟ್ಟ ಬಳ್ಳಾರಿ ಚಲೋ ಪಾದಯಾತ್ರೆ ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ. ಹಾಗೂ ಮಂಗಳೂರು ಕಾರಾಗೃಹದ ವಿಚಾರಣಾಧೀನ ಖೈದಿಗಳಲ್ಲಿ ಸ್ಮಾರ್ಟ್ಫೋನ್ ಪತ್ತೆ, ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚು, ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕಹೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋಂ ಕೋ ಕಭಿ ಯಾದ್ ಕರ್ನಾ ಚಾಹಿಯೇ. ಏಕ್ ಬಾತ್ ಬತಾವೊ, ತುಮ್ ಲೋಗೋಂ ನೇ ಕಭಿ ಅಪ್ನಿ ಮಾ ಸೆ ಕಹಾನಿ ಸುನ್ನೇ ಕಿ ಜಿದ್ ಕಿ ಹೈ?
2: ಜೀ ಹಾಂ ಟೀಚರ್ನಿ ಜೀ,
3: ಜೀ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೆ ಕಹಾನಿ ಸುನ್ನೇ ಕಿ ಜಿದ್ ಕರ್ತಾ ಹೈ. ತೋ ಶುರು ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೆ ಲಿಖಾ ಹೈ ಟೀಚರ್ ನೀಚಿ?
1: ಮೈ ತುಮ್ ಲೋಗೋಂ ಕೋ ಬತಾನೆ ಹಿ ವಾಲಿ ಥಿ. ಕವಿ ಕಾ ನಾಮ್ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ, ಔರ್ ಉನ್ಹೋನೆ ಘರ್ ಮೇ ಹಿ ಪಢಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೆ ಉನ್ಕೋ ಪದ್ಮಭೂಷಣ್ ಸೆ ಭಿ ಅಲಂಕೃತ್ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ್, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೇ ಹೈ.
2: ಮೈ ಪಡೂ ಟೀಚರ್ ಜಿ?
1: ಚಲೋ ಶುರು ಕರ್ನೆ ಸೆ ಪಹಲೆ ಮುಝೆ ತುಮ್ ಲೋಗೋ ಸೆ ಏಕ್ ಔರ್ ಪ್ರಶ್ನ ಪೂಚ್ನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನೀಜಿ?
1: ತುಮ್ ಲೋಗೋ ನೆ ಬುದ್ಧ ಕಾ ನಾಮ್ ಸುನಾ ಹೈ?
2: ಜಿ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪ್ವನ್ ಮೇ ಸೈರ್ ಕರ್ ರಹೆ ಥೆ, ಉನ್ಹೋನೆ ಏಕ್ ಹನ್ಸ್ ಕೋ ಗಿರ್ತೆ ದೇಖಾ. ವಹ ತುರಂತ ಉಸ್ ಹನ್ಸ್ ಕೋ ಠೀಕ್ ಕರ್ನೆ ಕೆ ಲಿಯೆ ಪಹುಂಚ್ ಗಯೆ. ಇತ್ನೆ ಮೇ ಶಿಕಾರಿ ಆಯಾ ಔರ್ ಹನ್ಸ್ ಕೋ ವಾಪಸ್ ಮಾಂಗ್ನೆ ಲಗಾ. ಉಸ್ಕೆ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೆ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾ ಕಾ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ, ಮುಜ್ಕೋ ಅಪ್ನಿ ನಾರಿ ಕಹತಿ ಹೈ ಮುಜ್ಸೆ ಯಹ ಬೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಯಹ ತೋ ಮಾ ಬೇಟಿ ಹಿ ಬೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೋ ಏಕ್ ಕಹಾನಿ, ತೂ ಹೈ ಬೇಟಿ ಮಾನ್ ಧನ್ ಮೇರಿ. ಸುನ್ ಉಪವನ್ ಮೇ ಬಡೆ ಸವೇರೆ, ತಾತ್ ಭ್ರಮಣ ಕರ್ತೆ ಥೆ ತೇರೆ, ಜಹಾ
1: ಸುರಭಿ ಮನ್ಮಾನಿ. ಚಲೋ ಮೇ ಏಕ್ ಬಾರ್ ಔರ್ ಪಡ್ತಿ ಹೂ. ಮಾ ಕಹೆ ಏಕ್ ಕಹಾನಿ. ಬೇಟಾ ಸಮಜ್ ಲಿಯಾ ಕ್ಯಾ ತೂನೆ ಮುಜ್ಕೋ ಅಪ್ನಿ ನಾನಿ, ಕಹತಿ ಹೈ ಮುಜ್ಸೆ ಹ ಚೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಕಹ ತೋ ಮಾ ಲೇಟಿ ಹಿ ಲೇಟಿ, ರಾಜಾ ಥಾ ಯಾ ರಾನಿ. ಮಾ ಕಹೆ ಏಕ್ ಕಹಾನಿ, ತೂ ಹೈ ಹಟಿ ಮಾನ್ಧನ್ ಮೇರೆ, ಸುನ್ ಉಪವನ್ ಮೇ ಬಡೆ ಸವೇರೆ, ತಾತ್ ಭ್ರಮಣ ಕರ್ತೆ ತೆ ತೇರೆ, ಜಹಾ ಸುರಭಿ ಮನ್ಮಾನಿ. ಠೀಕ್ ಹೈ. ಯಹಾಂ ಕಿತ್ನೆ ಲೋಗೋಂ ಕಿ ಆವಾಜ್ ಸುನಾಯಿ ದೇತಿ ಹೈ ತುಮ್ ಲೋಗೋಂ ಕೋ?
3: ದೋ ಲೋಗೋಂ ಕಿ ಆವಾಜ್, ಏಕ್ ಬಚ್ಚೆ ಕಿ ಔರ್ ದೂಸರೆ ಮಾ ಕಿ.
1: ಪಹಲೆ ಆವಾಜ್ ಕಿಸ್ ಕಿ ಹೈ?
2: ಮಾ ಕಿ ಆವಾಜ್.
1: ಬಚ್ಚಾ ಮಾ ಕೋ ಕಹಾನಿ ಸುನಾನೆ ಕಿ ಮಾಂಗ್ ಕರ್ ರಹಾ ಹೈ. ಔರ್ ಮಾ ಕ್ಯಾ ಕಹ ರಹಿ ಹೈ?
2: ವಹ ಪೂಚ್ ರಹಿ ಹೈ ಕಿ ಬೇಟಾ, ತೂನೆ ಮುಝೆ ಅಪ್ನಿ ನಾನಿ ಸಮಜ್ ರಖಾ ಹೈ, ತೋ ಮೈ ತುಝೆ ಕಹಾನಿ ಸುನಾಊಂಗಿ.
3: ಜಿ, ಜೈಸೆ ಜ್ಯಾದಾತರ್ ಹೋತಾ ಹೈ, ನಾನಿ ಯಾ ದಾದಿ ಬಚ್ಚೋಂ ಕೋ ಕಹಾನಿಯಾ ಸುನ್ತೆ ಹೈ.
1: ಬೇಟಾ ಕ್ಯಾ ಕಹತಾ ಹೈ? ವಹ ಕಹತಾ ಹೈ ಕಿ ಏಕ್ ಚೇಟಿ ಕಹ ರಹಿ ಹೈ ಕಿ ಮಾ ನಾನಿ ಕಿ ಬೇಟಿ ಹೈ. ನಾನಿ ನ ಸಹಿ, ಅಬ್ ಚೇಟಿ ಕಾ ಕ್ಯಾ ಅರ್ಥ ಹೈ? ಚೇಟಿ ಕಾ ಮತಲಬ್ ಹೈ ದಾಸಿ,
2: ಯಾನಿ ಕಿ ನೌಕರಾನಿ ಹೈ ನ ಟೀಚರ್ನಿ ಜಿ.
1: ಬಿಲ್ಕುಲ್ ಸಹಿ ಕಹಾ. ಬೇಟಾ ಪೂಚ್ತಾ ಹೈ ಮಾ ಕಹಾನಿ ಕಿಸ್ಕೆ ಬಾರೆ ಮೇ ಹೈ, ರಾಜಾ ಕಿ ಯಾ ರಾನಿ ಕಿ. ಮಾ ಬೋಲ್ತಿ ಹೈ, ಏಕ್ ದಿನ್ ಕಿ ಬಾತ್ ಹೈ, ಮೇರೆ ಹಟಿ ಅನ್ಮೋಲ್ ಬೇಟಾ, ತುಮ್ಹಾರೆ ಪಿತಾಜಿ ತಾತ್ ಯಾನಿ ಪಿತಾಜಿ, ಸವೇರೆ ಉಠಕರ್ ಉಪವನ್ ಮೇ, ಉಪವನ್ ಮತಲಬ್ ಬಗೀಚಾ, ಉಪವನ್ ಮೇ ಸೈರ್ ಕರ್ ರಹೆ ಥೆ. ಭ್ರಮಣ ಅರ್ಥಾತ್ ಸೈರ್ ಕರ್ನಾ, ವಾಕ್ ಕೆ ಲಿಯೆ ಜಾನಾ ಬಗೀಚೆ ಮೇ. ಹವಾ ಕೆ ಸುಗಂಧಿತ ಝೋಂಕೆ ಚಲ್ ರಹೆ ಥೆ. ಆಗೆ ಪಡೋ ತುಮ್.
3: ಜಹಾ ಸುರಭಿ ಮನ್ಮಾನಿ, ಹಾ ಮಾ ಯಹಿ ಕಹಾನಿ, ವರ್ಣ ವರ್ಣ ಕೆ ಫೂಲ್ ಕಿಲೇತೆ, ಝಲ್ಮಲ್ ಕರ್ ಹಿಮಾ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಅವಲೋಕನ ಸಂಜೆ 6:30. ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ಪ್ರಾಯೋಜನ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:05. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಶ್ರೋತೃಗಳೇ, ಇಂದು ಸಂಜೆ 5:00 ನಮ್ಮ ಪರಿಸರ ನಮ್ಮ ಭವಿಷ್ಯ ಮಾಲಿಕೆಯಲ್ಲಿ ಮಣ್ಣಿನ ಗಣಪತಿ ತಯಾರಿಸುವುದರ ಮೂಲಕ ಪರಿಸರ ಸ್ನೇಹಿ ಕೆಲಸ ಮಾಡುತ್ತಿರುವ ಮಡಿಕೇರಿಯ ರವೀಂದ್ರ ಪಿಎ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರಾತ್ರಿ 7:45 ಅರೆಭಾಷೆ ಐಸಿರಿ ಅಂಗದ ಮಹತ್ವದ ಕುರಿತು ಮಾತನಾಡುತ್ತಾರೆ ಬಾರಿಯಂಡ ಜೋಯಪ್ಪ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ.

0: ಕಿಯೋರ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಹುಷಾರನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಇನ್ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಈಗ ನೀವು ಮಾತಾಡಬೇಕು ಅಂತ ಕರೆದ್ರೆ ಸರಸ್ವತಿ ಅಮ್ಮಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
4: ಪ್ರಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಸೆಪ್ಟೆಂಬರ್ 12ರಂದು ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
3: ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ ಭಾರತದಲ್ಲಿ, ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ, ನಾವು ಎಷ್ಟು ಇದನ್ನು ಅಲ್ವಾ.
4: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
3: ಎಷ್ಟು ಚಂದ ಇದೆ ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫ್. ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್, ಯಾರು ಕಷ್ಟಪಟ್ಟಿಲ್ಲ ಹೇಳಿ.
4: ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟೆ.

ಬಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಜಿ ವರದರಾಜರಾವ್ ಅವರ ರಚನೆ, ಹಾಡಿದ್ದಾರೆ ಬಿ ಆರ್ ಗೀತಾ ಹಾಗೂ ಸಂಗಡಿಗರು.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:30:15.
1: ಅಕ್ಷರ ನ.

ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.

0: ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ.
1: ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ.
3: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
1: ನೆನಪು ನಿನಾದ.
0: ಮೊದಲಿಗೆ ಕೇಳಿ ಸೊಸೆ ತಂದ ಸೌಭಾಗ್ಯ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದ ಗೀತೆ. ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

ಒಲವು ಗೆಲುವು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ ಗೀತೆ. ಈ ಗೀತೆಯ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ಸನಾದಿ ಅಪ್ಪಣ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆಕಾಶವಾಣಿ ಮಡಿಕೇರಿ, ಸಮಯ 4:47. ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ದಿನಾದ ಕೇಳುತ್ತಿರುವಿರಿ. ಇನ್ನು ಮುಂದೆ ಮುಗ್ಧ ಮಾನವ

ಸನಾದಿ ಅಪ್ಪಣ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆಕಾಶವಾಣಿ ಮಡಿಕೇರಿ, ಸಮಯ 4:47. ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಕೇಳುತ್ತಿರುವಿರಿ. ಇನ್ನು ಮುಂದೆ ಮುಗ್ಧ ಮಾನವ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ವಿಜಯ್ ಭಾಸ್ಕರ್.

ಇಳಯರಾಜ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಮಾತು ತಪ್ಪದ ಮಗ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕೊನೆಯಲ್ಲಿ ಚಂದ್ರಶೇಖರ ಕಂಬಾರ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಕರಿಮಾಯಿ ಚಿತ್ರದ ಗೀತೆ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಸಂಗಡಿಗರು.

0: ಇದುವರೆಗೆ
1: ನೆನಪುನಿನಾದ
2: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
3: ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು. ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ.

0: ಸಲುವಾಗಿ
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಮನೆ ಮಗಳೇ ಇದು ಬಾಳಕಟ್ಟಳೆ.
1: ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ? ಬೆಳ್ಳಿ ಬಟ್ಟಲು
3: ಬನ್ನಿ, ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: જોતે ઇદ્દારે ડોક્ટર મકસૂદ અહમદ એઆર સિનિયર કન્સલ્ટન્ટ ન્યુરોસર્જરી મણિપાલ હોસ્પિટલ મૈસૂરુ. ડોક્ટર, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಇದ್ದಾಗ ಯಾವಾಗ ಡಾಕ್ಟರ್ ನ ನೋಡಬೇಕು?
1: ಒಂದು ದಿನೇ ಹೆಚ್ಚಾಗ್ತಿರುವಂತ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್, ಅಂದ್ರೆ ಪ್ರತಿ ದಿನ ಜಾಸ್ತಿ ಹಾಕೊಂಡು ಹೋಗುತ್ತೆ. ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ದಿನಚರ್ಯದ ಕೆಲಸ ಮಾಡಕ್ ಆಗಲ್ಲ, ಕೂತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಎಸ್ಪೆಷಲಿ ನಿದ್ದೆ ಮಾಡಿದಾಗ ನಿದ್ದೆನಲ್ಲಿ ಪೇನ್ ನಿದ್ದೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬರಲೇಬೇಕು. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಮಾಡುವಂತ ಪೇನ್ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸಿಗ್ನಿಫಿಕೆಂಟ್ಲಿ ಡೇಂಜರಸ್ ಪೇನ್ಸ್. ಇದೊಂದು ಅಂದ್ರೆ ದಿನೇ ದಿನೇ ಜಾಸ್ತಿ ಆಗುವಂಥದ್ದು. ಎರಡನೇದು ಕುತ್ತಿಗೆ ನೋವು ಜೊತೆ ಕೈಯಲ್ಲಿ ಎಳೆತ ಸೆಳೆತ, ಸಿವಿಯರ್ ಶೂಟಿಂಗ್ ಪೇನ್ ಡೌನ್ ದಿ ಅಪ್ಪರ್ ಲಿಮ್, ಇಲ್ಲ ಸೊಂಟದ ನೋವು ಜೊತೆ ಕಾಲಲ್ಲಿ ಸಿವಿಯರ್ ಸೆಳೆತ, ಅಂದ್ರೆ ಸಯಾಟಿಕಾ ಅಂತ ನಾವೇನ್ ಹೇಳ್ತೀವೋ, ಕಾಲೆಲ್ಲ ಶೂಟಿಂಗ್ ಪೇನ್ ಇರುತ್ತೆ, ಯೂಶಲಿ ಒನ್ ಸೈಡ್ ಅಲ್ಲಿ ಇರುತ್ತೆ.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರ್, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದಿ ನಂಬರ್, ಸೇವ್ ಲೈಫ್ಸ್.
3: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
4: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ಮಡಿಕೇರಿ.

0: ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ.
1: ತಾರೆಗಳ ಕುಣಿಸುತ್ತ
0: ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ.

0: ಪ್ರಿಯ ಶ್ರೋತೃಗಳಿಗೆಲ್ಲ ಇಂದಿನ ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಹಬ್ಬಗಳ ಕಾಲ ಬಂದ್ರೆ ಸಂತೋಷ ಸಂಭ್ರಮ ಇದ್ದೇ ಇರುತ್ತೆ. ಅದರ ಜೊತೆ ಸ್ವಲ್ಪ ಪರಿಸರದ ಬಗ್ಗೆ ಜವಾಬ್ದಾರಿಯೂ ನಮ್ದಾಗಬೇಕಲ್ವಾ? ವಿಶೇಷವಾಗಿ ಗಣೇಶ ಚತುರ್ಥಿ ಅನ್ನೋದು ಭಕ್ತಿ ಸಂಸ್ಕೃತಿ ಜೊತೆಗೆ ಪ್ರಕೃತಿಯನ್ನು ಕಾಪಾಡೋ ಸಂದೇಶ ನೀಡೋ ಹಬ್ಬ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಪರಿಚಯ ಮಾಡಿಕೊಳ್ತಿರೋ ಇವರು ಮಣ್ಣಿನ ವಿಗ್ರಹಗಳನ್ನು ತಯಾರಿಸಿ ಪರಿಸರ ಸ್ನೇಹಿಯಾಗಿ ಹಬ್ಬವನ್ನು ಆಚರಿಸೋಕೆ ಪ್ರೇರಣೆ ನೀಡುತ್ತಿರೋ ಒಬ್ಬ ವಿಶೇಷ ವ್ಯಕ್ತಿ. ಅವರೇ ಮಡಿಕೇರಿಯ ರವೀಂದ್ರ ಪಿಎ. ಹಾಗಿದ್ರೆ ಬನ್ನಿ, ತಡ ಮಾಡದೆ ಮಣ್ಣಿನ ವಿಗ್ರಹಗಳ ತಯಾರಕರ ಜೊತೆ ನಮ್ಮ ಮಾತುಕತೆಯನ್ನ ಆರಂಭ ಮಾಡೋಣ. ನಮಸ್ಕಾರ ರವೀಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಮೊದಲನೇದಾಗಿ ನಮ್ಮ ಪ್ರೀತಿಯ ಕೇಳುಗರಿಗೆ ನಿಮ್ಮ ಬಗ್ಗೆ ಚಿಕ್ಕ ಪರಿಚಯ ಮಾಡಿಕೊಳ್ಬಹುದಾ?
1: ಮೊದಲಿಗೆ ನಾನು ಓದಿದೆಲ್ಲ ಮಡಿಕೇರಿಯಲ್ಲಿ, ಹಾಗೂ ನಮ್ಮ ತಂದೆ ಕಲಾವಿದರು ಪಿ ಕೆ ಅಣ್ಣು ಅಂತೇಳಿ, ಅವರು ರಾಜ್ಯಮಟ್ಟದಲ್ಲೂ ಗುರುಸ್ಕೊಂಡಿದ್ದಾರೆ. ಆಗ ಅವು ಅವಾರ್ಡ್ಗಳೆಲ್ಲ ಬಂದಿದೆ ಅವರಿಗೆ. ಹಾಗೇ ಅವರು ನಮ್ಮ ಜೂನಿಯರ್ ಕಾಲೇಜಿನ ಎಂಟ್ರೆನ್ಸಿಂದ ಹಿಡಿದು ಅವರೇ ಮಾಡಿರೋದು. ಹಾಗೆ ಅವರು ಶ್ರವಣ ಬೆಳಗಾವಲ ಇಲ್ಲಿನೂ ಮಾಡಿದ್ದಾರೆ ಕೆಲಸ. ಹಾಗೆಯೇ ಅವರು ಅವ್ರು ಮಾಡೋ ಟೈಮಲ್ಲಿ ನಾವು ಸಣ್ಣ ಸಣ್ಣ ಮಕ್ಕಳು. ಹಾಗೆ ನನ್ನ ಓದು ಬರ ಎಲ್ಲ 7ನೇ ತರಗತಿಗೆ ಮಡಿಕೇರಿಲಿ ಮುಗೀತು. ಹಾಗೆ ನಾನು ಕ್ರೀಡಾ ಇಲಾಖೆಯಲ್ಲಿ ಸೇರಿಕೊಂಡೆ. ಅಲ್ಲಿ ನಮಗೆ ಸ್ಪೋರ್ಟ್ಸ್ ಇದರಲ್ಲಿ ಓದಿಕೊಂಡು, ಹಾಗೆಯೇ ನಾವು ಕೂಡಿಗೆ ಸ್ಪೋರ್ಟ್ಸ್ ಸ್ಕೂಲ್, ಅಲ್ಲಿಂದ ಹಾಸನ, ಅಲ್ಲಿಂದ ಬೆಂಗಳೂರು, ಅಲ್ಲಿಂದ ಪಂಜಾಬ್, ಹಿಂಗೆ ನಾನು ಹೋಗಿದೆ. ನಾನು ಮೊದಲಿಗೆ ನಾನು ಸ್ಪೋರ್ಟ್ಸ್ ಮ್ಯಾನ್, ಇಂಟರ್ನ್ಯಾಷನಲ್ ಅಥ್ಲೆಟ್ ನಾನು. ಹಾಗೆ ನನ್ನ ಜೊತೆ ಇರೋರದು ನನ್ನ ಸೀನಿಯರ್ ಅಂದರೆ ಅರ್ಜುನ್ ದೇವ ನಿಮ್ಮಲ್ಲಿ ಬಂದು ಎಂಟ್ರಿ ಮಾಡಿದ್ದಾರೆ. ಹಾಗೆ ಕೆ ಎಂ ಸುರೇಶ್, ಇವರು ನಾವೆಲ್ಲ ಒಂದೇ ಹಾಸ್ಟೆಲಲ್ಲಿ ಇದ್ದವರು. ಅಲ್ಲಿಂದ ಹಾಕಿಯಲ್ಲಿ ವಿನೋದ್ ಚಿನ್ನಪ್ಪ, ಸುಭಾಷ್, ಇವರೆಲ್ಲ ಒಂದೇ ಇದರಲ್ಲಿ ಇದ್ದವರು ನಾವು. ಹಾಗೆಯೇ ನಾನು ಅಲ್ಲಿ ಸ್ಪೋರ್ಟ್ಸ್ ಇದು ಮುಗಿಸ್ಕೊಂಡು ರೈಲ್ವೆಯಲ್ಲಿ ಟೆಂಪ್ರವರಿ ಇದ್ದೆ. ಮತ್ತು ಅಲ್ಲಿಂದ ಬಂದುಬಿಟ್ಟು ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಇದ್ದೆ. ಹಾಗೆ ಅದಾದ ತಕ್ಷಣ ನಮ್ಮ ತಂದೆಯವರು ಹುಷಾರಿಲ್ಲದೆ ಎಕ್ಸ್ಪೈರ್ಡ್ ಆದರು. ಅದಾದ ತಕ್ಷಣ ಮತ್ತೆ ಇನ್ನೂ ನಾನು ಮಾಡಬೇಕು ಅಂತಲೇ ಆಯಿತು. ಅಣ್ಣ ಮಾಡ್ತಿದ್ರು ಜೊತೇಲಿ, ಅವರಷ್ಟು ಇಂಟ್ರೆಸ್ಟ್ ತಗೊಂಡಿಲ್ಲ. ಅದು ನೋಡೋಕೆ ನನಗೆ ಬಂತು. ಹಾಗೆ ನಾನು ಫಸ್ಟ್ ನಾನು ರಾಜರಾಜೇಶ್ವರಿ ಟೆಂಪಲ್ ಉಕ್ಕಡದಲ್ಲಿ ಮೂರ್ತಿಗಳನ್ನ ಮಾಡಿದೆ. ಅದಾದ ತಕ್ಷಣ ಒಂದು 52 ಅಡಿದು ಶಿವಂದು ಮಾಡಿದೆ. ಅದು ಮುಗ್ದ ಮೇಲೆ ಅಲ್ಲಿಂದ ಬಳ್ಳಾರಿಲಿ ಮಾಡಿದೆ, ಗಂಗಾವತಿ ಇರೋ ಪ್ಲೇಸಲ್ಲಿ. ಅಲ್ಲಿ ಸಿದ್ಧಲಿಂಗೇಶ್ವರದ ಮಾಡಿದೆ 125 ಅಡಿ. ಹಂಗೆ ಜನರ ಕೈಯಲ್ಲಿ ಗುರುತಿಸ್ಕೊಂಡು ವಾಣಿಯ ಮೂಲಕ ಎಲ್ಲ ಇದರಲ್ಲಿ ಪರಿಚಯ

0: ಹಾಕೊಂಡು, ಹಾಗೂ ನನ್ನ ಈ ಇದಕ್ಕೆ ಮುಂದುವರಿಕೆ ಕಾರಣನೇ ಚೇತನ್ ಅಂತೇಳಿ ನಮ್ಮ ಶಾಂತಿನಿಕೇತನ ಅಧ್ಯಕ್ಷರು, ನಮ್ಮ ತಂದೆ ಅಲ್ಲಿಗೆ ಗಣಪತಿ ಮಾಡಿ ಕೊಡ್ತಾಯಿದ್ರು ಮೇಡಮ್. ಅಲ್ಲಿ ಇದಾಗಿ ಮತ್ತೆ ಚೇತನ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು, ನನ್ನ ಜೊತೆ ಕೈ ಜೋಡಿಸ್ತಿದ್ದಾರೆ, ಮತ್ತೆ ಏನೇ ಬೇಕಾದರೂ ಅವರೇ ನಮಗೆ ತಲುಪಿಸ್ತಾರೆ. ಇಂತಿಂಥದ್ದು ಬೇಕು ಅಂತ ಹೇಳ್ಬಿಟ್ಟು ನಾವು ಹೋಗ್ಬೇಕು, ಹೋಗೋದು ಪರ್ಚೇಸ್ ಮಾಡುವಂಥದ್ದು ಏನಿಲ್ಲ, ಇಂಥ ಬೇಕು ಅಂತಂದರೆ ಅಧ್ಯಕ್ಷ ತಗೊಂಡ್ಬಂದು ಕೊಡ್ತಾರೆ, ಮಾಡ್ತಾರೆ.
1: ಬೆಳೀತಾ ಬೆಳೀತಾ ಏನು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು ನಿಮಗೆ ಕ್ರೀಡೆಯಲ್ಲಿ, ಸಡನ್ ಆಗಿ ಈ ಒಂದು ಕಲೆಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ, ಅದರಿಂದ ಆದಂತಹ ಬದಲಾವಣೆ ಏನಿದೆ ನಿಮಗೆ? ಆಸಕ್ತಿ ಬರೋದಕ್ಕೆ ಹೆಚ್ಚು ಕಾರಣ ನಿಮ್ಮ ತಂದೆಯವರೇ ನಿಮಗೆ ಪ್ರೇರಣೆ ಅಂತ ಹೇಳ್ತೀರಾ?
0: ಹೌದು,
1: ಅಂದ್ರೆ ಮೂಲ ಕಸುಬಾಗಿ ಇದನ್ನೇ ತಂದೆಯವರು ಅಳವಡಿಸಿಕೊಂಡಿದ್ರ?
0: ಹೌದು, ಅಜ್ಜಿಯಿಂದ ತಂದೆಗೆ ಬಂತು. ಹಾಗೆ ತಂದೆಯೊಂದಿಗೆ ನಮಗೆ ಬಂದಿದೆ,
1: ನಿಮಗೆ ಬಂದಿದೆ. ಹಾಗೆ ಎಷ್ಟು ವರ್ಷಗಳಾಯ್ತು ನೀ ಈ ಒಂದು ಕೆಲಸದಲ್ಲಿ?
0: ಮೇಡಮ್, ನಾನು ಶುರು ಮಾಡ್ಬಿಟ್ಟು ಒಂದು 30 ವರ್ಷ ಆಯ್ತು ಮೇಡಮ್.
1: 30 ವರ್ಷದಿಂದ ಇದೇ ಕೆಲಸವನ್ನು ಮಾಡ್ತಾ ಇದ್ದೀರಾ?
0: ಮಾಡ್ತಾ ಇದ್ದೀರಾ.
1: ಅಂದ್ರೆ ಬೇರೆ ಏನಾದರೂ ಕೆಲಸದ ಜೊತೆಗೆ ಮಾಡ್ತಾ ಇದ್ದೀರಾ ಅಥವಾ?
0: ಇದು ಸೀಸನ್ ವರ್ಕ್ ಮಾಡ್ತಿದ್ದೀವಿ ಮೇಡಮ್. ಅಂದ್ರೆ ಈಗ ಬೇಸಿಗೆ ಬಂತಂದ್ರೆ ನಾವು ದೇವಸ್ಥಾನ ಕಟ್ತೀವಿ, ದೇವಸ್ಥಾನಗಳು ಕಟ್ತಾ ಹೋಗ್ತೀವಿ, ಹಂಗಾಗಿ ಹೊರಗಡೆ ಎಲ್ಲ ಹೋಗ್ತೀವಿ. ನಾವು ಆಂಧ್ರಲ್ಲೂ ಮಾಡಿದ್ವಿ, ಮತ್ತೆ ಈಗ ಕೊಣ್ಣೂರು, ಮತ್ತೆ ಇದು ಮೈಸೂರು, ಈ ಕಡೆ ಎಲ್ಲ ಮಾಡ್ಕೊಂಡೆಲ್ಲ ಬಂತಾ ಇದ್ವಿ. ಇವಾಗೂ 3 ಕಡೆ ಆರ್ಡರ್ಗಳಿದೆ. ಅಂದ್ರೆ ಇಲ್ಲಿ ತುಮಕೂರಲ್ಲಿ ಮಾಡಿದ್ವಿ ಎಲ್ಲ ದೇವಸ್ಥಾನ, ಗರ್ಭಗುಡಿಯಿಂದ ಹಿಡಿದು ಎಲ್ಲ ಕಟ್ತೀವಿ. ನಮ್ಮ ಜೊತೆಯಲ್ಲಿ ಒಂದು 20-22 ಜನ ತಮಿಳ್ನಾಡವರು ಇದ್ದಾರೆ, ಹಂಗೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೀವಿ.
1: ಇದನ್ನ ನೀವೆಲ್ಲ ಕಲ್ತಿದ್ದು ಹೇಗೆ? ತಂದೆಯವರಿಂದನೇ ನೋಡಿ ಪೂರ್ತಿಯಾಗಿ ಕಲ್ತ್ರ? ಅಣ್ಣ ಕೂಡ ಏನಾದ್ರೂ ಸಹಾಯ ಮಾಡ್ತಾ ಇದ್ರ ಹೇಗೆ?
0: ಅಣ್ಣ ಮಾಡ್ತಿದ್ರು, ಆದ್ರೆ ಅದು ನನಗೇನೆ ಅದು ಹೆಂಗೋ ಬಂದ್ಬಿಡ್ತು.
1: ಹೌದು, ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ ಇದ್ದಿದ್ರಿಂದ ಇದನ್ನ ಕಲಿಯೋ ಮನ್ಸು ಮಾಡಿರೋದಿಲ್ಲ ಸಾಧಾರಣವಾಗಿ, ನೋಡ್ತಾ ನೋಡ್ತಾನೆ ಕಲ್ತಿದ್ದೀರಿ ಇದನ್ನ.
0: ಹೌದು.
1: ಇನ್ನು ಈ ಪರಿಸರ ಸ್ನೇಹಿ ಗಣಪ ಅಥವಾ ಪರಿಸರ ಸ್ನೇಹಿ ವಿಗ್ರಹಗಳು ಅಂತ ಇದೆ ಅಲ್ವಾ, ಅಂದ್ರೆ ಏನು ಅಂತ ನಮ್ಮ ಶ್ರೋತೃಗಳಿಗೊಂದು ಪ್ರಶ್ನೆ, ಏನಿದು ಪರಿಸರ ಸ್ನೇಹಿ ಗಣಪ ವಿಗ್ರಹಗಳು ಅಂದ್ರೆ ಅಂತ?
0: ಅದೇ ಅದೇ, ನಾವು ಏನಂತಂದ್ರೆ ಪರಿಸರ ಸ್ನೇಹಿ ನಮ್ಮ ತಂದೆ ಇರೋ ಕಾಲದಿಂದಾನೆ ಅದನ್ನ ಹಚ್ಕೊಂಡು ಬಂದಿದ್ದಾರೆ. ಅವಾಗನೆ ಗಣಪತಿ ವಿಗ್ರಹಗಳು ಮಾಡ್ಕೊಂಡು ಬಂದಿದ್ದೆ. ಅವರು ಅಂತಂದ್ರೆ ಈ ಇದು ಇದಕ್ಕೆ ಯಾವುದೇ ಕೆಮಿಕಲ್ ಇದೆಲ್ಲ ಉಪಯೋಗಿಸಬಾರ್ದು ಅಂತ ಅವಾಗನೆ ನಮ್ಮ ತಂದೆ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇಷ್ಟರಲ್ಲೇ ಆಗ್ಬೇಕು ಅಂತೆಲ್ಲ, ಹಾಗೆ ಆ ತಂದೆಯವರು ಮಾಡ್ಕೊಂಡು ಬಂದ್ರೆ ನಮಗೂ ಅದನ್ನೇ ಕಲ್ಸ್ಕೊಂಡು ಬಂದಿದ್ದಾರೆ, ಯಾವ್ದನ್ನು ಮುಟ್ಬಾರ್ದು. ಯಾಕೆ ನಮಗೆ ಅಂದರೆ ಇರೋದೇ ಪರಿಸರ, ಅದೇ ಇಲ್ಲದ ಮೇಲೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಅದನ್ನ ನಾವು ಇವಾಗ ಅದನ್ನ ಸಹ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ. ಈ ಪರಿಸರ ಸ್ನೇಹಿ ಗಣಪತಿ ಏನಂತಂದ್ರೆ ಈಗ ನಾವು ಅದಕ್ಕೆ ಬೇರೆ ಈ ಕೆಮಿಕಲ್ ವಸ್ತುಗಳು ಯಾವುದು ಉಪಯೋಗಿಸೋದಿಲ್ಲ,
1: ಎಲ್ಲ ನೈಸರ್ಗಿಕ.
0: ಈಗ ಭತ್ತ ಅದು ನಾವು ಬೆಳೆಸೋದು, ಅದು ನೀರು ಕರಿಗೊಯ್ತದೆ, ಅದಕ್ಕೆ ಅದನ್ನೇ ತೆಗೆದು ನಾವು ಕಟ್ತೀವಿ ಗಣಪತಿನ. ಅದರಲ್ಲಿ
1: ಆ ರೀತಿ ಕೂಡ ಮಾಡ್ತಾರೆ,
0: ಮಾಡ್ತೀವಿ, ಕಟ್ ಇವಾಗೂ ಮಾಡ್ಸ್ಕೊಂಡ್ ಬರ್ತೀವಿ,
1: ಮಾಡ್ಕೊಂಡು
0: ಬರ್ತಾ ಇದೀವಿ.
1: ಭತ್ತದಲ್ಲಿ ಮಾಡುವಂತದ್ದು ಒಂದು ರೀತಿ ಆದ್ರೆ ಮಣ್ಣಿನಲ್ಲಿ ಕೂಡ ಮಾಡ್ತಾರೆ ಅಲ್ವಾ, ಅದನ್ನು ಅದು ಯಾವ ರೀತಿ ಉಪಯೋಗ ಆಗುತ್ತೆ ನಮ್ಮ ಪರಿಸರಕ್ಕೆ ಅಂತ ಹೇಳ್ತೀರಾ?
0: ಈಗ ಮಣ್ಣು ಅಂತಂದ್ರೆ ಈಗ ನಾವು ಮಡಿಕೆ ಮಾಡೋ ಮಣ್ಣು, ಮತ್ತೆ ಜೇಡಿ ಮಣ್ಣು, ಈ ತರ ಅದೆಲ್ಲ ಮಣ್ಣು ಇದ್ರಲ್ಲಿ ಪರಿಸರ ಇದರಿಂದಲೇ ಬಂದಿರುವಂತದ್ದು ಭೂಮಿಯಿಂದನೇ. ನಾವು ಅದೇ ಹುಲ್ಲು ಕಟ್ಟಿಬಿಟ್ಟು ಅದನ್ನ ಅದ್ರ ಮೇಲೆ ಲೇಪನ ಮಾಡಿಬಿಟ್ಟು ಅದನ್ನ ನಾವು ಇದು ಫಿನಿಶಿಂಗ್ ಮಾಡ್ತೀವಿ. ಮತ್ತೆ ಅದು ಏನಾಗ್ತದೆ ಅಂದ್ರೆ ಈ ಇದು ಹುಲ್ಲುದು ಬಿಸಿಗೆ ಒಡಿತದೆ, ಹಂಗೆ ಒಡಿಬಾರ್ದು ಅಂತ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕೋದಿಲ್ಲ. ನಾವೇನ್ ಮಾಡೋ ಅದೇ ಮಣ್ಣಿನಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆ, ಕಾಟನ್ ಬಟ್ಟೆ ಬರ್ತದೆ, ಅದು ಕರಗ್ತದೆ,
1: ಗಂಜಿ,
0: ಅದನ್ನ ನಾವು ಅಂಟಿಸ್ತೀವಿ ಅದಕ್ಕೆ. ಹಾಗೆ ಅದನ್ನು ಪರಿಸರಕ್ಕೆ ಏನೂ ಆಗೋದಿಲ್ಲ,
1: ಅದೆಲ್ಲವೂ ಕೂಡ ನೀರಿನಲ್ಲಿ
0: ಕರಗಿ 3 ದಿನದಲ್ಲಿ ಎಲ್ಲ ಕರಗಿ ಹೋಗ್ಬಿಡ್ತದೆ.
1: ಈ ಒಂದು ವಿಗ್ರಹಗಳಿಗೆ ನೀವ್ ಹೇಳಿದ್ರೆ ಜೇಡಿ ಮಣ್ಣು ಬಳಸ್ತೀವಿ ಅಂತ, ಬೇರೆ ಯಾವ್ದೆಲ್ಲ ರೀತಿಯ ಮಣ್ಣುಗಳನ್ನ ಬಳಸಲಾಗುತ್ತೆ, ಅದನ್ನೆಲ್ಲ ಎಲ್ಲಿಂದ ತರಬೇಕಾಗತ್ತೆ?
0: ಅದೇ, ನಾವೀಗ ಮುಂಚೆ ಅಂತಂದ್ರೆ ನಮ್ಮ ತಂದೆಯವರ ಕಾಲದಲ್ಲಿ ಇಲ್ಲಿ ಮ್ಯಾನ್ಸ್ ಕಾಂಪೌಂಡ್ ತಿಮ್ಮೆಯ ಜನರಲ್ ತಿಮ್ಮೆಯ ಸ್ಟೇಡಿಯಂ ಹತ್ರ ಆ ಕಡೆ ಗದ್ದೆ ಇತ್ತು, ಅಲ್ಲಿ ಸಿಕ್ತಿತ್ತು. ಇವಾಗ ಅಲ್ಲಿ ಇಲ್ಲ, ಈಗ ಅದಕ್ಕೆ ಈಗ ನಾವು ಮಂಗಳೂರು ಕಾರ್ಕಳದಿಂದ ತರ್ಸ್ಕೊಳ್ತಿದ್ವಿ.
1: ಅಲ್ಲಿಂದ ತರಿಸ್ತೀರಾ? ಪ್ರತಿ ಬಾರಿ ಎಷ್ಟು ಆರ್ಡರ್ಗಳಿರುತ್ತೆ ಅದಕ್ಕೆ ನೋಡಿ ನೀವು ತರಿಸ್ಕೊಳ್ತೀರಿ. ಒಂದು ಗಣಪನ ವಿಗ್ರಹನೇ ನಾವು ಉದಾಹರಣೆಗೆ ತಗೊಳ್ಳೋದಾದ್ರೆ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ದಿನ ಬೇಕಾಗಬಹುದು ನಿಮಗೆ?
0: ಮೇಡಮ್, ನಾವು ತಯಾರು ಮಾಡ್ಬೇಕಾದ್ರೆ ಮೇಡಮ್ ಒಂದು ಗಣಪತಿ ವಿಗ್ರಹಕ್ಕೆ ನಾವು ಇಷ್ಟು ಮಣ್ಣು ಅಂತ ಹೇಳಿ ಇಟ್ಟಿರ್ತೀವಿ, ಲೆಕ್ಕ ಮಾಡ್ಕೊಳ್ತೀವಿ. ಅಷ್ಟು ಮನೇಲಿ ಆ ಗಣಪತಿ ಮುಗಿಬೇಕು ಅಂದ್ರೆ ನಮ್ಮ ಶಾಸ್ತ್ರ ಪ್ರಕಾರ,
1: ಶಾಸ್ತ್ರದ
0: ಪ್ರಕಾರ
1: ಅದಕ್ಕಿಂತ ಹೆಚ್ಚು ಆಗುವಾಗಿಲ್ಲ,
0: ಹೆಚ್ಚು ಆಗುವಾಗಿಲ್ಲ. ಅದಕ್ಕೆ ನಾವೇನ್ ಮಾಡಿ ವರ್ಷಂ ಪ್ರತಿ ಒಂದೊಂದು ಇಂಟೆಷ್ಟು ಜಾಸ್ತಿ ಇಡ್ತೀವಿ ಅದಕ್ಕೆ.
1: ನಿಮಗೆ ಒಂದು ನಿಮ್ಮ ಒಂದು ಅಳತೆಯಲ್ಲಿ
0: ತಗೊಳ್ತೀವಿ
1: ಇಷ್ಟು ಅಂತ ಏನು ಇಲ್ಲ
0: ಅಂದ್ರೆ
1: ಲೆಕ್ಕ ಪ್ರಕಾರ
0: ಇದೆ
1: ಇದೆಯಾ?
0: ಈಗ ನಾವು 3 ಅಡಿ ಮಾಡಿದ್ರೆ ನೆಕ್ಸ್ಟ್ ಅದಕ್ಕೆ ಒಂದು ಇಂಟೆ ಇಡ್ತೀವಿ ಅಷ್ಟೇ, 1 ಇಂಚ್ ಅಂತ ಇಡೋದಿಲ್ಲ. ಯಾಕಂದ್ರೆ ಈಗ ನಾವು ಮಾಡೋ ಪ್ರಕಾರ ನೋಡಿದ್ರೆ ಈಗ ಒಂದು 10-20 ಅಡಿ ಅಷ್ಟು ಬರಬೇಕಿತ್ತು.
1: ಹೌದೌದು,
0: ನಮ್ಗೆ ಬೆಳೆಸ್ಕೊಂಡು ಹೋಗ್ತೀವಿ. ಇನ್ನೊಂದು ಏನಂತಂದ್ರೆ ನಾವು ಅದೇ ಒಂದು ಗಣಪತಿ ವಿಗ್ರಹ ಮಾಡೋಕೆ ನಾವು 4 ದಿನ ತಕೊಳ್ತೀವಿ.
1: ಅಷ್ಟು ದಿನ ಬೇಕಾಗುತ್ತೆ ಅಲ್ವಾ? ಅಂದ್ರೆ ಅದರದ ಒಂದು ಸೈಜ್ ಮೇಲೆ

0: ಹೊಂದಿಕೊಂಡಿರುತ್ತೆ, ಎಷ್ಟು ದಿನ ಬೇಕಾಗಬಹುದು.
1: ಅದೇ ಸೈಜ್ ಮತ್ತೆ ಇದು ಬಿಸಿಲು ಇಲ್ಲರ ಮಳೆ ಹಿಂಗೆಲ್ಲ ಬಂದ್ರೆ ಕಷ್ಟ ಆಯ್ತದೆ.
0: ಇದರ ಒಂದು ಹಂತ ಹೇಗಿರುತ್ತೆ, ನೀವೊಂದು ವಿಗ್ರಹವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಅದೇನು ತಮಾಷೆ ಕೆಲಸ ಅಂತೂ ಅಲ್ವೇ ಅಲ್ಲ. ಸಾಕಷ್ಟು ಹಗಲು ರಾತ್ರಿ ನಾವು ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಮಾಡುವಂತ ಕೆಲಸ ಅದು. ಒಂದು ದಿನ ಈಗ ಕೆಲವು ಕೆಲಸಗಳಲ್ಲಿ ನಾವು ನೋಡಿರಬಹುದು, ಒಂದು ದಿನ ಮಣ್ಣನ್ನ ಕಲಸಿ ಹಾಗೆ ಬಿಡಬೇಕಾಗಿರಬಹುದು, ಅದು ಒಣಗಿದ ನಂತರವೋ ಅಥವಾ ಅದು ತೇವ ಇರುವಾಗನೋ ಆ ರೀತಿಯೆಲ್ಲ ಇರುತ್ತೆ. ಅದರ ಹಂತ ಹಂತವಾಗಿ ಹೇಳೋದಾದ್ರೆ ಹೇಗೆ?
1: ಅದೇ ಮೇಡಮ್, ಈಗ ನಾವು ಎಲ್ಲಕ್ಕಿಂತ ಮೊದಲಿಗೆ ನಾವು ಒಂದು ಪೂಜೆ ಮಾಡ್ತೀವಿ ಮೇಡಮ್. ಗಣಪತಿಗೆ ಇಡ್ತೀವಿ, ಶುದ್ಧವಾಗಿರ್ತದೆ ಆ ಜಾಗ. ಆಯ್ತಾ, ಡೈಲಿ ಪೂಜೆ ಮಾಡ್ತೀವಿ, ಮನೆ ದೇವರಿಗೆ ಪೂಜೆ ಮಾಡ್ತಾ ಇರ್ತೀವಿ. ಆದರೆ ಇದು ಒಂದು ಮತ್ತೆ ನಾವು ಒಂದು ಒಂದು ಇಷ್ಟು ಮಣ್ಣು ಅಂತೇಳಿ ಇಟ್ಟಿರ್ತೀವಿ, ಅದಕ್ಕೆ ಪೂಜೆ ಮಾಡ್ತಾ ಇರ್ತೀವಿ. ಅದನ್ನು ನಾವು ಒಂದು ಗಣಪತಿ ಮಾಡುವಾಗ ಅದಕ್ಕೆ ಒಂದು ಸ್ವಲ್ಪ ಇಡ್ತೀವಿ, ಇಟ್ಟುಬಿಟ್ಟು ಅದನ್ನು ಮೆತ್ತುತ್ತೀವಿ ನಾವು. ಮೆತ್ತಿಬಿಟ್ಟು ಮತ್ತೆ ನಾವು ಅದೇ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಮಧ್ಯಾಹ್ನ ಊಟ ಮತ್ತೆ ಸಾಯಂಕಾಲ ಕಾಫಿ ಈ ತರ. ಅಂದ್ರೆ ತುಂಬಾ ನಾವು ರಶ್ ಕೊಡಕ್ಕೆ ಬಿಡೋದಿಲ್ಲ, ಯಾಕಂದ್ರೆ ನಮಗೆ ಮಣ್ಣು ದೇವ್ರದ್ದು ಇದು ಮಾಡುವಾಗ ಅದು ನಮ್ಮ ಹತ್ರ ಒಂದು
0: ತಾಳ್ಮೆಯಿಂದ
1: ಇರಬೇಕು. ಹಾಗೆ ನಾವು ರಷ್ಟಿಗೆ ಕೂತ್ರೆ ಅದು ಅಲ್ಲಿಗೆ ನಿಂತೋಯ್ತದೆ, ಅದು ಒಂಥರ ಆಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ಏನಿಲ್ಲ, ಅದೇ ಕಂಟಿನ್ಯೂ ಮಾಡ್ಕೊಂಬೋದು. ಹಾಗಾಗಿ ನಾವು ಈಗ ಈಗದ ಪರಿಸ್ಥಿತಿಗೆ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಒಂದು 25 ದಿವಸ ಆಯ್ತು ಮೇಡಮ್. ಅಂದ್ರೆ ಈ ಬಣ್ಣ ಹಚ್ಚೋದು ಅಂದ್ರೆ ಈಗ ಮಳೆ ಎಲ್ಲ ಸ್ವಲ್ಪ ಇತ್ತಲ್ಲ, ಅದಕ್ಕೆ ನೀ ವಾಟರ್ ಕಲರ್ ಹಾಕ್ತೀವಿ ನಾವು. ಹಾಗಾಗಿ ಇದು ತನ್ನ ಇದು ಕೋಲ್ಡ್ ಇರಬೇಕಾದ್ರೆ ಹಾಕಕ್ಕಾಗೋದಿಲ್ಲ, ಅದಕ್ಕಾಗಿ ಸ್ವಲ್ಪ ಬಿಸಿಗೆ ಆದ ತಕ್ಷಣ.
0: ಅಂದ್ರೆ ಬಣ್ಣ ಹಚ್ಚಿದ ನಂತರ ಒಣಗ್ಲಿಕ್ಕೆ ಇಷ್ಟು ದಿನ ಬೇಕು ಅಂತಿರುತ್ತೆ ಅಲ್ವಾ? ಯಾವುದೇ ವಿಗ್ರಹಗಳಾದ್ರೂ ಹೀಗೇನಾ ಅಥವಾ?
1: ಹೌದೌದು,
0: ಕೇವಲ ಈ ತರ ದೇವರ ಮೂರ್ತಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ಮಾತ್ರನ?
1: ಎಲ್ಲ ವಿಗ್ರಹಗಳು ಇದೇ ತರ ಮಾಡ್ತೀವಿ,
0: ಎಲ್ಲ ಕೂಡ ಇದೇ ರೀತಿ ಬರುತ್ತೆ. ಈಗ ನಾವು ದಸರಾ ಸಮಯದಲ್ಲಿ ಬೊಂಬೆಗಳು ಮಾಡುವಂತದ್ದು
1: ಅದೇ ಬೇರೆ ಮೆಟೀರಿಯಲ್,
0: ಅದು ಬೇರೆ ರೀತಿಯಲ್ಲಿ ಮಾಡ್ತೀರ. ಇನ್ನು ಈಗ ಮನೆ ಅಥವಾ ಕಚೇರಿಗಳಲ್ಲಿ ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾವು ಕೂಡ ಮನೆಯಲ್ಲಿ ಗಣಪನ ಕೂರಿಸ್ಬೇಕು, ಪುಟ್ಟ ಪುಟ್ಟ ವಿಗ್ರಹಗಳನ್ನ ಮಾಡಿಕೊಂಡು ನಾವು ನಮ್ಮ ಪ್ರಕಾರ ಒಂದು ವಿಸರ್ಜನೆಯನ್ನ ಮಾಡಬೇಕು ವಿಗ್ರಹಗಳನ್ನ ಅಂತೆಲ್ಲ ಇರ್ತಾರೆ. ಸೊ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಸರಳವಾದ ಕ್ರಮ ಹೇಗೆ ಗಣಪವನ್ನ ಅವರು ಮಾಡಬಹುದು?
1: ಅದೇ ಮೇಡಮ್, ಅವರು ಏನಂತಂದ್ರೆ ಮಣ್ಣು ತಕೊಂಡು ಒಂದು ಶುದ್ಧವಾಗಿ ಒಂದು ಇದರಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಗಣಪನ ವಿಗ್ರಹ, ಗಣಪ ವಿಗ್ರಹ ನಾವು ಒಂದು ಮಣ್ಣಿಟ್ಟರು ಅದು ದೇವ್ರೆ.
0: ಹೌದೌದು,
1: ಅದಕ್ಕೆ ನಾನು ಹೇಳೋದಂದ್ರೆ ಅದೇ ನಾವು ಏನೇ ಕೆಲಸ ಮಾಡಿದ್ರೆ ಶುದ್ಧನ ಮಾಡಿದ್ರೆ ಒಳ್ಳೇದು,
0: ಒಳ್ಳೇದು. ಈಗ ಮನೆಯಲ್ಲಿ ಅದನ್ನೇ ಎಲ್ಲಿಯಾದ್ರೂ ನೀರಿಗೆ ನಾವು ಬಿಡಬೇಕು ಅಂತ ಇದ್ರೆ ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡಬಹುದು?
1: ಮೇಡಮ್, ಮನೇಲಿ ಪೂಜೆ ಮಾಡಿಬಿಟ್ಟು ಬಾವಿಗಳಿಗೆ ಬಿಡ್ಬೋದು ಮೇಡಮ್. ಒಬ್ಬೊಬ್ರು ಏನ್ ಟಬ್ ಅಲ್ಲಿ ಹಾಕಿ ಬಿಡ್ತಾರೆ, ಮತ್ತೆ ತಕೊಂಡೋಗಿ ಒಳಗೆ ಇದೆಲ್ಲ ಬಿಸಾಕ್ತಾರೆ, ಎಲ್ಲ ನಾವು ನೋಡಿದ್ವಿ. ನಾವು ಅದೆಲ್ಲ ತುಂಬಾ ತಪ್ಪು ಅಂತ ಅನಿಸ್ತೇವೆ ಮೇಡಮ್.
0: ನಿಜ, ಒಂದ್ ರೀತಿ ನಾವು ಅದನ್ನ ಕರಗಿ ಹೋದ ನಂತರ ನಮ್ಮ ಸುತ್ತಮುತ್ತ ಇರುವ ಗಿಡಗಳಿಗೆ ನಾವು ಅದನ್ನ ಹಾಕಿಕೊಡಬಹುದು ಅಲ್ವಾ? ಎಷ್ಟೋ ಗಿಡಗಳಿಗೆ ಅದು ಒಳ್ಳೆ ನೀರಾಗಿ ಇರುತ್ತೆ, ನಮ್ಮ ಮನೆ ಸುತ್ತಮುತ್ತಲೇ ಇರುತ್ತೆ. ಈಗ ಬೀಜ ಗಣಪ ಅಂತ ಬರ್ತಾ ಇದೆ, ಅದರೊಳಗೆ ಬೀಜವನ್ನ ಇಟ್ಟು ಹೂಗ ಅಥವಾ ಹಣ್ಣುಗಳ ಬೀಜಗಳನ್ನ ಇಟ್ಟು ಮಾಡುವಂತದ್ದು, ಅದರ ಬಗ್ಗೆ ಏನ್ ಹೇಳ್ತೀರಿ
1: ಮೇಡಮ್? ಒಂದು ಲೆಕ್ಕದಲ್ಲಿ ಒಳ್ಳೇದೆ. ಈ ಗಣಪತಿನ ಮಾಡುವಾಗ ನಾವು ಹುಲ್ಲನ್ನ ಕಟ್ತೀವಿ, ಅಲ್ಲಿನೂ ಬರ್ತೇವೆ, ಭತ್ತ ಬೆಳೀತದೆ, ಗಿಡ ಬರ್ತದೆ.
0: ನಿಜ,
1: ಹಾಗಾಗಿ ಅದು ಏನು ಇದು ಏನು ತೊಂದರೆ
0: ಇಲ್ಲ. ಆದ್ರೆ ಎಲ್ಲೊಂದ್ ಕಡೆ ಪರಿಸರ ಬೆಳಿಲಿಕ್ಕೆ ಇದು ಉಪಯೋಗ ಅಂತ ಹೇಳ್ಬಹುದು ಅಲ್ವಾ? ಈಗ ಸಾಕಷ್ಟು ಮಂದಿ ಒಂದು ಗಿಡ ನೆಡೋದು ಎಷ್ಟು ಉತ್ತಮನೋ ಅದೇ ರೀತಿ ಈ ಒಂದು ಗಣಪನ ವಿಸರ್ಜನೆ ಮಾಡಿದ ನಂತರ ಅದರಲ್ಲಿ ಬರುವಂತಹ ಆ ಬೀಜ ಏನಿರುತ್ತೆ ಅದರಿಂದ ಒಂದು ಹೂ ಗಿಡವೋ ಅಥವಾ ಒಂದು ಹಣ್ಣಿನ ಮರವೋ ಆಗಬಹುದು, ಅದು ನಮ್ಮ ಪರಿಸರಕ್ಕೆ ಒಳ್ಳೇದು ಅಂತಾನೆ ಎಲ್ಲರ ಭಾವನೆ ಕೂಡ ಅಲ್ವಾ? ಹಾಗೆ ನಿಮ್ಮ ಈ ಒಂದು ಕೆಲಸ ಏನಿದೆ ವಿಗ್ರಹಗಳನ್ನ ತಯಾರು ಮಾಡುವಂತದ್ದು, ನಿಮಗೆ ಎದುರಾಗುವಂತ ಒಂದು ದೊಡ್ಡ ಸಮಸ್ಯೆ ಏನು?
1: ನಾವು ಅಂತಂದ್ರೆ ಮೇಡಮ್, ಈಗ ಸ್ಪೆಷಲಿ ಅದು ಗಣಪತಿ ವಿಗ್ರಹ ಅಂದ್ರೆ ತುಂಬಾ ಭಯ ಪಡ್ತೀವಿ ಮೇಡಮ್. ಅಂದ್ರೆ ಈಗ ನಾವು ಮಾಡ್ತಾ ಇರ್ತೀವಿ, ಯಾರಾದ್ರೂ ಅಶುದ್ಧ ಎಲ್ಲ ಕುಡ್ಕೊಂಡು ಈ ತರದೆಲ್ಲ ಮಾಂಸದ ಎಲ್ಲ ಬಂತು ಅಂದ್ರೆ ನಮ್ಗೇನು ಅಂತ, ಈಗ ಅವ್ರನ್ನ ಬರ್ಬೇಡಿ ಹೋಗಿ ಅಂತಂದ್ರೆ ಅದನ್ನು ಸರಿ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ತುಂಬಾ ಕೇರ್ ತಗೊಳ್ತೀವಿ ಮೇಡಮ್. ಮತ್ತೆ ನಾವು ಅಷ್ಟೇ, ನಾವು ಎಲ್ಲಿ ಇದು ಮಾತಾಡೋದು ಈ ರೀತಿ ಎಂಥದ್ದು ಇದು ನಮ್ಮ ಬಾಯಲ್ಲಿ ಏನು ಬರ್ತದೋ ಏನು ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆಲ್ಲ ನೋಡ್ಕೊಳ್ತಿರ್ತೀವಿ. ನಾವು ಇಟ್ಟ ಗುರಿ ಒಂದೇ
0: ಆಗಿರಬೇಕು. ಅಥವಾ ಈಗ ನಾವು ಅನ್ಕೊಂಡಂತಹ ಒಂದು ಆಕಾರ ನಾವು ತಯಾರು ಮಾಡ್ತಿರುವಂತಹ ಒಂದು ವಿಗ್ರಹಕ್ಕೆ ಸಿಗ್ಲಿಲ್ಲ ಅಂತ ಹೇಳುವಾಗ ಅದು ಯಾವ ರೀತಿಯ ಒಂದು ಅನುಭವ ಬರುತ್ತೆ ನಿಮಗೆ?
1: ಆಗಿದೆ ಮೇಡಮ್, ನಂಗೆ ಎಷ್ಟು ಆಗಿದೆ ಅಂತ. ಆದ್ರೆ ಇದು ಅದೇ ನಾನು ಹೇಳಿಲ್ಲ, ನಮ್ಮಲ್ಲಿ ಅಂತಂದ್ರೆ ಎಷ್ಟೋ ಸಲ ನನಗೆ ನನಕ್ಕಿಂತ ಅವರು ಸಣ್ಣವರಾದ್ರು ಎಷ್ಟೋ ಸಲ ನನ್ನ ತಿದ್ದಿದ್ದಾರೆ, ಬೇಜಾರು ಮಾಡಬೇಡ, ಮಾಡಿ ಧೈರ್ಯವಾಗಿ ಮಾಡಿ ಅಂತ. ಹಾಗಾಗಿ ಇಲ್ಲಾಂದ್ರೆ ನಾನು ಇಷ್ಟೊತ್ತಿಗೆ ಬೇರೆ ಕೆಲಸಗಳೇ ನೋಡ್ಕೊಳ್ತಿದ್ದೆ.
0: ತುಂಬಾ ಕಷ್ಟ ಮೇಡಮ್, ದೇವರು ಕೆಲಸ ಮಾಡೋರು ಕೂಡ ಅಷ್ಟೇ ನಮ್ ಜೊತೆ ಇರಬೇಕು ಅಲ್ವಾ?
1: ಹೌದು,
0: ಬೆನ್ನಿಗೆ ಬೆನ್ನಾಗಿ ನಿಂತ್ಕೊಳ್ಬೇಕು. ಈಗ ನಿಮ್ ಜೊತೆ ಕೆಲಸ ಮಾಡುವಂತಹ ನಿಮ್ಮ ಜೊತೆಗಾರ ಇರ್ತಾರಲ್ವಾ, ಅವ್ರಿಗೂ ಕೂಡ ಈ ಕಲೆನ ನೀವೇ ಕಲಿಸ್ಕೊಡ್ತೀರಾ ಅಥವಾ ಹೇಗೆ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾರ?

0: ನಮ್ಮಲ್ಲಿ ಇದ್ದರೆ ಎಲ್ಲ ಅಂದ್ರೆ ಅವರಿಗೆ ತಲೆಯಲ್ಲಿ ಏನು ಉಳಿತದೆ ಅದನ್ನೇ ಮಾಡ್ತಾರೆ.
1: ಅವರ ಒಂದು ಇದರಲ್ಲಿ ಹೇಗೆ ಇರುತ್ತೆ,
0: ಈಗ ನಾವೊಂದು ಮಾಡ್ತಿರ್ಬೇಕಾದ್ರೆ ಈಗ ಅವರು ಒಂದು ಇದರಲ್ಲಿ ಮಾಡ್ತಾರೆ, ಹಾಗೆ ನಾವು ಅವರು ಸೇರ್ಕೊಂಡು ಮಾಡ್ತೀವಿ. ಯಾಕೆ ನಾವು ಸೀನಿಯರ್ ಅಂತ ಜೂನಿಯರ್ ಅಂತ ಲೆಕ್ಕಕ್ಕಿಲ್ಲ.
1: ಹೌದೌದು,
0: ಈಗ
1: ಆ ಥರ ಏನು
0: ಅದೇನು ಬರೋದಿಲ್ಲ, ನಮ್ಮನ್ನ ಅವರು ಕೇಳ್ಕೊಳ್ತಾರೆ, ನಾವು ಅವ್ರ ಅರ್ಥ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
1: ಪ್ರತಿ ವಿಷಯದಲ್ಲೂ ನಾವು ಕಲಿಯೋದು ತುಂಬ
0: ತುಂಬ
1: ಇರುತ್ತೆ.
0: ಇನ್ನೂ ಇದೆ ಮೇಡಮ್.
1: ನಿಜ, ನೀವು ಆವಾಗಲೇ ಹೇಳಿದ್ರಿ ಈಗ ನಾವು ವಿಗ್ರಹಗಳಿಗೆ ಬಣ್ಣ ಹಚ್ತೇವೆ ಅಂತ. ಈ ರಾಸಾಯನಿಕ ಬಣ್ಣಗಳಿಗೂ ಈ ನೈಸರ್ಗಿಕ ಬಣ್ಣಗಳಿಗಿರುವಂತಹ ವ್ಯತ್ಯಾಸ ಏನಿರುತ್ತೆ?
0: ಈಗ ನೋಡಿ ಮೇಡಮ್, ನಾವು ಇದು ಆಯಿಲ್ ಬೇಸ್ ಅಂತಂದರೆ ಮೇಡಮ್ ಅದಕ್ಕೆ ಒಂದು ಥಿನ್ನರ್ ಯೂಸ್ ಮಾಡ್ತೀವಿ, ಪೆಟ್ರೋಲ್ ಯೂಸ್ ಮಾಡ್ತೀವಿ ಮೇಡಮ್. ಅದೆಲ್ಲ ತುಂಬ ಇದು ಅದು ಹೋಗೋದು ನೀರಿಗೇನೆ, ಅದಕ್ಕೆ ಕೆಮಿಕಲ್ ಮಿಕ್ಸ್ ಭಾರಿ ತೊಂದರೆಗಳು ಬರುತ್ತೆ, ಮತ್ತು ನೀರಲ್ಲಿರುವಂಥ ಜಂತು ಹುಳಗಳು ಅದು ಎಲ್ಲ ಸತ್ತೋಗ್ಬಿಡ್ತದೆ. ಇದು ವಾಟರ್ ಬೇಸ್ ಅಂದರೆ ಅದು ನೀರಲ್ಲೇ, ನೀರನ್ನ ನೀರಿಗೆ ಇದಾಕಿ ಮಿಕ್ಸ್ ಮಾಡಿ ಹಾಕೋದು, ಹಾಗೆ ಅದರಲ್ಲಿ ಏನು ಇದಾಗೋದಿಲ್ಲ. ಆಯಿತಾ ಮೇಡಮ್, ಅದು ನೀರಲ್ಲಿ ಕರಗಿ ಹೋಗ್ಬಿಡ್ತದೆ. ಹಾಗೆ ಆದಷ್ಟು ವಾಟರ್ ಬೇಸೇ ಯೂಸ್ ಮಾಡಿ ಅಂತ ನಾವು ಹೇಳಿದ್ವಿ.
1: ಅದರಿಂದನೇ ಒಳ್ಳೇದು.
0: ಒಳ್ಳೇದು.
1: ಈಗ ಈ ಪಿ ಓ ಪಿ ವಿಗ್ರಹಗಳನ್ನು ಕೂಡ ಬಳಸ್ತಾರಲ್ವಾ,
0: ಹೌದು,
1: ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ
0: ಮೇಡಮ್? ಪಿ ಓ ಪಿ ವಿಗ್ರಹ ಅಂತಂದ್ರೆ ಮೇಡಮ್ ಅದು ತಕ್ಷಣ ಗಟ್ಟಿ ಆಗ್ತದೆ. ಆಯ್ತಾ ಮೇಡಮ್, ಇದಂಗೆ ಗಟ್ಟಿ ಆಗೋದಿಲ್ಲ, ಮತ್ತೆ ಅದು ಕಲ್ಲು ತರ ಅದು ಕರಗೋದಿಲ್ಲ, ಅದು ಎಷ್ಟು ವರ್ಷ ಬೇಕಾದ್ರೆ ಹಂಗೆ ಇರ್ತದೆ ಮಣ್ಣೊಳಗೆ, ಕರಗಿ ಹೋಗೋದಿಲ್ಲ. ಇದು ಎರಡು ಮೂರು ದಿನ ಕರಗಿ ಹೋಗ್ಬಿಡ್ತದೆ.
1: ಅದು ನೀರಲ್ಲಿ ಕರಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಮಸ್ಯೆ ಉದ್ಭವ ಆಗುತ್ತೆ, ನೀರು ಕಲುಷಿತಗೊಳ್ತದೆ ಅಲ್ವಾ, ಜಲಮೂಲಗಳಿಗೂ ತೊಂದರೆ ಆಗುತ್ತೆ. ಖಂಡಿತ, ಆ ಒಂದು ಜಾಗದಲ್ಲಿರುವಂತಹ ಜಲಚರ ಜೀವಿಗಳಿಗೂ ಕೂಡ ತುಂಬಾ ಕಷ್ಟ
0: ಆಗ್ತದೆ. ಮತ್ತೆ ಅದು ಕರಗೋದಿಲ್ಲ, ಮತ್ತೆ ಈಗ ನೀರು ಬರೋ ಜಾಗ ಜಲ ಹುಟ್ಟೋ ಜಾಗದಲ್ಲಿ ಅದು ಹೋಗಿ ನಿಂತು ಬಿಟ್ರೆ ಜಲ ಇದ್ಭಾಗಕ್ಕೆ ಆಗೋದಿಲ್ಲ, ಅದೇ ಮಣ್ಣೋಗಿ ಸೇರಿದ್ರೆ ಅದು ಓಪನ್ ಮಾಡಿ ಬಂದ್ಬಿಡ್ತದೆ ಹೊರಗಡೆ.
1: ಹೌದೌದು, ಅವಾಗಲೇ ಹೇಳಿದ ಹಾಗೆ ಮಳೆಗಾಲದಲ್ಲಿ ಸ್ವಲ್ಪ ಒಣಗಲಿಕ್ಕೆ ಬಣ್ಣಗಳಿಗೆಲ್ಲ ಕಷ್ಟ ಅಂತ ಹೇಳಿದ್ರಿ, ವಿಗ್ರಹಗಳ ತಯಾರಿಕೆ ನಡೆಯುತ್ತಾ ಮಳೆಗಾಲದಲ್ಲಿ?
0: ಮಾಡ್ಬೋದು ಮೇಡಮ್, ಏನು ತೊಂದರೆ ಇಲ್ಲ, ಮಾಡ್ಬೋದು. ಆದರೆ ಒಣಗೋದು ಕಷ್ಟ, ಮತ್ತೆ ನಾವು ಅದಕ್ಕೆ ಬೆಂಕಿ ಇಡಬೇಕು.
1: ಸೂಕ್ತವಾದ ಜಾಗವನ್ನೇ ನೀವು ಇಟ್ಕೊಳ್ಬೇಕಾಗತ್ತೆ ಅಲ್ವಾ ಅಂತ ಸಂದರ್ಭದಲ್ಲಿ?
0: ಬಂದೋಬಸ್ತ್ ಆಗಿರ್ಬೇಕು, ಗಾಳಿಗಳು ಮತ್ತೆ ಮಳೆ ನೀರು ಬರದಂಗೆ ಎಲ್ಲ ನೋಡ್ಕೊಳ್ಬೇಕು. ತುಂಬಾ ಕಷ್ಟ ಮಳೆಗಾಲದಲ್ಲಿ.
1: ನಿಜ,
0: ಕೊಡಗಿನಲ್ಲಂತೂ ಇನ್ನೂ ಕಷ್ಟ.
1: ಹೌದೌದು, ನಾನು ಅದನ್ನೇ ಈಗ ಕೇಳಬೇಕು ಅಂತ ಇದ್ದೆ. ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿಯ ವಾತಾವರಣ ಬೇರೆ ಊರುಗಳಿಗೆ ಹೋಲಿಸಿದ್ರೆ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಇಲ್ಲಿ ಎಷ್ಟು ದಿನ ತಗೊಳ್ಳುತ್ತೆ ಒಂದು ವಿಗ್ರಹ ಒಣಗಿ ಎಲ್ಲ ನಮಗೆ
0: ಅಂದರೆ
1: ಸಿಗಬೇಕು
0: ಮೇಡಮ್?
1: ಅಂತ
0: ಈಗ ನಮಗೇನು ಅಂತಂದರೆ ನಾವು ಉಳ್ ಕಟ್ತೀವಲ್ಲ ಮೇಡಮ್, ಅದು ಬಾಡಿನ ಹೀಟ್ ಮಾಡ್ತದೆ, ಅದು ಬಿಸಿ ಮಾಡ್ತದೆ ನಾವು ಕಟ್ಟಿದೆ. ಹಂಗಾಗಿ ನಾವು ಮೇಲೆ ಮೆತ್ತೋ ಮಣ್ಣು ಏನು ಮಾಡ್ತದೆ, ಅದು ಬೇಗ ಒಣಗಿಬಿಡ್ತದೆ. ಮುಂಚೆ ಅಂದ್ರೆ ನಮ್ಮ ತಂದೆ ಕಾಲದಲ್ಲಿ ಸೊಪ್ಪು ಯೂಸ್ ಮಾಡ್ತಿದ್ರು, ಹಂಗಾಗಿ ಅದು ಒಣಗ್ತಿತ್ತಿಲ್ಲ. ಹಂಗೆ ಮತ್ತೆ ಈ ಕಲರ್ ಎಲ್ಲ ಮಾಡ್ತಾ ಇದ್ರು ಅರ್ಧ ಬಿಟ್ಟು ಎಲ್ಲ, ಈಗ ಅದು ಯಾವ್ದಿಲ್ಲ, ಈಗ ಮಿಕ್ಸ್ ಆಗಿ ಬರ್ತಾ ಉಂಟು. ಈಗ
1: ಅದನ್ನೇ ಬಳಸ್ತಾ
0: ಬಳಸ್ತಾರೆ. ಅವಾಗ ಕಲರ್ಗಳು ಜಾಸ್ತಿ ಅರಿತಿದ್ರು, ಅವಾಗ ಅರ್ಧ ಬಿಟ್ಟು ಬಣ್ಣ ಹಚ್ಚುತ್ತಿದ್ರು.
1: ನೀವು ಇಲ್ಲಿವರೆಗೆ ಎಷ್ಟು ವಿಗ್ರಹಗಳನ್ನ ಮಾಡಿರ್ಬೋದು ನಿಮ್ಮ ಈ ಒಂದು ಸೇವೆಯಲ್ಲಿ, 30 ವರ್ಷಗಳ ದೀರ್ಘ ಸೇವೆ?
0: ಅದು ಹೇಳಕ್ಕಾಗಲ್ಲ ಮೇಡಮ್, ತುಂಬಾ ಇದೆ.
1: ಅಂದಾಜು ಎಷ್ಟು ಮೇಲೆ ಮಾಡಿರಬಹುದು
0: ಅಂತ? 2-3 ಸಾವಿರದ ಮೇಲೆ ಹೋಗಿರ್ಬೋದು.
1: 2-3 ಸಾವಿರಕ್ಕೂ ಹೆಚ್ಚು ಮಾಡಿದ್ದೀರಾ?
0: ಮಾಡಿದೀವಿ.
1: ತುಂಬಾ ಖುಷಿ. ಅದರಲ್ಲಿ ನೀವು ಯಾವತ್ತಿಗೂ ನಾನು ಮರೆಯಲಾಗದಂತಹ ಒಂದು ಕಡೆ ಮಾಡಿದ್ದೀನಿ ಇಂತ ಒಂದು ಕೆಲಸ ಅಂತ ಹೇಳೋದಾದ್ರೆ ಎಲ್ಲಿ
0: ಮೇಡಮ್? ಈಗ ನಾನು ಎಷ್ಟೆಷ್ಟೋ ದೊಡ್ಡ ವಿಗ್ರಹಗಳೆಲ್ಲ ಮಾಡಿದ್ದೀನಿ ಮೇಡಮ್. ಅಂದರೆ ರಾಜೇಶ್ವರ ಟೆಂಪಲ್ಲು ಮಾಡಿದ್ದೀನಿ ಶಿವಂದು ವಿಗ್ರಹ, ಹೊರಗಡೆನೂ ಮಾಡಿದ್ದೀನಿ. ಆದರೆ ನನ್ನ ತಿದ್ದುಬಿಟ್ಟು ಒಂದು ದಾರಿಗೆ ತಂದಂಥ ಇದು ಅಂತಂದರೆ ಶಾಂತಿನಿಕೇತನ ಮೇಡಮ್, ಮರೆಯೋಕ್ಕಾಗೋದಿಲ್ಲ ಅದನ್ನು. ಯಾಕೆ ನನ್ನ ಕೈಲಿ ಏನು ಆಗೋದಿಲ್ಲ ಅಂತ ಅದನ್ನೇ ಮಾಡಿಸ್ತಾರೆ. ಆಯ್ತಾ, ಈ ಸಲ ಗಣಪತಿ ವಿಗ್ರಹ ಮಾಡಿ ಸಿಂಹ ಇದರಲ್ಲಿ ಮಾಡ್ತಿದ್ದೆ, ಸಿಂಹಾಸನದಿಂದ. ಮತ್ತೆ ಅಂಥದ್ದು ಹೊಸ ಹೊಸದು ಮಾಡಿಸದೆ ಅವರು ನಮ್ಮ ಕೈಲಿ, ಹಾಗೆ ಅದನ್ನೇ ನನಗೆ ಮರೆಯೋಕ್ಕಾಗೋದಿಲ್ಲ. ನಾವು ಮಾಡೋಕ್ಕಿಂತ ನಮ್ಮನ್ನು ತಿದ್ದವರು ಇದ್ದಾರಲ್ಲ ಅಂತ ಅದೊಂದು ತುಂಬ ಖುಷಿ ನಮಗೆ.
1: ನಿಜ, ನಾವು ಅವರಿಗೆ ಇನ್ನೂ ಎಷ್ಟು ಪೂರ್ತಿ ಅವರಿಗೆ ತೃಪ್ತಿ ಆಗುವಷ್ಟು ನಾವು ಹೇಗೆ ಕೆಲಸ ಮಾಡಬಹುದು.
0: ನನಗೆ ಅದೇ, ಅದಕ್ಕೆ ನಾವು ಈಗ ಮೇಡಮ್ 50ನೇ ವರ್ಷಕ್ಕೆ ನನಗೆ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಕೆಲಸ ಮಾಡಬೇಕು ಅಂತ ಆಸೆ. ನೋಡ್ಬೇಕು ದೇವರು.
1: ಖಂಡಿತ ಹಾಗೇನೆ ಆಗ್ಲಿ ಅಂತ ನಮ್ಮ ಆಶಯ ಕೂಡ. ಈಗ ಗ್ರಾಹಕರು ಸಾಕಷ್ಟು ಡಿಸೈನ್ ಗಳನ್ನ ಇಷ್ಟಪಡ್ತಾರೆ, ಅತಿ ಹೆಚ್ಚು ನಿಮ್ಮ ಹತ್ರ ಕೇಳುವಂತ ಒಂದು ಡಿಸೈನ್ ಯಾವುದು ವಿಗ್ರಹಗಳಲ್ಲಿ?
0: ವಿಗ್ರಹಗಳಲ್ಲಿ ಮೇಡಮ್ ಪ್ರತಿಯೊಂದು ಮಾಡಿದ್ದೀನಿ ಮೇಡಮ್ ನಾನು, ಇಂಥದ್ದಂತಲ್ಲ ಪ್ರತಿಯೊಂದು ವಿಗ್ರಹಗಳು ಮಾಡಿದ್ವಿ. ಆದರೆ ಜಾಸ್ತಿ ಜನ ಇಷ್ಟಪಡೋದೇ ಪೂಜಾ ಗಣಪತಿನ,
1: ಪೂಜಾ ಗಣಪತಿ
0: ಪೂಜೆ. ಇನ್ನೂ ಡಿಸೈನ್ಗಳೆಲ್ಲ ಮಾಡ್ತಾರೆ,
1: ಯಾಕಂದ್ರೆ ಪ್ರತಿ ವರ್ಷ ಒಂದೊಂದು ಗಣಪ ಕೂಡ ಒಂದೊಂದು
0: ರೀತಿಯಲ್ಲಿ
1: ಅವತಾರ ರೀತಿಯಲ್ಲಿ ನಾವು ನೋಡ್ತಾ ಇರ್ತೇವೆ. ಗಣಪ ವಿಗ್ರಹ ಮಾತ್ರ ಅಲ್ಲ, ಬೇರೆ ಬೇರೆ ವಿಗ್ರಹಗಳು ಕೂಡ ಅಷ್ಟೇ. ಅವರಿಗೆ ಯಾವ ತರದ್ದು ಬೇಕು, ಅವರ ಕಲ್ಪನೆಗೆ ಸೂಕ್ತವಾದಂತಹದನ್ನೇ ನಿಮಗೆ ತಿಳಿಸ್ತಾರೆ.
0: ಹೌದು ಮೇಡಮ್,
1: ನೀವು ಅದಕ್ಕೆ ಸೂಕ್ತವಾಗಿ ಕೊಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಸಮಾಧಾನ?
0: ಸಮಾಧಾನ ಇದೆ. ಮತ್ತೆ ನಮಗೂ ಅಷ್ಟೇ, ಒಂದೊಂದು ಹೊಸ ಹೊಸದು ಬಂದ್ರೆ ನಮಗೂ ಅಷ್ಟೇ, ಓ ಇದನ್ನು ಮಾಡ್ಬೋದು ಅಂತ ಆಯ್ತದೆ, ನಮ್ಮ ಕೈಲಿ ಇದನ್ನು ಆಯ್ತದಲ್ಲ ಅಂತ. ಮತ್ತೆ ನಮಗೂ ಸ್ವಲ್ಪ ಚೇಂಜಸ್ ಆಗ್ತದಲ್ಲ ಮೇಡಮ್, ಒಂದನ್ನೇ ಮಾಡ್ಕೊಂಡು.

0: ಅದ್ರ ಬಗ್ಗೆನೇ ಇರ್ತದೆ. ಈಗ ಹೊಸದಾಗಿ ಇಂಥದ್ದು ಮಾಡು ಅಂತಂದರೆ ಆಗ ನಮ್ಮ ಮೈಂಡಲ್ಲಿ ಅದನ್ನು ಚೇಂಜ್ ಆಗ್ತದೆ. ಈಗ ಮುಖ ಲಕ್ಷಣ ಹಿಡಿದ್ಬೋದು ಯಾವುದೇ ಆದರೂ ಅಷ್ಟೇ, ಹಿಂಗೆ ಬರ್ಬೇಕಂದ್ರೆ ಅದನ್ನು ನಾವು ಕಲ್ತಂಗೂ ಆಗ್ತದೆ.
1: ಸಾಧಾರಣವಾಗಿ ಒಂದು ಚಿತ್ರ ಬಿಡಿಸುವಾಗ ಹೂವಿನ ಚಿತ್ರನೇ ಸರಿಯಾಗಿ ಬರಲಿಲ್ಲ ಅಂದ್ರೆ ನಮಗೆ ಕೂಡ ಮನಸ್ಸಿಗೊಂದು ಸಮಾಧಾನ ಇರೋದಿಲ್ಲ ಅಲ್ವಾ?
0: ಹೌದು.
1: ಅಂತ ಸಮಯದಲ್ಲಿ ಇಂತಹ ಕೆಲಸಗಳನ್ನ ಮಾಡುವಾಗ ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ.
0: ಹೌದು.
1: ಇದನ್ನ ವಿಗ್ರಹಗಳನ್ನ ತಯಾರಿ ಮಾಡೋಕ್ಕೂ ಮುಂಚೆ ಸಾಕಷ್ಟು ತಯಾರಿ ನಿಮ್ಮಲ್ಲಿ ನೀವೇ
0: ಹೌದು.
1: ಮಾಡ್ಕೊಳ್ಬೇಕಾಗಿರತ್ತೆ. ಹಾಗಾಗಿ ಎಲ್ಲೆಲ್ಲಿ ನೀವು ಪ್ರದೇಶಗಳಿಗೆಲ್ಲ ಹೋಗಿ ನೋಡ್ಕೊಂಡು ಬರ್ತೀರಿ?
0: ಮೇಡಮ್, ನಾವು ಎಲ್ಲಿಗೂ ಹೋಗೋದಿಲ್ಲ ಮೇಡಮ್. ಮೊದಲಿಗೆ ನಾವು ಈಗ ನಾವು ಶುರು ಮಾಡಿದ್ರೆ ಒಂದು 4 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಅವರು ಕೂತ್ಕೊಂಡು ಮಾತಾಡಿಬಿಟ್ಟು ಏನು ಮಾಡ್ಬೋದು ಅಂತ ಎಲ್ಲ ಡಿಸ್ಕಷನ್ ಆದ ಮೇಲೆ ಮತ್ತೆ ನಾವು ಮೀಟಿಂಗ್ ಕರೆದುಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಹುಡುಗರು ಕರೆದು. ಹಾಗಾಗಿ ನಾವು ಎಲ್ಲೂ ಹೋಗಿ ನೋಡೋದಿಲ್ಲ ಹಿಂಗೆ ಹಿಂಗೆ ಮಾಡ್ಬೋದು ಅದು ಯಾವುದು ನೋಡೋದಿಲ್ಲ. ಯಾಕಂದರೆ ನಾವು ನೋಡಕ್ಕೆ ಹೋದರೆ ಇನ್ನೂ ನಮಗೆ ತಲೆನೋವು ಜಾಸ್ತಿ.
1: ಹೌದೌದು, ನಮ್ಮಲ್ಲಿರುವಂತಹ ಒಂದು ಐಡಿಯಾ ಬೇರೆ ಬದಲಾಗಬಹುದು ಅಂತ
0: ಹೌದು.
1: ಹೇಳ್ತೀರಾ?
0: ಯಾಕೆ ನಾವು ಮಾಡೋದನ್ನ ನಾವು ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಈಗ ನಾವು ಹೊರಗಡೆ ಹೋಗಿ ನೋಡಿ ಬಂದರೆ ನಾವು ಅದನ್ನು ಇಲ್ಲಿ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಯಾವ ಪಿ ಒ ಪಿ ಫೈಬರ್ ಇದರಲ್ಲಿ ಮಾಡ್ತಾರೆ, ಅದು ನಮಗೆ ಗಣಪತಿಗೆ ಆಗೋದಿಲ್ಲ. ನಾವು ಆದಷ್ಟು ಮಣ್ಣಲ್ಲೇ ಮಾಡ್ತೀವಿ. ಹಾಗಾಗ್ಬಿಟ್ಟು ಅದನ್ನು ನೋಡ್ಬಿಟ್ಟು ನಮಗೆ ಅಷ್ಟು ಪ್ರಯೋಜನ ಆಗೋದಿಲ್ಲ.
1: ಹೌದು, ಅಂದ್ರೆ ಇರುವ ಅಂತಹ ವಸ್ತುಗಳನ್ನೇ ಬಳಸಿ ನಾವು
0: ಹೌದು
1: ಮಾಡೋದ್ರಲ್ಲಿ ನಮಗೆ ಒಂದು ತೃಪ್ತಿ ಇದೆ
0: ಹೌದು.
1: ಅಲ್ವಾ? ಮುಖ್ಯವಾಗಿ ನಾವೇನು ವಿಗ್ರಹಗಳನ್ನ ಪೂಜೆ ಎಲ್ಲ ಮಾಡಿರ್ತೀವಿ, ಹಬ್ಬಗಳೆಲ್ಲ ಮುಗ್ದಿರುತ್ತೆ, ಈ ವಿಸರ್ಜನೆ ಮಾಡೋದು ತುಂಬಾ ಮುಖ್ಯವಾದ ಕ್ರಮ ಆಗಿರುತ್ತೆ. ಒಂದು ವಿಗ್ರಹದ ವಿಸರ್ಜನೆ, ಅದನ್ನ ಯಾವ ರೀತಿಯಾಗಿ ಮಾಡಬೇಕು, ಅದರಿಂದ ಅನಾಹುತಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ,
0: ಹೌದು.
1: ಅದನ್ನ ಹೇಗೆ ತಡೆಗಟ್ಟಬಹುದು ಅಂತ ಹೇಳ್ತೀರಾ?
0: ವಿಗ್ರಹಗಳನ್ನ ಪೂಜೆ ಮಾಡಿ ನಾವು ತಗೊಂಡು ಹೋಗ್ತೀವಿ, ನೀರಿಗೆ ಬಿಡೋಕ್ಕಿಲ್ಲ. ಆದಷ್ಟು ಶುದ್ಧ ಭಕ್ತಿಯಿಂದ ಮಾಡಿಕೊಂಡು ಆದಷ್ಟು ಒಂದು ನಮ್ಮ ಕೈಯಲ್ಲಿ ಏನು ತುಂಬ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅದು, ಅದು ನಾವೇ ಒಂದು ಸಂಘ ಸಂಸ್ಥೆಯವರು ಸೇರಿಕೊಂಡು ಕಂಟ್ರೋಲ್ ಮಾಡ್ಕೊಂಡು ನಿಧಾನ ಕರ್ಕೊಂಡೋಗಿ ಬಿಡೋದು ಒಳ್ಳೇದು ಮೇಡಮ್.
1: ಯಾಕಂದ್ರೆ ನೀರಿನಲ್ಲಿ ಮುಳುಗಿಸುವಂತ ಸಮಯದಲ್ಲಿ
0: ಹೌದು.
1: ನಾವು ಕೂಡ ಅಷ್ಟೇ ಭದ್ರತೆಯನ್ನ
0: ಹೌದೌದು
1: ವಹಿಸ್ಕೊಳ್ಬೇಕಾಗತ್ತೆ
0: ಹೌದು.
1: ಅಲ್ವಾ? ಈ ಒಂದು ಕೆಲಸದಿಂದ 30-32 ವರ್ಷದಿಂದ ಏನು ಕೆಲಸ ಮಾಡಿದ್ದಾರೆ, ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಇದೆ?
0: ಮೇಡಮ್, ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಗಿಲ್ಲ ಮೇಡಮ್. ಚೆನ್ನಾಗಿದ್ದೀನಿ, ದೇವ್ರ ಪೂಜೆ ಮಾಡಿಕೊಂಡು.
1: ಈ ಒಂದು ಕೆಲಸ ಆಯ್ಕೆ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಏನಾದ್ರೂ
0: ನೆಮ್ಮದಿ ಮೇಡಮ್? ಯಾಕಂದ್ರೆ
1: ನೆಮ್ಮದಿ ಇದೆ.
0: ನೆಮ್ಮದಿ ಇದೆ ಯಾಕಂದ್ರೆ ಈಗ ನನಗೆ ಈ ಕೆಲಸಗಳಿಗೆ ತುಂಬ ಅವಾರ್ಡ್ಗಳು ಬಂದಿದೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಬಂದು ನನಗೆ ಕೊಡಗಿನ ಕಲಾರತ್ನ ಶಿಲ್ಪ ಕಲಾ ಪ್ರಶಸ್ತಿ ಅಂತ ಹೇಳ್ಕೊಂಡು, ಹಾಗೆ ರೋಟರಿ ಅವರು ಕೊಟ್ಟಿದ್ದಾರೆ, ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಸಿಕ್ಕಿದೆ ನನಗೆ. ನೆಮ್ಮದಿ ಮೇಡಮ್. ನಾವು ಎಷ್ಟೋ ತಲೆನೋವು ಅದು ಇದು ಇರ್ತದೆ ನಮಗೆ ಟೆನ್ಷನ್ಗಳು, ಆದರೆ ಈ ಟೈಮಲ್ಲಿ ನಮಗೆ ಯಾವುದು ಇರೋದಿಲ್ಲ ಮೇಡಮ್. ಇಂಥದ್ದಾಗಬೇಕು ಅದ್ರ ಮೇಲೇ ಇರ್ತೀವಿ ನಾವು, ಯಾವ ಇದೊಂದು ಇರೋದಿಲ್ಲ,
1: ಯೋಚನೆ
0: ಯೋಚನೆ
1: ಮಾಡೋದಿಲ್ಲ.
0: ಮಾಡೋದಿಲ್ಲ.
1: ಈ ಪರಿಸರ ಸ್ನೇಹಿ ವಿಗ್ರಹಗಳು ನಮ್ಮ ಜನರು ಯಾಕೆ ಬಳಸಬೇಕು ಅಂತ ಹೇಳ್ತೀರಿ?
0: ಮೇಡಮ್, ಪರಿಸರ ಸ್ನೇಹಿ ಗಣಪತಿ ಯಾಕೆ ಅಂತಂದರೆ ಈಗ ನಾವು ಆಗುವ ಅನಾಹುತಗಳನ್ನೆಲ್ಲ ನೋಡ್ತಾ ಇದ್ದೀವಿ ಮೇಡಮ್.
1: ಹೌದು,
0: ಆಯ್ತಾ, ನಮ್ಮಲ್ಲಿ ಆಗುವಂಥ ಜಲ ಇದು ಇರಲ್ಲ ತುಂಬ ಎಲ್ಲ ಬತ್ತಿ ಹೋಗ್ತಾ ಉಂಟು. ಯಾಕಂತಂದರೆ ನಾವೇ ಮಾಡ್ಕೊಳ್ಳೋದು, ಈ ಮರಗಳು ಕಡಿಯೋದಾಗಲಿ ಅದು, ಮತ್ತು ಈ ಪರಿಸರ ಎಂಥ ಒಂದು ಗಿಡ ನೆಡೋದಾಗಲಿ ಇಲ್ಲ ಇಲ್ಲಿ ಮೇಡಮ್ ಎಲ್ಲ ಕಡಿಮೆ ಆಯ್ತಾ ಇದೆ.
1: ನಿಜ
0: ಆಯ್ತಾ, ಮುಂಚೆ ಏನೇ ಒಂದು ಕಾರ್ಯಕ್ರಮ ಆದರೆ ಅದಕ್ಕೆ ಒಂದು ಹೋಗ್ಬಿಟ್ಟು ಒಂದು ಗಿಡ ನೆಟ್ಟುಬಿಟ್ಟು ಬರ್ತೀವಿ, ನಮ್ದೊಂದು ಹೆಸರು ಇರಲಿ ಅಂತ. ಈಗ ಅದು ಇಲ್ವೇ ಇಲ್ಲ, ಈಗ ಮರ್ತು ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಂತಂದ್ರೆ ಆದಷ್ಟು ನಮ್ಮ ಸುತ್ತಮುತ್ತ ಎಲ್ಲ ಇರೋದನ್ನ ಗಿಡಗಳನ್ನೆಲ್ಲ ಚೆನ್ನಾಗಿ ಬೆಳೆಸಿ, ಮತ್ತು ಈಗ ನಾವು ಗಣಪತಿ ಹಬ್ಬ ಇದೆಲ್ಲ ನಡೀತದೆಲ್ಲ ಆಯ್ತದೆ, ಅದ್ರ ಹೆಸರಲ್ಲಿ ಆದರೂ ಒಂದೊಂದು ಗಿಡಗಳು ನಡೀಬೇಕು.
1: ಹೌದು,
0: ಮರ
1: ಮರಗಿಡಗಳನ್ನು ನಾವು ಉಳಿಸಿ ಬೆಳೆಸಬೇಕು
0: ಬೆಳೆಸಬೇಕು.
1: ನಿಜ,
0: ಇದು ನಾವು ಹೇಳ್ತಿದ್ವಿ ಮೇಡಮ್ ಅಷ್ಟೇ.
1: ಖಂಡಿತ. ಇನ್ನು ನಿಮ್ಮ ಕುಟುಂಬದವರ ಸಪೋರ್ಟ್ ಹೇಗಿದೆ ಈ ಒಂದು ನಿಮ್ಮ ಕೆಲಸದಲ್ಲಿ?
0: ಸಪೋರ್ಟ್ ಮಾಡಿ ತಂಗಿಯಂದಿರು ಅನ್ನೋದು ಇನ್ಯಾರಿಲ್ಲ ನಮಗೆ, ಹಂಗೆ ಇರ್ತಾರೆ, ಅದರೆಲ್ಲ ದೂರ ದೂರ.
1: ಇನ್ನು ನಮ್ಮ ಪರಿಸರ ಉಳಿಸೋದಕ್ಕೆ ಜನರಿಗೆ ನೀವು ಕೊನೆಯದಾಗಿ ಏನು ಸಂದೇಶ ಕೊಡ್ತೀರಾ?
0: ಮೇಡಮ್, ನಾನು ಆಗ ಹೇಳಿದ್ರೆ ಅದಷ್ಟು ನಾವು ಮರಗಿಡಗಳನ್ನು ಬೆಳೆಸ್ಬೇಕು ಮೇಡಮ್. ಮತ್ತು ನಾವು ನಮ್ಮ ಮನಸಾರೆ ನಾವು ಕರೆಕ್ಟಾಗಿತ್ತಂದರೆ ಎಲ್ಲ ಸರಿಯಾಗಿರ್ತದೆ ಮೇಡಮ್.
1: ಹೌದು,
0: ನಾವೇ ಸರಿ ಇಲ್ಲ ಅಂದ್ರೆ ಇನ್ನೇನು ಮೇಡಮ್.
1: ನಿಜ, ಒಬ್ಬರು ಒಂದಿನ ಯೋಚನೆ ಮಾಡಬೇಕು ಅಲ್ವಾ?
0: ಹೌದು.
1: ಅಂದರೆ ಇವತ್ತು ನಾವು ಗಿಡವನ್ನ ನೆಡೋಣ ಅಥವಾ
0: ಹೌದು,
1: ಒಂದು ಮರ ಕಡಿಯೋಕ್ಕೂ ಮುಂಚೆ
0: ಯೋಚನೆ
1: ಮಾಡಬೇಕು
0: ಮಾಡಬೇಕು
1: ಅಲ್ವಾ? ಅಂಥದ್ದನ್ನು ಮಾಡಿದರೆ ನಮ್ಮ ಪರಿಸರನ ಉಳಿಸ್ಬೋದು ಅಂತ
0: ಉಳಿಸ್ಕೊಳ್ಬೋದು ಮೇಡಮ್. ಯಾಕೆ
1: ಹೇಳಿದ್ರೆ
0: ಉಳಿಸೋಕ್ಕಾಗೋದಿಲ್ಲ, ಉಳಿಸ್ಬೋದು. ಕೊಡಗು ಇನ್ನೂ ಅಭಿವೃದ್ಧಿ ಹಾಕೊಂಡು ಹೋಗ್ತದೆ,
1: ಹಚ್ಚ ಹಸಿರಿನ ನಾಡಾಗತ್ತೆ ಅಲ್ವಾ?
0: ಹೌದು,
1: ಖಂಡಿತ.
0: ಹಾಗೆಯೇ ನಾನು ಆಕಾಶವಾಣಿಯವರಿಗೆ ಧನ್ಯವಾದ ತಿಳಿಸ್ತೀನಿ, ತುಂಬ ಸಂತೋಷ. ಹಾಗೆಯೇ ನಾನು ಆಕಾಶವಾಣಿ ಮುಖಾಂತರ ಕೇಳಿಕೊಳ್ಳೋದನ್ನು ಪರಿಸರನ ಉಳಿಸೋಣ ನಾವು, ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು. ಹಾಗೆ ನಾವು ಸಹ ಈ ಪರಿಸರ ಇದು ಮಾಡಿದ ತಕ್ಷಣ ನಮಗೆ ಗಾಳಿ ವಾತಾವರಣ ಎಲ್ಲ ಸಿಕ್ಕಿ ನಮ್ಮ ಆರೋಗ್ಯ ಹಾಗೂ ನಮ್ಮ ಮುಂದೆ ಮಕ್ಕಳು ಇದ್ದಾರೆ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ಳಿ.
1: ರವಿಯವರೇ, ಇಷ್ಟೊತ್ತು ನಿಮ್ಮ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದೀರಿ, ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮಲ್ಲಿದ್ದಂತಹ ಈ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಾ. ವಿಗ್ರಹಗಳ ತಯಾರಿ ಬಗ್ಗೆ ಅಥವಾ ಈ ಪರಿಸರ ಸ್ನೇಹಿ ವಿಗ್ರಹಗಳು ಏನು ಮತ್ತು POP ವಿಗ್ರಹಗಳು ಪರಿಸರಕ್ಕೆ ಯಾವ ರೀತಿಯ ಹಾನಿಯನ್ನು ಉಂಟು ಮಾಡುತ್ತೆ ಇದೆಲ್ಲ

0: ಬಗ್ಗೆ ನೀವು ತುಂಬಾ ವಿವರವಾಗಿ ನಮ್ಮೊಂದಿಗೆ ಅನಿಸಿಕೆಯನ್ನ ಹಂಚಿಕೊಂಡಿದ್ದೀರಾ. ತಮ್ಮ ಅಮೂಲ್ಯ ಸಮಯವನ್ನ ನಮ್ಮೊಂದಿಗೆ ಕಳೆದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಇನ್ನಷ್ಟು ಇದೇ ರೀತಿಯ ಒಳ್ಳೆ ಒಳ್ಳೆ ವಿಗ್ರಹಗಳು ನಿಮ್ಮ ಕೈಯಿಂದ ಮೂಡಿ ಬರಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ನಮಸ್ಕಾರ.
1: ನಮಸ್ತೆ
0: ಕೇಳುಗರೆ, ಇವತ್ತಿನ ಈ ಮಾತುಕತೆಯಿಂದ ನಮಗೆ ಸ್ಪಷ್ಟವಾಗುವುದು ಒಂದೇ, ಹಬ್ಬವನ್ನ ಆಚರಿಸೋದು ನಮ್ಮ ಸಂಸ್ಕೃತಿ, ಆದರೆ ಅದನ್ನ ಪರಿಸರ ಸ್ನೇಹಿಯಾಗಿ ಆಚರಿಸೋದು ನಮ್ಮ ಜವಾಬ್ದಾರಿ. ಮಣ್ಣಿನ ವಿಗ್ರಹಗಳನ್ನ ಆಯ್ಕೆ ಮಾಡೋದು ಅಂದ್ರೆ ಕೇವಲ ಒಂದು ಆಯ್ಕೆ ಮಾತ್ರ ಆಗಿರೋದಿಲ್ಲ, ಅದು ನಮ್ಮ ಭವಿಷ್ಯಕ್ಕೆ ನಾವು ಕೊಡುವ ಒಂದು ಸಣ್ಣ ಕೊಡುಗೆ. ನಾವೆಲ್ಲರೂ ಒಂದೊಂದು ಚಿಕ್ಕ ಹೆಜ್ಜೆ ಇಟ್ಟರೆ ಪ್ರಕೃತಿಯ ದೊಡ್ಡ ಬದಲಾವಣೆ ಸಾಧ್ಯ. ಅದೇ ರೀತಿ ಹಬ್ಬದ ಸಂಭ್ರಮದಲ್ಲಿ ಧ್ವನಿವರ್ಧಕಗಳ ಅತಿಯಾದ ಬಳಕೆ, ಪಟಾಕಿ ಸಿಡಿಸುವುದು, ಇವುಗಳಿಂದೆಲ್ಲ ಪರಿಸರಕ್ಕೂ ನಮ್ಮ ಆರೋಗ್ಯಕ್ಕೂ ಹಾನಿ ಅನ್ನೋದು ನಮಗೆ ಗೊತ್ತಿದೆ. ಆದ್ರಿಂದ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯಕ್ಕೆ ಅನುವು ಮಾಡಿಕೊಡದೆ ಶಾಂತವಾಗಿ, ಸ್ವಚ್ಛವಾಗಿ, ಪರಿಸರ ಸ್ನೇಹಿಯಾಗಿ ಹಬ್ಬವನ್ನ ಆಚರಿಸೋಣ. ಇದೇ ನಮ್ಮ ಹಬ್ಬದ ಸೊಬಗು ಆಗಿರಲಿ. ನಾವು ಬದಲಾದ್ರೆ ನಮ್ಮ ಮನೆ ಬದಲಾಗತ್ತೆ, ಮನೆ ಬದಲಾದ್ರೆ ಸಮಾಜ ಬದಲಾಗತ್ತೆ, ಪರಿಸರದ ಅರಿವು ಬೆಳೆದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರವೂ ಸುಂದರವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

0: ಕಲಿತಿರುವೆ.
1: ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಶ್ರುತಿ ಸಂಜೀವ್.
0: ಕೊರಳಲ್ಲಿ
2: ಹಕ್ಕಿಗಳ ಸಂಗೀತ.
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಆಕಾಶವಾಣಿ ಮಡಿಕೇರಿ, ಸಮಯ 5:30:20. ಶ್ರೋತೃಗಳೇ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ರಾತ್ರಿ 7:45 ಅರೆಭಾಷೆ ಐಸಿರಿ ಅಂಗದ ಮಹತ್ವ ಕುರಿತು ಮಾತನಾಡುತ್ತಾರೆ ಬಾರಿಯಂಡ ಜೋಯಪ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇಂದಿನ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 0822722 228.

0: ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಯಾರು ಮಾತಾಡೋದು, ಎಲ್ಲಿಂದ?
1: ದಾವಣಗೆರೆ ಜಿಲ್ಲೆ. ಸುರೇಶ್ ಬೆಣ್ಣೆ ಅಂತ ಸರ್.
0: ಸುರೇಶ್ ಬೆಣ್ಣೆ ಅವರು?
1: ಹೌದು ಸರ್.
0: ಬೆಣ್ಣೆ ಅವರೇ, ನಿಮ್ಮ ಊರಲ್ಲಿ ತುಂಬಾ ಬಿಸಿಲಂತೆ.
1: ಹ್ಞೂ ಸರ್, ತುಂಬಾ ಬೇಸಿಗೆ ಇದ್ದಂಗೆ ಇದೆ ಈಗ.
0: ರಾತ್ರಿಯೂ ಬೆಣ್ಣೆ ಕರಗಬಹುದು ಹಾಗಾದ್ರೆ?
1: ಕರಗಬಹುದು ಸರ್, ಬರಲ್ಲ. ಮಳೆ ತುಂಬಾ ಕಡಿಮೆ ಸರ್.
0: ತುಂಬಾ ಕಡಿಮೆ.
1: ಹ್ಞೂ ಸರ್.
0: ಈಗ ಅಲ್ಲಿ ಏನು ಕೃಷಿ ಆಗ್ಬೇಕಿತ್ತು ಇಷ್ಟೊತ್ತಿಗೆ?
1: ನನಗೆ ತುಂಗಭದ್ರಾ ನದಿ ಇದೆ ಸರ್, ಭತ್ತ ಬೆಳೆಯೋದು.
0: ಏನ್ ಹೇಳಿ?
1: ತುಂಗಭದ್ರಾ ನದಿ ಇದೆ ಸರ್.
0: ಹಾ, ಅದರಿಂದ ಭತ್ತ ಬೆಳೆದಿದಾರ?
1: ಬೆಳೀತಾ ಇದಾವ ಸರ್.
0: ಬೆಳೀತಿದ್ದಾರೆ
1: ಅಂದ್ರ ಭದ್ರಾ ನದಿ ತುಂಬಿದೆ ಸರ್.
0: ಹ್ಮ್,
1: ಅಷ್ಟೇನ್ ತೊಂದರೆ ಆಗಲ್ಲ. ಬೇಸಿಗೆ ಮಟ್ಟ ತೊಂದರೆ ಆಗ್ಬೋದು.
0: ಬೇಸಿಗೆ ಬಿಸಿಲಂತೂ ತುಂಬಾ ಇದೆ.
1: ಹ್ಞೂ ಸರ್, ಬೇಸಿಗೆ ಮಟ್ಟದಿಂದ ಆರೋಗ್ಯ ಕಡಿಮೆ ಆಗ್ಬೋದು.
0: ಹಾ, ನಿಮ್ಮ ಮಾತು ಸರಿಯಾಗಿ ಕೇಳಿಸ್ತಾ ಇಲ್ಲ ನಮಗೆ.
1: ಅಲ್ಲ, ಈಗ ನೀರು ತುಂಬಾ ಅರಿವು ಕಡಿಮೆ ಆಗುತ್ತೆ ಸರ್ ನದಿಯ ಒಳಗೆ.
0: ಹ್ಮ್,
1: ಪ್ರಾಬ್ಲಮ್
0: ಆಗ ಪ್ರಾಬ್ಲಮ್ ಆಗ್ಬೋದು.
1: ಆಗುತ್ತೆ ಸರ್.
0: ಹ್ಮ್, ಅದ್ ನೈಸರ್ಗಿಕವಾಗಿ ಮಳೆ ಬಂದ್ರೇನೆ ಅದಕ್ಕೊಂದು ಬೆಳೆಗೂ ಒಂದು ಖುಷಿ, ಅದು ಚೆನ್ನಾಗಿ ಬರ್ತದೆ.
1: ಸಕಲ ಜೀವ.
0: ಹ್ಮ್, ಯಾವಾಗ ಏನೇನು ಬರಬೇಕು ಅದಾಗಲೇಬೇಕು.
1: ಆಗ್ಲೇಬೇಕು.
0: ಹ್ಮ್, ಇಲ್ಲದಿದ್ರೆ ನಮ್ಮ ನಾವು ಎಷ್ಟು ಕೃತಕ ಮಾಡಿದ್ರು ಆ ಒಂದು ಸಲಕ್ಕೊಂದು ಸ್ವಲ್ಪ ಖುಷಿ ಅಂತ ಅನಿಸ್ಬೋದು.
1: ಅದು ಖುಷಿ ಅನ್ಸೋದಲ್ಲ ಸರ್.
0: ಹ್ಮ್,
1: ತೊಂದ್ರೆ ಹೆಚ್ಚು.

0: ಮಳೆ ಬರ್ತಾ ಇರ್ತದ ಬಹಳ ಕಷ್ಟ
1: ನಿಮಗೆ ಯಾವ ಹಾಡು ಬೇಕು?
0: ಸರ್. ಇದು ಅಂಗೈಯಲ್ಲಿ ಅಕ್ಷರ, ಅದರಲ್ಲಿ ಓದ್ ಗುರುತು ಸಮ ಅಂತ ಇದ್ ಸರ್.
1: ಅಂಗೈಲಿ ಅಕ್ಷರ
0: ಸರ್
1: ಪ್ರಸಾರ ಮಾಡುವ.
0: ಓಕೆ ಸರ್.
1: ನಿಮಗೊಂದು ಪ್ರಶ್ನೆ ಕೇಳಿಬಿಡ್ಲಾ?
0: ಕೇಳಿ ಸರ್.
1: ಜೇಡಕ್ಕೆ ಎಷ್ಟು ಜೊತೆ ಕಣ್ಣುಗಳಿವೆ? ಜೇಡ
0: ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಗೊತ್ತಿಲ್ಲ.
1: ನಾನು ನೋಡಿರಲಿಲ್ಲ, ಯಾಕೆ ಹೇಳಿ ಜೇಡ ಕಂಡು ಕೂಡಲೇ ಓಡ್ತೀವಲ್ಲ. ನಾಲ್ಕು ಜೊತೆ.
0: ಸರ್ ನಾಲ್ಕು ಜೊತೆ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ.
0: ಓಕೆ ಸರ್. ನಮಸ್ತೆ ಸರ್.
1: ನಮಸ್ತೆ.

0: ಸರ್, ನಾನು ಮಡಿಕೇರಿಯಿಂದ ನಿರ್ಮಲಾ.
1: ನಿರ್ಮಲ ಅವರು ಮಡಿಕೇರಿಯಿಂದ.
0: ಹೌದು ಸರ್,
1: ನಿರ್ಮಲ ಅವರು ಏನು ಮಾಡ್ಕೊಂಡಿದ್ದೀರಿ?
0: ನಾನು ಶೆಫ್ ಸರ್.
1: ಶೆಫ್ ಆಗಿದ್ದೀರಿ. ಮನೇಲಿ ಯಾರಲ್ಲಿದ್ದೀರಿ?
0: ಮನೇಲಿ ಹಸ್ಬೆಂಡ್, ನಾನು ಮಗ.
1: ಮಗ. ಈಗ
0: ಹೌದು
1: ಮನೇಲೂ ಅಡುಗೆ ಮಾಡಬೇಕು, ನೀವು ಕೆಲಸ ಮಾಡಲು ಅಡುಗೆ ಮಾಡಬೇಕು.
0: ಅದು ನನಗೆ ಖುಷಿ ಕೊಡ್ತದೆ ಸರ್,
1: ಹಾಂ,
0: ಖುಷಿ ಕೊಡ್ತದೆ. ಅಂದರೆ
1: ಖುಷಿ ಕೊಡ್ತದೆ.
0: ಮನೆಯಲ್ಲಿ
1: ಕೆಲವರು
0: ಮಾಡಿದ್ರೆ
1: ಒಂದು ಒಂದು ಹೊತ್ತು ಮಾಡಲಿಕ್ಕೆ ಅಯ್ಯೋ ಇವತ್ತಪ್ಪ ನಾ ಅಡುಗೆ ಮಾಡಬೇಕಲ್ಲಪ್ಪ, ನಾನೇ ಮಾಡಬೇಕಲ್ಲಪ್ಪ ಅಂತ ಹೇಳ್ತಾರೆ.
0: ಇಲ್ಲ ಸರ್, ನನಗೆ ಏನಂತ ಹೇಳಿದ್ರೆ ಇಲ್ಲಿ ಮನೇಲಿ ಮಾಡೋದು ಸಹ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮತ್ತೆ ಹೋಟೆಲಲ್ಲಿ ಸಹ ಅಷ್ಟೇ ಎಲ್ಲರೂ ಇಷ್ಟಪಡ್ತಾರೆ. ಸೊ ನಮ್ಮಲ್ಲಿ ಇರ್ತದೆ, ನೀನು ಹೊಸದಾಗಿ ಎಂತರು ಮಾಡೋ ಕೇಳ್ತಾರೆ, ಅದು ನನಗೆ ಇನ್ನೂ ಉತ್ಸಾಹ ಕೊಡ್ತದೆ ಸರ್.
1: ಈಗ ಈಗ ನೀವು ನೀವು ಹೋಟೆಲಲ್ಲಿ ಮಾಡುವಾಗ
0: ಹಾಂ ಸರ್,
1: ಅಲ್ಲಿ ನೀವು ಅದನ್ನು ಚೆನ್ನಾಗಿ ಅಲಂಕಾರ ಮಾಡಬೇಕು.
0: ಹೌದು
1: ಮನೇಲಾದ್ರೆ ಬೇಡ,
0: ಹೌದು.
1: ಆದರೆ ಮನೆಯಲ್ಲೂ ಮಾಡ್ಬೋದಲ್ಲ, ಅವರಿಗೂ ಖುಷಿ ಆಗ್ತದಪ್ಪ.
0: ಇಲ್ಲ, ನಾನು ಮನೇಲೆ ಮಾಡ್ತೀನಿ ಸರ್.
1: ಮನೇಲೂ ಅಲಂಕಾರ ಮಾಡ್ತೀರಿ,
0: ಮಾಡ್ತೀವಿ ಅಂದ್ರೆ
1: ಪ್ರಾಕ್ಟೀಸ್ ಮಾಡಿದಾಗಾಯ್ತು, ಮನೆಯವ್ರನ್ನ ಖುಷಿ ಪಡಿಸಿದಾಗೂ ಆಯ್ತು ಅಂತ.
0: ಹೌದು, ನಮ್ಮಲ್ಲಿ ಏನೇ ಮಾಡಿದ್ರು ಸರ್ ಇಷ್ಟಪಟ್ಟು, ಮತ್ತೆ ಅದರಲ್ಲಿ ಏನ್ ಕಡೆ ಬಂದ್ರೆ ಏನೋ ಜಾಸ್ತಿ ಅಂತ ಹೇಳ್ತಾರೆ ಸರ್. ಸೊ ನನಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೂ ಸತ್ತೆ ಮತ್ತೆ ನೋಡಿದ್ರು ಯಾರಿಗಾದ್ರು ಸಹ ಅದು ಇಷ್ಟ ಕೊಡ್ತದೆ. ಅವ್ರು ಹೇಳ್ತಾರೆ ಇಂಥದ್ದು ಮಾಡೋ, ನಮ್ಗೆ ಇಷ್ಟ ಇತ್ತು, ನಾನು ಬರ್ತೇನೆ ಅಂತ. ಅದು ನನಗೆ ಖುಷಿ ಕೊಡ್ತದೆ. ಮತ್ತೆ ನನ್ನ ಟೈಮಿಗೆ ಸರಿಯಾಗಿ ಅವ್ರು ಬರ್ತಾರೆ ಸರ್. ನಮ್ಮ ಶಿಫ್ಟ್ ಆಗಿರಲಿಲ್ಲ, ನಂದು ಟೈಮಿಂಗ್ ಇರುತ್ತಲ್ಲ ಹೋಟೆಲ್ ನಮ್ದು ಇಂತ ಇರುವಾಗ ಇಷ್ಟು ಅಂತ ಇರುತ್ತೆ. ಅದೇ ನನ್ ಬರ ಅವ್ರು ಗೆಸ್ಟ್ಗಳು ಸಹ ಹೇಳ್ತಾರೆ, ನೀನು 8 ಗಂಟೆಗೆ ಇರ್ತೀಯಲ್ಲ, ನಾ ಬರ್ತೀನಿ ಅಂತ ಹೇಳ್ತಾರೆ. ನನ್ಗೆ ಅದೊಂದು ಖುಷಿ ಕೊಡ್ತದೆ.
1: ಅದೊಂದು ಇನ್ನೊಬ್ಬರನ್ನ ತೃಪ್ತಿಪಡಿಸೋದು, ಅವರ ಒಂದು ಮುಖದಲ್ಲಿ ಒಂದಿರುವ ಗೆಲುವನ್ನ ಆ ಒಂದು ಖುಷಿಯನ್ನ ಕಾಣೋದೇ ಒಂದು ಖುಷಿ.
0: ಹೌದು, ನನ್ನ ಅಣ್ಣಂದಿರು ತುಂಬಾ ಇಷ್ಟಪಟ್ಟು ತಿಂತಾರೆ ಸರ್. ಸೊ ಅವರು ಫಸ್ಟ್ ಹೇಳ್ತಾರೆ, ನಾನು ಬರೋದು ಇರೋದಿಲ್ಲ, ನನಗೆ ಇಂಥದ್ ಮಾಡಿಕೊಡ್ತೀಯ ಬರ್ತೇನೆ ಅಂತ ಕೇಳ್ತಾರೆ. ಅದು ನನಗೆ ಇನ್ನೂ ಖುಷಿ ಕೊಡ್ತದೆ ಸರ್.
1: ಅಲ್ಲ, ಈಗ ಮನೇಲಿ ನೀವು ಹೊಸ ಹೊಸ ತಿಂಡಿಗಳನ್ನ ರೆಸಿಪಿಗಳನ್ನ ಕಲಿತೀರಲ್ವಾ,
0: ಹೌದು.
1: ಅದನ್ನ ಮನೆಯವರ ಮೇಲೇನೆ ಪ್ರಯೋಗಿಸೋದ ಅಲ್ವಾ?
0: ಇಲ್ಲ ಸರ್, ನಾವು ಹೊಸದಾಗಿ ಕಲಿಯೋದು ಅಂತ ಹೇಳಿದ್ರೆ ನಾನೊಂದು ಟ್ರೈನಿಂಗ್ ಆಗಿ ಬಂದವಳಲ್ಲ ಸರ್, ಹಾಗಾಗಿ ನನಗೆ ನಾನು ಫಸ್ಟ್ ಟೇಸ್ಟ್ ಮಾಡಿ ಮತ್ತೆ ಮನೆಗೆ ಕೊಡೋದು.
1: ಹಾಗ ಈಗ ಯಾವ ಹಾಡು ಬೇಕು ನಿಮಗೆ?
0: ನಂಗೆ ಕಾಂತಾರದಿಂದ ಹಳೆಸ ಹಾಡಬೇಕು.
1: ಈಗ ಅಡುಗೆ ನೀವು ಈಗ ಈಗ ಈ ಕೆಲಸ ಮಾಡ್ತಾನೆ ರೇಡಿಯೋ ಕೇಳ್ತೀರಾ?
0: ಸರ್ ನನಗೆ ಟೈಮಿಂಗ್ಸ್ ಇದೆ,
1: ಹ್ಮ್,
0: ನನಗೆ ನನ್ನ ಮನೆಗೆ ಬಂದ ತಕ್ಷಣ ನಾನು ರೇಡಿಯೋ ಆನ್ ಮಾಡ್ತೀನಿ. ನನಗೆ ಟೈಮ್ ಸಿಗುತ್ತಿರುತ್ತಲ್ಲ ಯಾವ್ಯಾವ ಟೈಮ್ ಅಂತ, ಅದನ್ನ ಆನ್ ಮಾಡ್ಕೊಂಡು ನನ್ನ ಕೆಲಸ ಮಾಡ್ತೀನಿ ಸರ್. ನನ್ನ ಗೆಳೆಯ ಅಂತ ಹೇಳ್ಬೋದು ಆ ರೇಡಿಯೋನ,
1: ಸರಿ?
0: ಯಾಕೆಂದ್ರೆ
1: ನಿಮ್ಗೊಂದು
0: ನನಗೆ ಹೊರಗಡೆ ಫ್ರೆಂಡ್ಸ್ ಕಡಿಮೆ.
1: ಸರಿ, ನೀವೀಗ ಅಲಂಕಾರ ಮಾಡೋದು ಅದಂದ್ರೆ ತಿಂಡಿಯನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ ಗೊತ್ತಿರೋ ಹಾಗೆ, ಹೂ ಜೋಡಣೆ ಜಪಾನಿ ಕಲೆಗೆ ಏನಂತಾರೆ ಅಂತ ಗೊತ್ತಾ?
0: ಜಪಾನಿ ಕಲೆ,
1: ಒಂದು ಜಪಾನಿ ಕಲೆ ಇದೆ ಹೂ ಜೋಡಿಸೋದ್ರಲ್ಲಿ, ಆ ಕಲೆಗೆ ಏನೊಂದು ಹೆಸರು ಇದೆ ಅಂತ ಹೇಳ್ಬೋದಾ? ಆ ಅಲ್ಲ, ಈ ಇಕೆ ಬಾನ ಕೇಳಿದೀರಾ?
0: ಇಕೆ ಬನ ಅಂತ.
1: ಹಾ, ಇಕೆ ಬಾನ ಅಂತ ಹೆಸರು ಅದಕ್ಕೆ.
0: ಓಕೆ ಓಕೆ, ನಂಗೆ ಗೊತ್ತಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ನಾನು ಇನ್ನು ಒಂದು ಅಭಿನಂದನೆ ಹೇಳಬೇಕು ಸರ್. ನಮ್ಮ ಇದು ರೇಡಿಯೋ ಸ್ಟೇಷನ್ ಅವರಿಗೆ, ನಮ್ಮ ಮಡಿಕೇರಿ ಆಕಾಶವಾಣಿ ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸರ್. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಟಾಪಿಕ್ಸ್ ಕೊಡ್ತಾರೆ, ಮತ್ತೆ ಒಳ್ಳೆ ಒಳ್ಳೆ ಕಲೆಗಾರರನ್ನ ಸಂದರ್ಶನ ಮಾಡ್ತಾರೆ. ಅದನ್ನ ನಾವು ಕ್ರಿಯೇಟಿವ್ ಅಲ್ಲ, ನಮ್ಮ ಕಿವಿ ಸಂಪಾಡ್ತದೆ ಸರ್.
1: ನಿಮ್ ನಿಮ್ ನಿಮ್
0: ತುಂಬಾ ಅವಾಗ ನಾವು ಭೇಟಿ ಮಾಡಿದಷ್ಟೇ ಖುಷಿ ಆಗ್ತದೆ.
1: ಅಷ್ಟು ಖುಷಿ ಪಡ್ತೀರಾ ನೀವು?
0: ಹೌದು
1: ನಿಮ್ ಕೇಳಿ ನಿಮ್ಗೆ ಖುಷಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಕೆಲಸನೂ ಅಷ್ಟೇ, ಇನ್ನು ನಿಮಗೆ ಕೇಳಬೇಕು ಅದರಲ್ಲಿ ಮಾಹಿತಿ ಆಗಬೇಕು ಅಂತ ಅಷ್ಟೇ.
0: ಆಕಾಶವಾಣಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಭೇಟಿ ಆಗದಂತಹ ವ್ಯಕ್ತಿಗಳನ್ನ ನಮಗೆ ರೇಡಿಯೋ ಮುಖಾಂತರ ಭೇಟಿ ಮಾಡಿಸ್ತಾರಲ್ಲ, ಅದಕ್ಕೆ ಅವರಿಗೆ ನಾವು ಕೇಳೋದನ್ನು ಹೇಳಿರ್ತೀವಿ.
1: ಕರೆ ಮಾಡಿ ನೀವು ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ ನಿಮಗೂ ಧನ್ಯವಾದಗಳು.
0: ಧನ್ಯವಾದಗಳು ಸರ್.

0: ಚಿತ್ರಕಾವೇರಿ ನೇರ ಫೋನ್ ಕಾರ್ಯಕ್ರಮ ಕೇಳುತ್ತಿರುವಿರಿ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222258558. ಈಗ ನಮ್ಮ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಮಾತಾಡೋದು, ಎಲ್ಲಿಂದ?

0: ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ.
0: ಯಾರು ಮಾತಾಡುದು, ಎಲ್ಲಿಂದ?
1: ಇದು ಇದು ಕುಕ್ಕೆ ಸುಬ್ರಹ್ಮಣ್ಯ, ನಡುಗಲ್ಲು ಕ್ಯಾರ್ಮಠ ಮನೆಯಿಂದ ಗುಲಾಬಿ ಹರಿಯುತ್ತೆ.
0: ಸುಬ್ರಹ್ಮಣ್ಯದಿಂದ?
1: ಹೌದು ಸರ್.
0: ಯಾರಲ್ಲಿದ್ದೀರಿ ಮನೇಲಿ?
1: ನಾನು ಹಸ್ಬೆಂಡ್ ಸರ್.
0: ನೀವು ಮತ್ತೆ ಹಸ್ಬೆಂಡ್ ಏನ್ ಮಾಡ್ಕೊಂಡಿದ್ದಾರೆ? ಹಸ್ಬೆಂಡ್
1: ಮನೆಯಿಲ್ಲ ಸರ್.
0: ಕೃಷಿ
1: ಇದು. ಕೃಷಿ ಕೃಷಿ ಸರ್.
0: ಕೃಷಿ ಮಾಡ್ತೀರಾ? ಏನೆಲ್ಲ ಬೆಳಿತೀರಾ?
1: ಕಾಳುಮೆಣಸು, ಅಡಿಕೆ ಸ್ವಲ್ಪ, ಮತ್ತೆ ತೆಂಗಿನಕಾಯಿ.
0: ತೆಂಗಿನಕಾಯಿ
1: ಇರ್ತದೆ.
0: ನಿಮ್ಗೇನ್ ಕೆಲಸ ಇರ್ತದೆ?
1: ನನಗೆ ಅಡಿಗೆ ಸರ್. ಅಡುಗೆ ಕೆಲಸ?
0: ಅಡುಗೆ ಕೆಲಸ ಇರ್ತದೆ.
1: ಹೌದೌದು.
0: ಮತ್ತೆ ನೀವು ಕೃಷಿ ಕೆಲಸಕ್ಕೆಲ್ಲ ಸಹಾಯ ಮಾಡೋದಿಲ್ವಾ?
1: ಸಹಾಯ ಮಾಡ್ತೇವೆ ಸರ್.
0: ಈಗಲೂ ಮಾಡ್ತಾ ಇದ್ದೀರಾ?
1: ಹೌದು ಸರ್.
0: ಈಗ ಮನೇಲಿ ಯಾರೆಲ್ಲ ಇದ್ರು ಒಂದ್ ಕಾಲದಲ್ಲಿ? ನಿಮ್ಮ ಮನೇಲಿ ಎಷ್ಟು ಜನ ಇದ್ರಿ ನೀವು ಒಂದ್ ಕಾಲದಲ್ಲಿ?
1: ನಮ್ಮ ಮನೆಯಲ್ಲಿ ಸರ್ ನಾವು ಆರು ಮಕ್ಕಳು, ಆರು ಜನ ಹೆಣ್ಮಕ್ಳು.
0: ಆರು ಜನ ಹೆಣ್ಮಕ್ಳು. ನೀವು?
1: ನಾವು ಇದ್ದು ಈಗ ಅವ್ರಿಗೆಲ್ಲ ಮದ್ವೆ ಆಗ್ತದೆ.
0: ಎಲ್ಲ ಮದ್ವೆ ಆಗಿ ನೀವು ಇಬ್ರು ಮಾತ್ರ ಇದ್ದೀರಿ? ಅಷ್ಟೊಂದು ಜನರ ನಡುವೆ ಇದ್ದು ಈಗ ಇಬ್ರು

0: ಬಗ್ಗೆ ಹೇಗೆ ಅನಿಸ್ತದೆ?
1: ಖುಷಿ ಆಗ್ತದೆ.
0: ಹ್ಮ್, ಬರ್ತಾ ಇರ್ತಾರ?
1: ಬರ್ತಾ ಇರ್ತಾರೆ
0: ಮೊಮ್ಮಕ್ಳು ಒಟ್ಟಿಗೆ ಬರ್ತಾ ಇರ್ತಾರೆ.
1: ಮೊಮ್ಮಕ್ಳು ಇದ್ದಾರೆ.
0: ಹ್ಮ್, ತಿಂಗಳಿಗೆ ಒಬ್ರು ಬಂದ್ರು ತೊಂದರೆ ಇಲ್ಲ ಬಿಡಿ, ಸಮಯ ಕಳೆದು ಹೋಗ್ತದೆ. ಹ್ಮ್, ಹಾಗೆ ಕೃಷಿ ಇರುವಾಗ ಕೃಷಿ ಚಟುವಟಿಕೆಯಲ್ಲೂ ತೊಡಗ್ತಾ ಇರ್ತೀರಿ, ಹಾಗೆ ನಿಮಗೆ ಬಿಡುವಿಲ್ಲದ ಇದೆ ಹೇಳ್ಬೋದಾಗಾದ್ರೆ. ತುಂಬಾ ಕೆಲಸ ಇರ್ತದೆ. ಫೋನ್ ಮಾಡ್ತಾ ಇರ್ತೀರಾ?
1: ಫೋನ್ ಮಾಡ್ತಿರ್ತೇನೆ ಸರ್, ಸಿಗುವುದಿಲ್ಲ ಮಾತ್ರ.
0: ಹ್ಮ್, ಅಲ್ಲ ನಾನು ಹೇಳ್ತಾ ಇರೋದು, ನೀವು ಮೊಬೈಲ್ ಬಳಸ್ತೀರಾ ಹೆಚ್ಚು, ಕಾಲ್ ಮಾಡೋದು ಮಗಳಿಗೆ, ದೊಡ್ಡ ಮಗಳಿಗೆ, ಎರಡನೇ ಮಗಳಿಗೆ, ಸಣ್ಣವಳಿಗೆ, ಮೊಮ್ಮಕ್ಕಳಿಗೆ, ಎಲ್ಲರೂ ಮಾಡ್ತಾ ಇರ್ತಾರೆ. ನೀವು ಒಂದಿನ ಸುಮಾರು ಹೊತ್ತು ಮೊಬೈಲ್ ಅಲ್ಲೇ ಕಳ್ದು ಹೋಗ್ಬೋದಾ ಅಂತಾರೆ. ಮತ್ತೆ ಸಲಹೆ ಎಲ್ಲ ಕೇಳ್ತಾರ, ನನ್ನ ಮಗುವಿಗೆ ಶೀತ ಆಗಿದೆ ಏನ್ ಕೊಡ್ಲಿ
1: ಎಲ್ಲ ಕೇಳ್ತಾರೆ, ಎಂತ ಮಾಡ್ಬೇಕು ಎಂತ ಕೊಡ್ಬೇಕು ಅಂತ.
0: ಹ್ಮ್, ಈ ಯಾಕೋ ಇವತ್ತು ಮಾಡಿದ ಸಾಂಬಾರ್ ಅಲ್ಲಿ ಈ ಟೇಸ್ಟ್ ಕಮ್ಮಿ ಆಗಿದೆ, ಏನೋ ಒಂದ್ ಕಮ್ಮಿ ಆಗಿದೆ, ಏನ್ ಹಾಕಿದ್ರೆ ಚಂದ ಆಗ್ತಿತ್ತು.
1: ಹೌದು, ಕೇಳ್ತಾರೆ ಸರ್.
0: ಹ್ಮ್, ಸುವರ್ಣ ಗೆಡ್ಡೆ ಕೈಯಲ್ಲಿದ್ದೆ, ಇದನ್ನ ಹೇಗೆ ಮಾಡೋದು ಅಂತೆಲ್ಲ ಕೇಳ್ತಾರೆ.
1: ಹೌದು, ನಾನು ಹೋಗುವಾಗ ಏನಾದ್ರು ಮಾಡಿ ತಗೊಂಡು ಹೋಗ್ಬೇಕು ನೋಡ್ಕೊಂಡು ಆಸೆ.
0: ಹ್ಮ್,
1: ಅಮ್ಮ ಬರೋ ಹಾಕಿ ಅಂತ.
0: ಹ್ಮ್, ಅಮ್ಮ ಬರ್ತಾರೆ ಅಂತ ಹೇಳಿದ್ರೆ ಒಂದು ಖುಷಿ, ಮಕ್ಕಳು ಬರ್ತಾರೆ ಅಂತ ನೀವು ಹೇಳಿದ್ರೆ ನಿಮಗೊಂದು ಖುಷಿ.
1: ಹ್ಮ್,
0: ಈಗ ಯಾವ ಹಾಡು ಬೇಕು ನಿಮಗೆ?
1: ನನಗೆ ದಾದರೆ ಗುಡಿ ಅಂತ ಸರ್.
0: ಹ್ಮ್,
1: ನಾವಿರ
0: ಆ ಹಾಡು ಪ್ರಸಾರ ಮಾಡುವ. ಒಂದು ಪ್ರಶ್ನೆ ಕೇಳ್ಬಿಡ್ಲ, ಈ ನಾವು ಬರಿತೀವಲ್ಲ ಕಾಗದ ಬರವಣಿಗೆ, ಮಾಮೂಲು ನಮ್ಮ ಹಾಳೆಗಳಿರ್ತದಲ್ಲ ಪೇಪರ್ ಹಾಳೆ ಅಂತ ಹೇಳ್ತೀವಲ್ಲ, ಇದನ್ನ ಮೊದಲು ಬಳಸಿದ ದೇಶ ಯಾವ್ದು ಅಂತ ಹೇಳ್ಬೋದಾ? ಹತ್ರ ದೇಶ, ದೊಡ್ಡ ದೇಶ,
1: ದೊಡ್ಡ ದೇಶ.
0: ಹ್ಮ್, ನಮ್ಮ ಹತ್ರ ದೇಶ ಚೀನಾ.
1: ಹ್ಮ್,
0: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ, ಮಾಡಿ ಹಾಡಿ,
1: ತುಂಬಾ ಇಷ್ಟ,
0: ರೇಡಿಯೋ ಕೇಳಿ ಖುಷಿಯಾಗಿರಿ. ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05. ಈಗ ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇಂದಿನ ಪ್ರಸಾರದಲ್ಲಿ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಪಿಎಂ. 7:20 ಸುದ್ದಿ ಜುಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸಿರಿ, ಅಂಗಳದ ಮಹತ್ವ ಕುರಿತು ಮಾತನಾಡುತ್ತಾರೆ ಬಾರಿಯಂಡ ಜೋಯಪ್ಪ. ಇನ್ನು ಬೆಂಗಳೂರು ಕೇಂದ್ರದಿಂದ 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, ಭಾವಗೀತೆಗಳು 9:15, 9:30 ಮನಿ ಟಾಕ್ ಹಾಗೂ ಮಂಥನ್, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ವಿನಾಯಕ್ ವೈದ್ಯನಾಥನ್ ಅವರಿಂದ ಕೊಳಲು ವಾದನ, 10:30 ಗೀತಚಂದ್ರಿಕಾ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳು, 6:30 ಚಿಂತನ ತುರುವನ್ನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಾಫಿ, ಭಾಗವಹಿಸುತ್ತಾರೆ ರಾಘವೇಂದ್ರ ಪಾಟೀಲ್ ಪ್ರಧಾನ ಸಂಶೋಧಕರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ವೀಳ್ಯದೆಲೆ ಮತ್ತು ಮುಟ್ಟಿದರೆ ಮುನಿಗಿಡದ ಔಷಧಿಯ ಗುಣಗಳು, ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಾರ್ವೆ ಗ್ರಾಮ ಕೊಪ್ಪ.

0: ಚಿಕ್ಕಮಗಳೂರು ಜಿಲ್ಲೆ 8:35ಕ್ಕೆ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ. ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:30ಕ್ಕೆ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಮಧುರೈ ಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆ. 10:30ಕ್ಕೆ ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳು. 12:05ಕ್ಕೆ ವನಿತಾ ವಿಹಾರದಲ್ಲಿ ಆತ್ಮಹತ್ಯೆ ನಿಯಂತ್ರಣದ ಕುರಿತು ಭಾಷಣ, ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮನಾ ಬಿ ಅವರಿಂದ. 1:20ಕ್ಕೆ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಪ್ರಚಲಿತ. 3:00ಗೆ ಮುಂಬೈ ಯುದ್ಧ ಭರ್ತಿ ಕಾರ್ಯಕ್ರಮ. 4:15ಕ್ಕೆ ಯುವವಾಣಿಯಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ. ನಾಳೆ ಸಂಜೆ 4:30ಕ್ಕೆ ನೆನಪು ನಿನಾದ, ಕನ್ನಡದ ಹಳೆಯ ಚಿತ್ರಗೀತೆಗಳು. 5:00ಗೆ ಹಿರಿಯ ಜೀವಗಳ ಭಾವ, ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯ, ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. 5:30ಕ್ಕೆ ಚಿತ್ರಕಾವೇರಿ, 6:30ಕ್ಕೆ ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ. 6:50ಕ್ಕೆ ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ, ಪ್ರಸ್ತುತಿ ವಿನೋದ್ ಮೂಡಗದ್ದೆ. 7:20ಕ್ಕೆ ಸುದ್ದಿ ಚೊಂಪೆ, ಪ್ರಾಯೋಜಕರು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ರಾತ್ರಿ 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಅಥ್ಲೀಟ್, ಅನುಭವಿ ಅಥ್ಲೆಟಿಕ್ಸ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಎಸ್ ಡಿ ಈಶನ್ ಅವರೊಂದಿಗೆ ಸಂವಾದ ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: Agashwani, the news read by Abhishek Mukhopadhyay. Prime Minister Narendra Modi today inaugurated and laid the foundation stones for various development initiatives worth over 35,000 crore rupees in Vadodara in Gujarat. The Prime Minister dedicated to the nation three key sections of the Western Dedicated Freight Corridor, marking the full completion and operationalization of the freight corridor network. Mr. Modi also flagged off freight train services from New Sanand, New Makarpura and New Umbargaon and New JNPT, along with new passenger train service between Tanda Road and Vadodara, connecting remote tribal regions of Alirajpur to the national rail grid. Addressing the gathering, the Prime Minister emphasized that India has emerged as a global manufacturing hub, now producing its own advanced train and metro coaches. He also highlighted the rapid transformation of India's transport and logistics sector.
2: Aaj 2800 kilometer se adhik ka dedicated freight corridor project pura ho gaya. Ye 21vi sadi ke Bharat ke liye bahut aitihasik karya sampann hua hai. Ye dedicated freight corridor इस बात का साक्षी है कि बीते 12 साल में देश की काम करने की संस्कृति कैसे बदली है.
1: During the program, Mr. Modi also laid the foundation stone for three railway expansion projects worth over 9,700 crore rupees. He addressed a massive public rally following the inauguration of the newly built BJP office in Navsari. He called upon citizens and public representatives to turn social service and cleanliness into an effortless everyday habit while ensuring the last mile reach of developmental schemes. In Mumbai, Prime Minister Modi will inaugurate Global FinTech Fest, GFF 2026, one of the world's largest and most influential annual FinTech conferences this evening. The four-day fest will conclude on the 11th of September.

0: Prime Minister Narendra Modi will hold bilateral talks with numerous leaders during the BRICS summit, which will be held on the 12th and 13th of this month in New Delhi. External Affairs Ministry spokesperson Randhir Jaiswal said this during a media briefing in New Delhi today. Mr. Jaiswal said that Russian-Ukraine conflict will be one of the many issues that will come up during the bilateral discussions. On Russia-Ukraine conflict, the spokesperson said, India is in touch with both the Ukrainian and Russian sides and is trying to see if there are ideas and suggestions that can contribute to the cessation of the conflict. Speaking on the devastating flash floods in Nepal, Mr. Jaiswal said that India has expressed solidarity and sympathy with the people and government of Nepal. He added that India has responded promptly and will continue to support relief, rescue and reconstruction efforts. Mr. Jaiswal said that India-China ties are gradually moving in a positive direction. He added that this gradual normalization of ties, people-to-people ties, are very important. Prime Minister Narendra Modi and Russian President Vladimir Putin will hold bilateral talks on the sidelines of the BRICS summit. Addressing media at a virtual briefing in New Delhi, Kremlin spokesman Dmitry Peskov said both leaders expected to discuss issues of mutual interest. Mr. Peskov said Russia considers India a very important player in the global majority. The Kremlin spokesman said that AI would be high on the agenda during the BRICS summit. Defence Minister Rajnath Singh arrived in Colombo today on a three-day visit to Sri Lanka, aimed at deepening bilateral defence and maritime cooperation. Mr. Singh was warmly welcomed at the Bandara Naike International Airport by Sri Lankan Deputy Minister of Defence Aruna Jayashekara and Indian High Commissioner to Sri Lanka Santosh Jha. During his visit, the Defence Minister will hold talks with the Sri Lanka's leadership on various issues to further strengthen bilateral ties in mutually beneficial areas, including a strong maritime and defence partnership. He is leading a high-level delegation comprising senior officials from the Ministry of Defence and the Ministry of External Affairs. He will also interact with the Indian diaspora in Colombo during the visit. India delivered a stellar performance at Stage 3 of the World Archery Para Series in Ahmedabad, clinching two gold medals in the men's team events and a silver in the women's recurve category on the penultimate day today. And that is the end of this news bulletin.
1: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:20.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ ಮಣಿಪಾಲ್ ಹಾಸ್ಪಿಟಲ್ ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತು ಸೊಂಟ ನೋವು ಎಷ್ಟು ಡೇಂಜರಸ್?
3: ಆಕ್ಚುಲಿ ಡೇಂಜರಸ್ ಏನಿಲ್ಲ, ಕುತ್ತಿಗೆ ನೋವು ಮತ್ತೆ ಸೊಂಟದ ನೋವು 90% ಇನ್ಫ್ಯಾಕ್ಟ್ ಯು ಕ್ಯಾನ್ ಸೇ 90% ಆಫ್ ದ ಟೈಮ್, 95% ಆಫ್ ದ ಟೈಮ್ ಅದರಿಂದ ಏನು ಅಪಾಯ ಆಗ್ಬಿಡೋದಿಲ್ಲ, ಬಟ್ ಅದು ನೋವು ಆಗುತ್ತೆ. ಈಗ ನಾವು ಯಾರಿಗಾದ್ರೂ ಕೇಳಿದ್ರೆ ನಿಮಗೆ ಜೀವನದಲ್ಲಿ ಸೊಂಟದ ನೋವು ಕುತ್ತಿಗೆ ನೋವು ಬಂದಿದೆ ಅಂದ್ರೆ ನನಗನ್ಸುತ್ತೆ ಎಲ್ಲರಿಗೂ ಬಂದಿರುತ್ತೆ. ಸೊ ಇದು ಡೇಂಜರಸ್ ಇಲ್ಲದೆ ಇರ್ಬೋದು, ಬಟ್ ಇದರಿಂದ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ದಿನೇ ದಿನೇ ಅದೇನಾದ್ರೂ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ರೆ ಮುಂದೆ ಹೋಗಿ ಇದು ನಿಮಗೆ ತೊಂದರೆ ಕೊಡ್ಬೋದು. ಸ್ವಲ್ಪ ಸಿಂಪಲ್ ಮೆಷರ್ಸ್ ಲೈಕ್ ಕರೆಕ್ಟಿಂಗ್ ದ ಪೋಸ್ಚರ್, ಗುಡ್ ಎಕ್ಸಸೈಸಸ್, ಲಿಟಲ್ ಲಾಸ್ ಆಫ್ ವೇಟ್, ವೇ ತುಂಬಾನೇ ಜಾಸ್ತಿ ಆದಾಗ ಡಾಕ್ಟರ್ನ ಬಂದು ಭೇಟಿ ಮಾಡ್ಕೊಂಡು ಒಂದು ಕೆಲವೊಂದು ಒಂದು 8-10 ದಿವಸದ ಮಾತ್ರೆಗಳು ತಗೊಂಡು ಸ್ವಲ್ಪ ಎಕ್ಸಸೈಸ್, ಫಿಸಿಯೋಥೆರಪಿ ಮಾಡ್ಕೊಂಡ್ರೆ 90% ಆಫ್ ದ ಬ್ಯಾಕ್ ಅಂಡ್ ನೆಕ್ ಪೇನ್ಸ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರ್, ಲೈಫ್ಸ್ ಆನ್. For appointments, call 0821-255-000. Save the number, save lives. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
7: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ.
8: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
9: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900091282.
11: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
12: ವಿರಾಜಪೇಟೆ ತಾಲೂಕು ಕೆದಮೊಳ್ಳೂರು ಗ್ರಾಮ ಪಂಚಾಯತಿಯ 2026-27 ಸಾಲಿನ ಗ್ರಾಮ ಸಭೆಯನ್ನು ಇದೇ 2026 ಸೆಪ್ಟೆಂಬರ್ 9 ಬುಧವಾರ ಪೂರ್ವಾಹ್ನ 11 ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆಸಲಾಗುವುದು. ಶ್ರೀ ಪಿ ಸತೀಶ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ವಿರಾಜಪೇಟೆ. ಇವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಡಾ ರಾಕೇಶ್, ವೈದ್ಯಾಧಿಕಾರಿ, ಪಶುಸಂಗೋಪನಾ ಇಲಾಖೆ ವಿರಾಜಪೇಟೆ ಮತ್ತು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಾನ್ಸನ್ ಹಾಗೂ ತಾಲೂಕು ಕೆಡಿಪಿ ಸದಸ್ಯರಾದ ಶ್ರೀ ಮಾಳೇಟಿರ ಪ್ರಶಾಂತ್ ಉತ್ತಪ್ಪ ಅವರ ಸಮ್ಮುಖದಲ್ಲಿ ನಡೆಯಲಿರುವ ಗ್ರಾಮಸಭೆಗೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗ್ರಾಮಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೆದಮೊಳ್ಳೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ.
13: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
14: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
15: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
14: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
15: ವಿಲ್ಕೋ ಗೋಲ್ಡ್, ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
14: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
15: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
16: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
17: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
9: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
18: ಪಾರಸ್ ಪೃಥ್ವಿ ಜುವೆಲ್ಸ್ ಮೈಸೂ ಪ್ರೆಸೆನ್ಸ್, ಫಸ್ಟ್ ಎವರ್ ರೆವಲ್ಯೂಷನ್ ಇನ್ ಡೈಮಂಡ್ ಇಂಡಸ್ಟ್ರಿ. ಎಕ್ಸ್ಚೇಂಜ್ ಯೋರ್ ಓಲ್ಡ್ ಡೈಮಂಡ್ ಜುವೆಲ್ಸ್ ಟು ನ್ಯೂ ನ್ಯಾಚುರಲ್ ಡೈಮಂಡ್ ಜುವೆಲ್ಸ್. ವಜ್ರಂ, ಡೈಮಂಡ್ಸ್ ಫಾರ್ ಎವ್ರಿ ಒನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್. ಗೆಟ್ ಸರ್ಟಿಫೈಡ್ ಯೋರ್ ಓಲ್ಡ್ ಡೈಮಂಡ್ಸ್ ಆನ್ ಸ್ಪಾಟ್, ಅಬ್ಸೊಲ್ಯೂಟ್ಲಿ ಫ್ರೀ. ಆಫರ್ ವ್ಯಾಲಿಡ್ ಫ್ರಮ್ 9th to 25th September 2026. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್. ಕಲೆಕ್ಷನ್ ಸ್ಟಾರ್ಟ್ ಫ್ರಮ್ 5,000 ಆನ್ವರ್ಡ್ಸ್. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ ರೋಡ್, ಮೈಸೂರ್.
19: KNC ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದ ಅಭ್ಯರ್ಥಿಗಳಿಂದ GNM ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425688383, ಮೊಬೈಲ್ ನಂಬರ್ 9880995502 ಅಥವಾ 9591595370.
20: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
21: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ

0: ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
1: ಅಲ್ಲೇ ತಗೊಳ್ಳೋಣ, ನಮ್ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
0: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
1: ಖಂಡಿತ ಆಯುಷು, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
0: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಈಗ ನಿಮಗೆ 4x2 ಡಿಜಿಟಲ್ ವೆಟ್ರಿಫೈಡ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಕೇರಳ ಕುಶಾಲನಗರ ಮೈಸೂರು ರೇಟ್ ನಲ್ಲಿ ಸಿಗಲಿದೆ ಗೋಣಿಕೊಪ್ಪಲಿನಲ್ಲಿ. ಪ್ರಾಜೆಕ್ಟ್ ಆರ್ಡರ್ ಗಳಿಗೆ ಸ್ಪೆಷಲ್ ಬೆಸ್ಟ್ ರೇಟ್. ಜಾಗ್ವಾರ್, ಪ್ಯಾರಿವೇರ್, ಸರಾ ಸ್ಯಾನಿಟರಿ ವೇರ್ ಅಂಡ್ ಬಾತ್ ಫಿಟ್ಟಿಂಗ್ ರೀಸನಬಲ್ ರೇಟ್ ನಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
0: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ರೂ ಕೇಳ್ತಾರೆ, ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಇಂತಹ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
2: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
5: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7 ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರ್ತಮಾಡ ಪುನೀತ್. ಕಾಲ್ 9606048734.
0: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
1: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
0: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
0: ಗೋಣಿಗೊಪ್ಪದ ಲೋಪಮುದ್ರಾ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಸಂಜೆ 5 ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಸಂಜೆ 5 ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರಾ ಹಾಸ್ಪಿಟಲ್ಸ್, ಗೋಣಿಗೊಪ್ಪ. ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
6: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
2: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದ್ದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
6: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
0: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
6: ಹಲೋ.

0: ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ, ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ಕೈಂಜತಿಂಗ ನಾಳಂಕೆ ನುಪ್ಪದಾಲ ಮರಣಪಟ್ಟ ಪಾಲಿಬೆಟ್ಟ ಪಕ್ಕತ್ರ ಮೇಕರು ನಿವಾಸಿ ನೆಲ್ಲಮಕ್ಕಡ ಪೂವಯ್ಯ ಟಿಪ್ಪು ಅಂಡ ಮಾದ ಕಾರ್ಯದಿನ ಇದೇ ನಾಳಂಕೆ ಎಂಬದಾಂಗ್ ಪದನಾಚೆ ಪೋಲ್ 11 ಗಂಟೆಗೆ ಪಾಲಿಬೆಟ್ಟ ಅನುಗ್ರಹ ಹಾಲ್ ನಡೆಸುವಕ್ಕ ಏರ್ಪಾಡು ಮಾಡಿತ್ತು. ಆನನಗುಂಡ್ ಊರು ಕೇರಿಕಾರ ನೆರೆ ಕರೆಕಾರ ಬೆಂದು ಚಂಗಾದಿಯ ಒಕ್ಕಕಾರ ಪಿಂಗ ಕಾಗದಾಯ ಚಿತ್ತು ಎತ್ತವು ಇದನ್ನೇ ತಂಗಡ ತಕ್ಕಾರ ಅಂದ ಗ್ಯಾನ ಮಾಡಿ ಎಂದು ಬಂದಿತ್ತು. ಸಾಕಾರ ತರೊಂಡೊಂದು ಪೊಣ್ಣು ನೆಲ್ಲಮಕ್ಕಡ ರೇವತಿ ಪೂವಯ್ಯ ಮೋವೋ ವಕೀಲನಾನ ಮಾದಯ್ಯ ಜಫ್ರಿ ಮೈಮ ಕರುಮಕ್ಕ ಪಿಂಗ ಒಕ್ಕಕಾರ.
3: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿವನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್ ಇದೇ September 9-25. ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
4: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
4: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
1: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
5: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕು ಪತ್ಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ ರಾ ಜಾಕಿ, ಲೂಯಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗುಣಗೋಪ. September 3 ಮರಣಪಟ್ಟ ಕೋಕೇರಿ ಗ್ರಾಮತ್ರ ರಿಟೈರ್ಡ್ ಸುಬೇದಾರ್ ಚೇನಂಡ ಚೋಟು ಕಾರ್ಯಪ್ಪ ಎಂಡ ಮಾದ ಕಾರ್ಯತ್ನ ಒಕ್ಕತ್ಲು ಶುಭ ಕಾರ್ಯ ಉಳ್ಳಾನ ಉಂಡ್ ಬೆರಿಯ ಅಣಚೆಂಗಿ ನಾಳೆ 14:00 ಕೋಕೇರಿ ಗ್ರಾಮತ್ಲುಳ್ಳ ಎಂಡ ಸ್ವಂತ ಮನೆಯಲ್ಲಿ ಬೆಚ್ಚಂಡಿತು. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿತು ಬರೋನುಂದ್ ಎಂಡ ಸಂಸಾರಕಾರ ಪಿಂಗ ಚೇನಂಡ ಒಕ್ಕಕಾರ ಕಟ್ಟಂಡಿತು.
0: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಅಮ್ಮತ್ತಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 9. ನಾಳೆ ಬುಧವಾರ ಪೂರ್ವಾಹ್ನ 10:00 ಅಮ್ಮತ್ತಿ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಐನಂಡ ಕೆ ಅಯ್ಯಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸರ್ವ ಸದಸ್ಯರಿಗೂ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸದಸ್ಯರೆಲ್ಲ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
7: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
8: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
7: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
9: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ,
11: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತಂದಾಗ ಆಗುವ ಒಂದು ಭಾವನೆ.

ಇದೊಂದು ಪ್ರಕಟಣೆ. ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. 2025-26 ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ ಇವರಿಂದ ಪಡೆದು 15 ಒಳಗಾಗಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಯನ್ನು ಜಂಟಿ ನಿರ್ದೇಶಕರ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ ಇಲ್ಲಿಂದ ಪಡೆದುಕೊಳ್ಳುವಂತೆ ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಕೊಡಗು, ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಶ್ರೋತೃಗಳೇ, ಈ ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಅವಲೋಕನ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಅವಲೋಕನ ವಿಷಯ ಸುಸ್ಥಿರ ಗ್ರಾಮಗಳ ಯೋಜನೆಯ ಮೂಲಕ ಅಭಿವೃದ್ಧಿಯ ಹಾದಿಯಲ್ಲಿ ದೇಶದ ಗಡಿ ಗ್ರಾಮಗಳು. ಬರೆದವರು ಅಭಯ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಭಾರತದ ಅಂತಾರಾಷ್ಟೀಯ ಗಡಿ ಪ್ರದೇಶಗಳಲ್ಲಿನ ಗ್ರಾಮಗಳನ್ನು ದೇಶದ ಅತ್ಯಂತ ಮೊದಲನೆಯ ಹಾಗೂ ಆಯಕಟ್ಟಿನ ಸಮುದಾಯಗಳನ್ನಾಗಿ ಸಬಲೀಕರಣಗೊಳಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರದ ಸುಸ್ಥಿರ ಗ್ರಾಮಗಳ ಕಾರ್ಯಕ್ರಮವು ಮಹತ್ವದ ಮೈಲಿಗಲ್ಲಾಗಿದೆ. ಭೌಗೋಳಿಕವಾಗಿ ದುರ್ಗಮವಾಗಿರುವ ಜೊತೆಗೆ ಮೂಲಸೌಕರ್ಯಗಳ ಕೊರತೆ ಹಾಗೂ ನಿರುದ್ಯೋಗದಿಂದಾಗಿ ಗಡಿ ಗ್ರಾಮಗಳಿಂದ ಜನರು ನಗರಗಳಿಗೆ ವಲಸೆ ಹೋಗುತ್ತಿರುವುದು ಹಲವು ದಶಕಗಳ ಸಮಸ್ಯೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಗಡಿ ಭಾಗದ ಜನರೇ ದೇಶದ ರಕ್ಷಣೆಯ ಪ್ರಥಮ ಕಾವಲುಗಾರರು ಮತ್ತು ಸೇನೆಯ ಕಣ್ಣು ಕಿವಿಗಳು ಎಂಬ ಪರಿಕಲ್ಪನೆಯೊಂದಿಗೆ ಅವರನ್ನು ಸಾಮಾಜಿಕವಾಗಿ, ಡಿಜಿಟಲ್ ಆಗಿ ಮತ್ತು ಆರ್ಥಿಕವಾಗಿ ಸಶಕ್ತಗೊಳಿಸಲು ಈ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಭಾರತವು ಸುಮಾರು 15,000 ಕಿಲೋಮೀಟರ್ಗೂ ಹೆಚ್ಚಿನ ಅಂತಾರಾಷ್ಟೀಯ ಭೂಗಡಿಯನ್ನು ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ, ನೇಪಾಳ, ಮ್ಯಾನ್ಮಾರ್, ಭೂತಾನ್ ಮತ್ತು ಅಫ್ಘಾನಿಸ್ತಾನಗಳೊಂದಿಗೆ ಹಂಚಿಕೊಂಡಿದೆ. 1999ರ ಕಾರ್ಗಿಲ್ ನುಸುಳುಕೋರರ ಸುಳಿವನ್ನು ಸೇನೆಗಿಂತ ಮೊದಲು ನೀಡಿದ್ದು ಇದೇ ಗಡಿವಾಸಿಗಳು ಎಂಬುದು ಗಡಿ ಪ್ರದೇಶಗಳ ಸಮುದಾಯಗಳು ದೇಶದ ಭದ್ರತೆಗೆ ಎಷ್ಟು ಪ್ರಮುಖ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ದಿಸೆಯಲ್ಲಿ 1980ರ ದಶಕದಲ್ಲಿ ಆರಂಭವಾದ ಗಡಿ ಪ್ರದೇಶ ಅಭಿವೃದ್ಧಿ ಯೋಜನೆಯ ಯಶಸ್ವಿ ಅನುಭವದ ಆಧಾರದ ಮೇಲೆ ಈಗಿನ ವೈಬ್ರೆಂಟ್ ವಿಲೇಜಸ್ ಯೋಜನೆ ಮೂಲಕ ಆಯ್ಕೆ ಮಾಡಿದ ಗಡಿ ಗ್ರಾಮಗಳಲ್ಲಿ ಪ್ರತಿಯೊಂದು ಸರ್ಕಾರಿ ಸೌಲಭ್ಯವನ್ನು ತಲುಪಿಸುವ ನಿಟ್ಟನಲ್ಲಿ ಆದ್ಯತೆಯ ಮೇರೆಗೆ ಕೆಲಸ ಮಾಡಲಾಗುತ್ತಿದೆ. ಈ ಯೋಜನೆಯನ್ನು ಎರಡು ಪ್ರಮುಖ ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಮೊದಲ ಹಂತವಾದ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ 1 ಅನ್ನು 2023ರಲ್ಲಿ ಅರುಣಾಚಲ ಪ್ರದೇಶದ ಅತ್ಯಂತ ಪೂರ್ವದ ಗಡಿ ಗ್ರಾಮವಾದ ಕಿಬಿಥೋದಲ್ಲಿ ಅಧಿಕೃತವಾಗಿ ಚಾಲನೆಗೊಳಿಸಲಾಯಿತು. 1962ರ ಭಾರತ ಚೀನಾ ಯುದ್ಧದ ನೆನಪುಗಳನ್ನು ಹೊತ್ತಿರುವ ಈ ಪ್ರದೇಶದಿಂದ ಯೋಜನೆಯನ್ನು ಆರಂಭಿಸಿದ್ದು ಗಡಿ ಭಾಗದ ತುದಿಗೆ ಅಭಿವೃದ್ಧಿಯನ್ನು ತಲುಪಿಸುವ ಸರ್ಕಾರದ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿದೆ. ಉತ್ತರ ಗಡಿಭಾಗದ ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ 5 ಗಡಿ ಗ್ರಾಮಗಳಲ್ಲಿ ಮೂಲಸೌಕರ್ಯ, ಹವಾಮಾನ ವೈಪರೀತ್ಯ ತಡೆ

ಂತಹ ರಸ್ತೆಗಳು, ಸೇತುವೆಗಳು, ವಿದ್ಯುತ್, ಕುಡಿಯುವ ನೀರು ಮತ್ತು ಸಂಪರ್ಕ ಜಾಲವನ್ನು ವಿಸ್ತರಿಸಲು ಈ ಹಂತದಲ್ಲಿ ಆದ್ಯತೆ ನೀಡಲಾಗಿದೆ. ಇದರ ಯಶಸ್ಸಿನ ನಂತರ ದೇಶದ ಉಳಿದ ಎಲ್ಲಾ ಅಂತಾರಾಷ್ಟೀಯ ಗಡಿಗ್ರಾಮಗಳಿಗೂ ಈ ಮಾದರಿಯನ್ನು ವಿಸ್ತರಿಸುವ ಉದ್ದೇಶದಿಂದ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ 2 ಅನ್ನು ಅನುಮೋದಿಸಲಾಗಿದೆ. ಅಸ್ಸಾಂ ಸಿಲ್ಚಾರ್ ಬಳಿಯ ನಾಥನ್ಪುರದಲ್ಲಿ ಚಾಲನೆ ಪಡೆದ ಈ ಎರಡನೇ ಹಂತವು ಗೃಹ ಸಚಿವಾಲಯದ ಸಂಪೂರ್ಣ ಕೇಂದ್ರ ವಲಯ ಯೋಜನೆಯಾಗಿ ಜಾರಿಯಲ್ಲಿತ್ತು. ಅಸ್ಸಾಂ, ಬಿಹಾರ, ಗುಜರಾತ್, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಪಂಜಾಬ್, ರಾಜಸ್ಥಾನ, ತ್ರಿಪುರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಹಾಗೂ ಜಮ್ಮು ಕಾಶ್ಮೀರ ಸೇರಿದಂತೆ 15 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ ಗಡಿಬ್ಲಾಕ್ಗಳಲ್ಲಿನ ಸಾವಿರಾರು ಗ್ರಾಮಗಳನ್ನು ಒಳಗೊಂಡಿದೆ. ಈ ಹಂತದಲ್ಲಿ ಗಡಿ ಅಪರಾಧಗಳನ್ನು ತಡೆಯುವುದು ಮತ್ತು ತಡೆಗೋಡೆಯಂತಿರುವ ಸುಭದ್ರ ಗಡಿ ಸಮುದಾಯಗಳನ್ನು ನಿರ್ಮಿಸುವುದಕ್ಕೆ ವಿಶೇಷ ಒತ್ತು ನೀಡಲಾಗಿದೆ. ಈ ಯೋಜನೆಯಡಿ ಗಡಿ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವುದರ ಜೊತೆಗೆ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ನೀಡಲು ಹಬ್ ಮತ್ತು ಸ್ಪೋಕ್ ಮಾದರಿಯಲ್ಲಿ ಜೀವನಾಧಾರ ಚಟುವಟಿಕೆಗಳನ್ನು ಉತ್ತೇಜಿಸಲಾಗುತ್ತಿದೆ. ಒಂದು ಬ್ಲಾಕ್ ಒಂದು ಉತ್ಪನ್ನ ಪರಿಕಲ್ಪನೆಯಡಿ ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನ, ಸಣ್ಣ ಉದ್ದಿಮೆಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರ ಸಂಘಗಳ ಮೂಲಕ ಯುವಕರು ಮತ್ತು ಮಹಿಳೆಯರಿಗೆ ಸ್ವಾವಲಂಬನೆ ಒದಗಿಸಲಾಗುತ್ತಿದೆ. ಇದರ ಜೊತೆಗೆ ಪ್ರೇಕ್ಷಣೀಯ ತಾಣಗಳು, ಸಾಹಸ ಪ್ರವಾಸೋದ್ಯಮ, ಪರಿಸರ ರೆಸಾರ್ಟ್ಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ನಿರ್ಮಿಸುವ ಮೂಲಕ ಪ್ರವಾಸೋದ್ಯಮವನ್ನು ಆದಾಯದ ಪ್ರಮುಖ ಮೂಲವನ್ನಾಗಿ ಬೆಳೆಸಲಾಗುತ್ತಿದೆ. ಗಡಿಯಲ್ಲಿ ನಿಯೋಜನೆಗೊಂಡಿರುವ ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ನಂತಹ ಭದ್ರತಾ ಪಡೆಗಳು ಸ್ಥಳೀಯ ರೈತರಿಂದಲೇ ಅಗತ್ಯ ಧಾನ್ಯ, ಹಾಲು, ತರಕಾರಿ ಮತ್ತು ಮೊಟ್ಟೆಗಳನ್ನು ನೇರವಾಗಿ ಖರೀದಿಸುತ್ತಿರುವುದು ಗಡಿವಾಸಿಗಳಿಗೆ ಮನೆ ಬಾಗಿಲಲ್ಲೇ ಸ್ಥಿರ ಮಾರುಕಟ್ಟೆ ಒದಗಿಸಿದೆ. ಇದರ ಜೊತೆಗೆ ವಿಕಸಿತ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮದಡಿ ದೇಶದ ನಾನಾ ಭಾಗಗಳ ನೂರಾರು ಯುವ ಸ್ವಯಂ ಸೇವಕರು ಗಡಿಗ್ರಾಮಗಳಲ್ಲಿ ವಾಸ್ತವ್ಯ ಹೂಡಿ ಸ್ಥಳೀಯ ಜನರೊಂದಿಗೆ ಸಾಂಸ್ಕೃತಿಕ ವಿನಿಮಯ ಮತ್ತು ಸಮುದಾಯ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ರಸ್ತೆ ಸಂಪರ್ಕ, ಸ್ಮಾರ್ಟ್ ತರಗತಿಗಳು, ಆಸ್ಪತ್ರೆಗಳು, ಮೊಬೈಲ್ ಟವರ್ಗಳು ಹಾಗೂ ಡಿಜಿಟಲ್ ಸೇವೆಗಳು ಗಡಿಗ್ರಾಮಗಳನ್ನು ತಲುಪುತ್ತಿರುವುದರಿಂದ ಪ್ರತ್ಯೇಕತೆಯ ಭಾವನೆ ದೂರವಾಗುತ್ತಿದೆ. ಗಡಿ ಭಾಗದಲ್ಲಿ ಸುಧಾರಿಸುತ್ತಿರುವ ಈ ಮೂಲಸೌಕರ್ಯ ಹಾಗೂ ಜೀವನ ಮಟ್ಟದ ಫಲವಾಗಿ ಅರುಣಾಚಲ ಪ್ರದೇಶದ ಕುರುಂಗ್ ಕುಮೆ ದಿಬಾಂಗ್ ವ್ಯಾಲಿ ಮತ್ತು ಶಿ ಯೋಮಿ ಜಿಲ್ಲೆಗಳ ಗಡಿಗ್ರಾಮಗಳಲ್ಲಿ ಹಿಂದೆ ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗಿದ್ದ ಕುಟುಂಬಗಳು ಮತ್ತೆ ತಮ್ಮ ತವರು ಗ್ರಾಮಗಳಿಗೆ ಹಿಂತಿರುಗುತ್ತಿವೆ. ಆದ್ದರಿಂದ ಸುಭದ್ರ, ಸ್ವಾವಲಂಬಿ ಹಾಗೂ ಅಭಿವೃದ್ಧಿ ಹೊಂದಿದ ಗಡಿ ಸಮುದಾಯಗಳನ್ನು ನಿರ್ಮಿಸುವ ಮೂಲಕ 2047ರ ವೇಳೆಗೆ ವಿಕಸಿತ ಭಾರತದ ಕನಸನ್ನು ನನಸು ಮಾಡಲು ಈ ಸುಸ್ಥಿರ ಗ್ರಾಮಗಳ ಯೋಜನೆ ಸದೃಢ ಅಡಿಪಾಯ ಹಾಕುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: The number you've dialed is currently busy. Kindly try again. ಇಷ್ಟೊತ್ತಿನಿಂದ
2: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಆಕಾಶವಾಣಿ ಮಡಿಕೇರಿ, ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಂದ್ರೆ ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಎಲ್ ನೀನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ದಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾ ಅಜಯ್ ಧರಂ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಎಸ್ ಸಾರಿಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086 ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನೀನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರುಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ, ರಾಗಿ ಬಿತ್ತನೆ ಪ್ರದೇಶವೂ ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ ನೀಡಿದ್ದಾರೆ. ಆಹಾರ ಮತ್ತು ಔಷಧಿಗಳನ್ನು ಖರೀದಿಸುವ ಮೊದಲು ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಈವರೆಗೆ 3 ಕೋಟಿ ರೂಪಾಯಿ ಮೌಲ್ಯದ ಆಹಾರ ಮತ್ತು ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಇಂದು ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಮಂಡಳಿ ಬೆಂಗಳೂರಿನ ಆಹಾರ ಸಂಗ್ರಹಣೆ ಮತ್ತು ಸರಬರಾಜು ಘಟಕಗಳಲ್ಲಿ ದಾಳಿ ನಡೆಸಿ ಸುಮಾರು 1,40,00,000 ರೂಪಾಯಿ ಅಧಿಕ ಮೌಲ್ಯದ ಅವಧಿ ಮೀರಿದ ಹಾಗೂ ತಪ್ಪಾಗಿ ಬ್ರ್ಯಾಂಡ್ ಮಾಡಲಾದ ಆಹಾರ ಉತ್ಪನ್ನಗಳು ಹಾಗೂ ಔಷಧಿಗಳನ್ನು ವಶಪಡಿಸಿಕೊಂಡಿದೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಬಗ್ಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ

0: ಸಂಕಷ್ಟದ ಸ್ಥಿತಿಯಲ್ಲಿ 6,000 ಕ್ಯೂಸೆಕ್ ನೀರು ಹರಿಸುವುದು ಅಸಾಧ್ಯ ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ಕುಳಿತು ಆದೇಶ ನೀಡುವ ಪ್ರಾಧಿಕಾರಗಳ ಕಾರ್ಯವೈಖರಿಯನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇಸ್ರೋ ಸಾಧನೆ ದೇಶದ ಹೆಮ್ಮೆಯಾಗಿದ್ದು, ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ದಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರಂ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಜಿಎಸ್ಎಲ್ವಿ F-17 EOS-5 ಉಡಾವಣೆ ಹಿನ್ನೆಲೆಯಲ್ಲಿ ಇಂದು ಇಸ್ರೋ ಅಧ್ಯಕ್ಷ ಹಾಗೂ ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಡಾ ವಿ ನಾರಾಯಣನ್ ಅವರನ್ನು ಸಚಿವರು ಅಭಿನಂದಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೂರವಾಣಿ ಮೂಲಕ ಇಸ್ರೋ ಅಧ್ಯಕ್ಷರನ್ನು ಹಾಗೂ ಇಡೀ ತಂಡದ ಸಾಧನೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಇಸ್ರೋ ಮತ್ತು ಕರ್ನಾಟಕ ಸರ್ಕಾರದ ನಡುವಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳಕ್ಕೆ ಇಟಲಿಯ ರಾಯಭಾರಿಯಾಗಿರುವ ಆಂಟೋನಿಯಾ ಬಾರ್ತೋಲಿ ಹಾಗೂ ಬೆಂಗಳೂರಿನ ಇಟಲಿ ಕಾನ್ಸುಲ್ ಜನರಲ್ ಜಿಯಾಂಡೋ ಮೆನಾಕೊ ಮಿಲಾನೋ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಬೆಂಗಳೂರಿನ ಹೊರಭಾಗದಲ್ಲಿ ಕೃಷಿ, ಆಹಾರ ಮತ್ತು ತ್ಯಾಜ್ಯದಿಂದ ಇಂಧನ ತಯಾರಿಸುವ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವುದು, ಸಮಗ್ರ ಮತ್ತು ಸಮರ್ಥ ನಗರ ಸಂಚಾರ ನಿರ್ವಹಣೆಗಾಗಿ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದಲ್ಲಿ ಪರಿಣತಿ ಹೊಂದಿರುವ ಇಟಲಿಯ ಕಂಪನಿಗಳ ಸೇವೆಗಳನ್ನು ಸಾರಿಗೆ ಕ್ಷೇತ್ರದಲ್ಲಿ ಬಲಗೊಳಿಸಿಕೊಳ್ಳುವಂತೆ ಪ್ರಸ್ತಾಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರಗಳಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಭವಿಷ್ಯದ ನಗರೀಕರಣಕ್ಕೆ ತಕ್ಕಂತೆ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸುವ ನಿಟ್ಟಿನಲ್ಲಿ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ನಗರ ಭೂ ಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸುಗಮ ಜನಸಂಚಾರ, ವೇಗದ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನವೀನ ಸಾರಿಗೆ ವ್ಯವಸ್ಥೆಗಳನ್ನು ಅಳವಡಿಸುವ ಕುರಿತು ಚರ್ಚಿಸಲಾಯಿತು. ಮೆಟ್ರೋ, ಬಸ್, ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ಮೇಲೆ ಉತ್ತಮ ಸಮನ್ವಯ ಮತ್ತು ಸಂಪರ್ಕ ಕಲ್ಪಿಸುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು. ಬಳಿಕ ಅವರು ಮೈಸೂರಿನಲ್ಲಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಅಂತಾರಾಷ್ಟೀಯ ದರ್ಜೆಯ ಚಿತ್ರನಗರಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇದೇ ಮೊದಲ ಬಾರಿಗೆ ಪ್ರವಾಸೋದ್ಯಮ ಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿರುವ ಸಂಸ್ಥೆಗಳು, ಉದ್ಯಮಿಗಳು ಹಾಗೂ ವ್ಯಕ್ತಿಗಳನ್ನು ಗುರುತಿಸಲು ಕರ್ನಾಟಕ ಟೂರಿಸಂ ಅವಾರ್ಡ್ಸ್ 2026 ಆಯೋಜಿಸಲಾಗುತ್ತಿದೆ ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇದೇ 17ರವರೆಗೆ ನಾಮನಿರ್ದೇಶನಕ್ಕೆ ಅರ್ಜಿ ಸಲ್ಲಿಸಬಹುದು. ಇದೇ 27ರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಲಿದೆ. ಪ್ರಶಸ್ತಿಗಳ ಆಯ್ಕೆಗೆ ಉದ್ಯಮ ಕ್ಷೇತ್ರದ ಹಿರಿಯರು, ವಿಷಯ ತಜ್ಞರು ಹಾಗೂ ಸಂಬಂಧಿತ ಪ್ರತಿನಿಧಿಗಳನ್ನು ಒಳಗೊಂಡ ಸ್ವತಂತ್ರ ಸ್ಕ್ರೀನಿಂಗ್ ಸಮಿತಿ ಕಾರ್ಯನಿರ್ವಹಿಸಲಿದೆ. ಬೆಂಗಳೂರು ನಗರದಲ್ಲಿ ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಹಾಗೂ ವಾಹನ ಸಂಚಾರ ಸುಗಮಗೊಳಿಸುವ ಉದ್ದೇಶದಿಂದ 5 ಪ್ರಮುಖ ಫ್ಲೈಓವರ್ ಹಾಗೂ ಎಲಿವೇಟೆಡ್ ಕಾರಿಡಾರ್ಗಳಲ್ಲಿ ವಿವಿಧ ವರ್ಗದ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿರುವ ನಿರ್ಬಂಧಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲು ಬೆಂಗಳೂರು ಸಂಚಾರ ಪೊಲೀಸರು ನಿರ್ಧರಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಂಚಾರ ನಿರ್ಬಂಧಗಳನ್ನು ಜಾರಿಗೊಳಿಸಿದ ಬಳಿಕ ಬಿಜಿಎಸ್ ಫ್ಲೈಓವರ್, ಪೀಣ್ಯ ಫ್ಲೈಓವರ್ ಮತ್ತು ಡಬಲ್ ಡೆಕ್ಕರ್ ಫ್ಲೈಓವರ್ಗಳಲ್ಲಿ ಸಂಚಾರವು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯುತ್ತಿರುವುದು ಕಂಡುಬರುತ್ತಿದೆ ಎಂದು ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಸರಕು ವಾಹನಗಳಿಗೆ ನಿರ್ಬಂಧ ಮುಂದುವರಿಯಲಿದೆ. ಇದೇ 11ರಿಂದ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಕಾರಿಡಾರ್ನಲ್ಲೂ ಹಂತ ಹಂತವಾಗಿ ನಿರ್ಬಂಧ ಜಾರಿಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೊಬೈಲ್ ಫೋನ್ ಬಳಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಇಂದು ಅವರನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ

ಮುಂದೆ ಹಾಜರುಪಡಿಸಲಾಗಿದೆ. ಈ ಪ್ರಕರಣದಲ್ಲಿ ಸೆಲ್ ಹಂಚಿಕೊಳ್ಳುತ್ತಿದ್ದ ಪ್ರತಾಪ್ ಮೊದಲನೇ ಆರೋಪಿಯಾದರೆ ಪ್ರಜ್ವಲ್ ರೇವಣ್ಣ ಎರಡನೇ ಆರೋಪಿ ಎಂದು ಪರಿಗಣಿಸಲಾಗಿದೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಸಿಐಡಿ ಮೂರನೇ ನೋಟಿಸ್ ಜಾರಿ ಮಾಡಿದೆ. ಪದೇ ಪದೇ ಸಮನ್ಸ್ ಜಾರಿ ಮಾಡಿದರೂ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲು ಪೊಲೀಸರು ಸಿದ್ದತೆ ನಡೆಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ಮುಂದುವರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಿ ವಾಹನಗಳ ಸಂಚಾರದ ಮೇಲೆ ಅರಣ್ಯ ಇಲಾಖೆ ನಿರಂತರ ನಿಗಾ ವಹಿಸಿದೆ. ಸಫಾರಿ ವಾಹನಗಳ ಸಂಚಾರದ ಮೇಲೆ ನಿಗಾ ವಹಿಸುವ ಜೊತೆಗೆ ವನ್ಯಜೀವಿಗಳ ಚಲನವಲನದ ಮೇಲೆ ಹೆಚ್ಚಿನ ಗಮನ ಹರಿಸಲು ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ವಾಹನಗಳು ಸಂಚರಿಸುವ ಮಾರ್ಗ

ಸಂಚಾರದ ಮೇಲೆ ಅರಣ್ಯ ಇಲಾಖೆ ನಿರಂತರ ನಿಗಾ ವಹಿಸಿದೆ. ಸಫಾರಿ ವಾಹನಗಳ ಸಂಚಾರದ ಮೇಲೆ ನಿಗಾ ವಹಿಸುವ ಜೊತೆಗೆ ವನ್ಯಜೀವಿಗಳ ಚಲನವಲನದ ಮೇಲೆ ಹೆಚ್ಚಿನ ಗಮನ ಹರಿಸಲು ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ವಾಹನಗಳು ಸಂಚರಿಸುವ ಮಾರ್ಗ, ವೇಗ ಸೇರಿದಂತೆ ವಿವಿಧ ಮಾಹಿತಿಯನ್ನು ಜಿಪಿಎಸ್ ಮೂಲಕ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ. ವನ್ಯಜೀವಿಗಳ ಸುರಕ್ಷತೆ ಹಾಗೂ ಪ್ರವಾಸಿಗರ ಹಿತದೃಷ್ಟಿಯಿಂದ ಜಿಪಿಎಸ್ ಅಳವಡಿಸಲಾಗಿದೆ ಎಂದು ಗೋಪಾಲಸ್ವಾಮಿ ಬೆಟ್ಟ ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇಕೆವೈಸಿ ಮಾಡಿಸಿದ್ದ ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇಕೆವೈಸಿ ದೃಢಪಡಿಸಿಕೊಳ್ಳುವಂತೆ ಸೂಚಿಸಿದೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಬೀದಿ ದೀಪಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿ ದೋಷ ಕಂಡು ಬಂದ ಕೂಡಲೇ ದುರಸ್ತಿ ಕೈಗೊಳ್ಳಬೇಕು ಎಂದು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾ ಅಜಯ್ ಧರಂ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಐ ಸಾರಿಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.30. ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ.

0: ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ಶಿವಪ್ರಸಾದ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.
1: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
3: ಇದು ಯಾರ ನಂಬರ್?
2: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
2: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
3: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
2: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ.
4: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
5: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ. ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
4: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
6: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
1: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
0: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಆತ್ಮೀಯ ಕಾಫಿ ಬೆಳೆಗಾರರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ನಿವೃತ್ತ ಮಣ್ಣು ವಿಜ್ಞಾನಿಗಳಾದಂಥ ಡಾಕ್ಟರ್ ಪಿ ಶಿವಪ್ರಸಾದ್ ಅವರು. ನಮಸ್ಕಾರ ಡಾಕ್ಟರ್ ಶಿವಪ್ರಸಾದ್ ಅವರೇ.
3: ನಮಸ್ಕಾರ.
2: ಮೊದಲಿಗೆ ಕಾಫಿ ಬೆಳೆನಲ್ಲಿ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ?
3: ನಮ್ಮಲ್ಲಿ ಕಾಫಿ ಬೆಳೆಯುವ ಪ್ರದೇಶ ಎಲ್ಲ ಮಲ್ನಾಡ್ ಅಂತ ಹೇಳ್ತೀವಿ, ಅಂದರೆ ಗುಡ್ಡ ಪ್ರದೇಶಗಳಲ್ಲಿ
2: ಬೆಳೀತೀವಿ.
3: ಘಟ್ಟ ಪ್ರದೇಶದಲ್ಲಿ ಮಳೆಗಾಲ ಜಾಸ್ತಿ ಇಲ್ಲಿ, ಹಾಗಾಗಿ ವರ್ಷಕ್ಕೆ ಬೀಳೋ ಮಳೆ ಸುಮಾರು 3-4 ತಿಂಗಳಲ್ಲಿ 70% ಮಳೆ ಬರುತ್ತೆ. ಹಾಗಾಗಿ ಕಾಫಿ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಅಂಶ ಮತ್ತು ಮೆಗ್ನೀಷಿಯಂ ಅಂಶ ಕರಗಿ ಮಳೆ ನೀರಲ್ಲಿ ಇಂಗಿ ಹೊರಟೋಗ್ತದೆ ಇಲ್ಲ ಹರಿದೋಗ್ತದೆ. ಆಗ ಮಣ್ಣಿನಲ್ಲಿ ಕಬ್ಬಿಣದ ಅಂಶ, ಐರನ್ ಅಂತ ಹೇಳ್ತೀವಿ, ಮತ್ತು ಅಲ್ಯೂಮಿನಿಯಂ ಅಂಶ ಇದ್ರದ್ದು ಪ್ರಮಾಣ ಹೆಚ್ಚಾಗ್ಬಿಡ್ತದೆ. ಅದು ಹೆಚ್ಚಾದಾಗ ಏನಾಗ್ತದೆ, ಕಾಫಿ ತೋಟದ ಮಣ್ಣುಗಳು ಹುಳಿ ಆಗ್ತದೆ, ಅಂದರೆ ರಸಸಾರ ಕಮ್ಮಿ ಆಗಿಬಿಡ್ತದೆ,
2: ಅಂದರೆ ಆಮ್ಲೀಯ ಆಗ್ತದೆ.
3: ಇದು ತೋಟಗಳಲ್ಲಿ ಸಾಮಾನ್ಯವಾಗಿ ಪಿ ಎಚ್ ಅಂತ ಏನು ಹೇಳ್ತೀವಿ, ಅದು 6-6.2 ಇದ್ದರೆ ಅಥವಾ 6.1-6.2 ಇದ್ದರೆ ಅದು ಸೂಕ್ತವಾದ ಮಣ್ಣು ಅಂತ ಹೇಳ್ತೀವಿ. ಮಳೆ ಬಿದ್ದು ಏನಾಗ್ತದೆ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಂಶ ನೀರಿನಲ್ಲಿ ಕರಗೋದಾಗ ಈ ಪಿ ಎಚ್ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ ಕಾಫಿ ಮಣ್ಣಲ್ಲಿ, ಅಂದರೆ ಸಾಮಾನ್ಯವಾಗಿ 6 ಕೆಳಗೆ ಬರುತ್ತೆ. ಬೆಳೆಗಾರರು ಯಾರಲ್ಲಿ 100 ಜಾಸ್ತಿ ಮಳೆ ಆಗುತ್ತೆ ಅವರು 2 ವರ್ಷಕ್ಕೊಂದ್ಸಲಿ ಮಣ್ಣು ಪರೀಕ್ಷೆ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು 100 ಕಮ್ಮಿ ಮಳೆ ಆಗೋಂಥ ಕಾಫಿ ತೋಟಗಳಲ್ಲಿ 3 ಮಣ್ಣು ಪರೀಕ್ಷೆ ಮಾಡಿದ್ರೆ ಸಾಕು. ಮತ್ತು ಇನ್ನು ಕೆಲವು ಕಾಫಿ ಬೆಳೆಯುವಂಥ ಪ್ರದೇಶಗಳಲ್ಲಿ 150 ಹೆಚ್ಚು ಮಳೆ ಬರೋ ಸಾಧ್ಯತೆಗಳು ಇದೆ. ಅಲ್ಲಿ ಪ್ರತಿ ವರ್ಷ ಬರೀ ಪಿ ಎಚ್ ಒಂದನ್ನ ಮತ್ತೆ 3 ಅದರಲ್ಲಿರೋ ಪೋಷಕಾಂಶಗಳನ್ನ ಪರೀಕ್ಷೆ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಈ ಮಣ್ಣನ್ನು ಪರೀಕ್ಷೆ ಮಾಡಿ ಯಾವ ಮಣ್ಣಿಗೆ ಪಿ ಎಚ್ ಆಧಾರದ ಮೇಲೆ ಎಷ್ಟು ಸುಣ್ಣ ಅಂದರೆ ಅಗ್ರಿಕಲ್ಚರ್ ಲೈಮು ಅಥವಾ ಡೆವಲಪ್ಮೆಂಟು ಹಾಕಬೇಕು ಅಂತ ಹೇಳ್ತೀವಿ, ತೋಟದಲ್ಲಿ ಎರಚಬೇಕು. ಇದರಲ್ಲಿ ಏನಾಗ್ತದೆ, ಅಗ್ರಿಕಲ್ಚರ್ ಲೈಮನ್ನು ಮೊದಲನೇ ವರ್ಷ ಹಾಕಿದ್ರೆ 3 ಹಾಕಿದ್ರೆ 3 ಡಾಲಮೈಟ್ ಹಾಕು, ಮತ್ತೆ 6 ಅಗ್ರಿಕಲ್ಚರ್ ಲೈಮ್ ಆ ಥರ ಬದಲು ಮಾಡ್ಕೊಂಡು ಹೋಗಬೇಕು.
2: ಅಂದರೆ ಪ್ರತ್ಯಾಮ್ಲಗಳು ಹೆಚ್ಚಿನ ಮಳೆಯಿಂದ ಬಸ್ತೋಗೋದ್ರಿಂದ ಕಾಫಿ ಬೆಳೆಯುವಂತಹ ಮಣ್ಣು ಆಮ್ಲೀಯ ಆಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಮಣ್ಣು ಪರೀಕ್ಷೆ ಕಡೆಗೆ ಒಂದು ಗಮನವನ್ನು ಇಟ್ಟಿರಲೇಬೇಕಾಗುತ್ತೆ.
3: ಹೌದು,
2: ಸುಣ್ಣವನ್ನು ನೀಡೋದು ಬಹಳ ಮುಖ್ಯ ಅಂತ ತಾವು ಹೇಳಿದ್ರಿ. ಕಾಫಿ ಬೆಳೆಗೆ ಸುಣ್ಣ ನೀಡುವುದರ ಅವಶ್ಯಕತೆ ಏನು ಅಂತೀರ?
3: ಸುಣ್ಣ ನ್ಯಾಚುರಲ್ ಆಗಿ ದೊರೆಯುವಂಥದ್ದು, ಅದು ಏನು ಕೆಮಿಕಲ್ ಇರಲ್ಲ,
2: ಕೃಷಿ ಸುಣ್ಣ
3: ಅಗ್ರಿಕಲ್ಚರ್ ಲೈಮ್ ಅಂತೀವಿ. ಮತ್ತು ಕೆಲವು ಕ್ವಾರಿಗಳಲ್ಲಿ ಡಾಲಮೈಟು ಕೂಡ ಸಿಕ್ಕುತ್ತೆ, ಅದನ್ನು ಪೌಡರ್ ಮಾಡಿ ತರ್ತಾರೆ. ಡಾಲಮೈಟಲ್ಲೂ ಈ ಕೃಷಿ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ಮೆಗ್ನೀಷಿಯಂ ಕಾರ್ಬೊನೇಟ್ ಇರುತ್ತೆ. ಕ್ಯಾಲ್ಸಿಯಂ ಕಾರ್ಬೊನೇಟು 75% ಇರಬೇಕು ಒಳ್ಳೆ ಕೃಷಿ ಸುಣ್ಣ ಇರಬೇಕು ಅಂದರೆ. ಮತ್ತು ಮೆಗ್ನೀಷಿಯಂ ಕಾರ್ಬೊನೇಟ್ ಅಗ್ರಿಕಲ್ಚರ್ ಲೈಮಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೂ ಇರುತ್ತೆ, ಇಲ್ಲ ಅಂತಂದರೆ ಕೆಲವು ಕ್ವಾರಿಲಿ ಬರೋ ಸುಣ್ಣದಲ್ಲಿ ಇರೋದಿಲ್ಲ, ಪರವಾಗಿಲ್ಲ. ಮತ್ತು ಎರಡೂ ಸೇರಿಸಿ ನ್ಯೂಟ್ರಲೈಸೇಷನ್ ವ್ಯಾಲ್ಯೂ ಅಂತ ಟೆಸ್ಟ್ ಮಾಡ್ತೀವಿ ಕಾಫಿ ಟೆಸ್ಟಿಂಗ್ ಲ್ಯಾಬಲ್ಲಿ, 90%ಗಿಂತ ಜಾಸ್ತಿ ಇರಬೇಕು, ಆವಾಗ ಅದು ಒಳ್ಳೆ ಕೃಷಿ ಸುಣ್ಣ ಅಂಥೇಳಿ ನಾವು ಹೇಳ್ತೇವೆ. ಮತ್ತು ಡಾಲಮೈಟ್ ಹಾಕ್ಬೇಕಾದ್ರೆ ಡಾಲಮೈಟಲ್ಲಿ ಮೆಗ್ನೀಷಿಯಂ ಕಾರ್ಬೊನೇಟ್ ಅಂಶ ಜಾಸ್ತಿ ಇರುತ್ತೆ, ಅದರಲ್ಲಿ ಮೆಗ್ನೀಷಿಯಂ ಕಾರ್ಬೊನೇಟು 15%ಗಿಂತ ಜಾಸ್ತಿ ಇರಬೇಕು. ಮತ್ತು ಅದರಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಕೂಡ ಇರುತ್ತೆ. ಕೆಲವು ಕ್ವಾರಿಯಿಂದ ಬರುವಂಥ ಡಾಲಮೈಟ್ಗಳು 36% 38% ಮೆಗ್ನೀಷಿಯಂ ಕಾರ್ಬೊನೇಟ್ ಇರುತ್ತೆ. ಡಾಲಮೈಟಲ್ಲಿ ಬಂದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂಶ ಕಮ್ಮಿ ಆಗ್ತದೆ, 25-30% ಹಂಗಿರುತ್ತೆ ಡಾಲಮೈಟಲ್ಲಿ. ಅದೆರಡು ಸೇರಿಸಿ ನ್ಯೂಟ್ರಲೈಸೇಷನ್ ವ್ಯಾಲ್ಯೂನ ಪರೀಕ್ಷೆ ಮಾಡಿದಾಗ ಅದು ನಿಮಗೆ 80% ಇರಬೇಕಾದವೇ, ಆವಾಗ ಅದು ಒಳ್ಳೆ ಡಾಲಮೈಟ್ ಅಂತೇಳಿ ತಿಳಿಸ್ತೀವಿ.
2: ಕೃಷಿ ಸುಣ್ಣವನ್ನು ಕೊಡಬೇಕು ಅಂತ ಹೇಳಿದ್ರಿ, ಕೃಷಿ ಸುಣ್ಣ ಹೇಗೆ ಕೆಲಸ ಮಾಡುತ್ತೆ ಕಾಫಿ ಬೆಳೆಯುವಂಥ ಪ್ರದೇಶದ ಮಣ್ಣಲ್ಲಿ?
3: ನೀವು ಸುಣ್ಣವನ್ನು ಎರಚಿದಾಗ ತೋಟದಲ್ಲಿ, ಇದು ಏನಕ್ಕೆ ಎರಚಬೇಕು ಅಂತ ಹೇಳ್ತೀವಿ, ಬರೀ ಬಡ್ಡೆಲಿ ಹಾಕಬಾರ್ದು ಅಂತ ಹೇಳ್ತೀವಿ ಕಾಫಿ ಗಿಡಗಳಿಗೆ, ಇಡೀ ಕಾಫಿ ತೋಟದ ಮಣ್ಣು ಅಸಿಡಿಕ್ ಆಮ್ಲೀಯ ಆಗಿರುತ್ತೆ. ಮತ್ತು ನೀವು ಬರೀ ಗಿಡದ ಬುಡದಲ್ಲಿ ಮಾತ್ರ ಸುಣ್ಣ ಹಾಕೊಂಡು ಹೋದರೆ ಹಾಗೇನಾಗುತ್ತೆ, ಗಿಡದ ಬುಡದಲ್ಲಿ ಇರುವಂಥ
2: ಆಮ್ಲೀಯತೆ
3: ಸರಿ ಹೋಗುತ್ತೆ. 4 ಮಧ್ಯದಲ್ಲಿರುವಂಥ ಮಣ್ಣಿಗೆ ನೀವು ಸುಣ್ಣ ಹೆರ್ಚಲಿಲ್ಲ ಅಂದರೆ ಅಲ್ಲಿಯ ಆಮ್ಲೀಯತೆ ಹೆಚ್ಚಾಗಿ ಇರ್ತದೆ. ಈ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.

0: ಕೊಡೋದ್ರಿಂದ ಪಿ ಎಚ್ ಜಾಸ್ತಿ ಮಾಡೋದ್ರಿಂದ ಆರಕ್ಕೆ ತಗೊಂಬರೋದ್ರಿಂದ ಬೇರೆ ಗೊಬ್ಬರಗಳು ಗಿಡಕ್ಕೆ ದೊರಕ್ತದೆ. ಇಲ್ಲಾಂತಂದರೆ ನೀವು ಹಾಕಿದ್ದ ಗೊಬ್ಬರ ಮಣ್ಣಲ್ಲಿರುತ್ತೆ, ಬಟ್ ಗಿಡ ತಗೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರಲ್ಲ, ಮಣ್ಣಲ್ಲಿ ಪೋಷಕಾಂಶ ತಗೊಳ್ಳಲಿಕ್ಕೆ ಸಹಾಯ ಮಾಡೋದಿಲ್ಲ. ಹಾಗಾಗಿ ಸುಣ್ಣವನ್ನು ಹಾಕಿ ಸರಿಪಡಿಸ್ಕೋಬೇಕು.
1: ಅಂದರೆ ಸುಣ್ಣದಲ್ಲಿರುವಂತಹ ಒಂದು ಕ್ಯಾಲ್ಸಿಯಂ ಅಯಾನು ಮಣ್ಣಲ್ಲಿರುವಂತಹ ಈ ಬೇರೆ ಅಯಾನುಗಳನ್ನು ಹೊರಗಡೆ ಹಾಕುತ್ತೆ.
0: ಹೊರಗಡೆಗಿಂತ
1: ಅಲ್ಯೂಮಿನಿಯಮ್ಮು,
0: ಐರನ್ ಅಂಶ ಅವುಗಳನ್ನ
1: ಹೊರಗಡೆ ಹಾಕಿ
0: ಅಸಿಡ್
1: ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ.
0: ಹೌದು,
1: ಅದರಿಂದ ನಮ್ಮ ಆಮ್ಲೀಯತೆ ಪ್ರಮಾಣ ಕಡಿಮೆ ಆಗುತ್ತೆ, ಪಿ ಎಚ್ಚು ಹೆಚ್ಚಾಗುತ್ತೆ.
0: ಹೌದು,
1: ಆ ರೀತಿಯಾಗಿ ಮುಖ್ಯವಾಗಿ ಸುಣ್ಣವನ್ನು ಬಳಸ್ಕೋಬೇಕಾಗುತ್ತೆ. ಅಂದರೆ ತಾವು ಹೇಳಿದಾಗೆ ಬೇರೆ ಬೇರೆ ಮೂಲದ ಸುಣ್ಣಗಳನ್ನು ಬಳಸ್ಕೋಬೇಕು. ಒಂದು ಕೃಷಿ ಸುಣ್ಣ ಅಂತ ಹೇಳಿರಿ, ಇನ್ನೊಂದು ಡೋಲೋಮೈಟ್ ಸುಣ್ಣ, ಈ ರೀತಿಯಾಗಿ. ಮತ್ತು ಈ ಕಪ್ಪೆ ಚಿಪ್ಪಿನ ಸುಣ್ಣನು ಅಂತ ನಾವು ಕೇಳ್ತಾ ಇರ್ತೀವಿ ರೈತರಿಂದ, ಅದನ್ನು ಬಳಸ್ಕೋಬೋದಾ?
0: ಅದನ್ನು ಸಾಮಾನ್ಯವಾಗಿ ಉಪಯೋಗಿಸ್ಬಾರ್ದು. ಯಾಕಂತಂದರೆ ಕಪ್ಪೆ ಚಿಪ್ಪಿನ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅಂತಿರುತ್ತೆ. ಕಪ್ಪೆ ಚಿಪ್ಪಿನ ಸುಣ್ಣನ ಡ್ರಮ್ಮಿ ಬುಕ್ ಹಾಕಿ ನೀರು ಹಾಕಿದ್ರೆ ಸುಡುತ್ತೆ, ಬೇಯುತ್ತೆ, ಎಷ್ಟು ಹೊಗೆ ಬರುತ್ತೆ, ಬಿಸಿ ಆಗಿಬಿಡುತ್ತೆ. ಬೇಯಿಸ್ಬಿಟ್ಟು ಆರಾಕಿ ಮತ್ತೆ ತೋಟಕ್ಕೆ ಹಾಕ್ತೀನಿ ಅಂತಂದರೆ ಅಲ್ಲೂ ಕೂಡ ಪೂರ್ತಿಯಾಗಿ ಸುಟ್ಟಿರಲ್ಲ ಅದು ಒಳಗಡೆ ಕ್ಯಾಲ್ಸಿಯಂ ಆಕ್ಸೈಡ್. ಮಳೆ ಬರೋಕ್ಕೆ ಶುರು ಆದಾಗ ಆ ನೀರಿಗೆ ಅದು ಮತ್ತೆ ಕರಗಿ ಮತ್ತೆ ಬಿಸಿ ಆಗ್ತದೆ. ಅವಾಗೇನಾಗ್ತದೆ, ಮಣ್ಣಿನಲ್ಲಿ ಕಾಫಿಯ ಸಣ್ಣ ಬೇರುಗಳು, ಫೀಡರ್ ರೂಟ್ಸ್ ಅಂತೀವಿ, ಅದು ಸುಟ್ಟೋಗ್ಬಿಡ್ತವೆ. ಆಗ ಕಾಫಿ ಎಲೆಗಳು ಹಳದಿ ತೋರ್ಸೋಕ್ಕೆ ಶುರು ಆಗ್ತವೆ. ಹಾಗಾಗಿ ಕಪ್ಪೆ ಚಿಪ್ಪಿನ ಸುಣ್ಣನ ಉಪಯೋಗಿಸ್ಬಾರ್ದು.
1: ಮತ್ತೆ ಈ ಸುಣ್ಣದ ವಸ್ತುಗಳನ್ನು ಕೂಡ ಪರ್ಯಾಯವಾಗಿ ಬಳಸ್ಕೋಬೇಕಾಗುತ್ತೆ.
0: ಅದೇ 3 ವರ್ಷಕ್ಕೊಮ್ಮೆ ಹಾಕೋದಾದ್ರೆ ಅಥವಾ 2 ವರ್ಷಕ್ಕೊಮ್ಮೆ ಹಾಕೋದಾದ್ರೆ ಬದಲಾಯಿಸ್ಕೋಬೇಕು. ಕೃಷಿ ಸುಣ್ಣ ಈ ವರ್ಷ, 3ನೇ ವರ್ಷಕ್ಕೆ ಡಾಲೋಮೈಟು, ಅಥವಾ 2 ವರ್ಷಕ್ಕೆ ಹಾಕಿದ್ರೆ ಡಾಲೋಮೈಟು, ಮತ್ತೆ ಕೃಷಿ ಸುಣ್ಣ ಅಂದರೆ 6ನೇ ವರ್ಷಕ್ಕೆ ಮತ್ತು 9ನೇ ವರ್ಷಕ್ಕೆ ಡಾಲೋಮೈಟ್, ಹೀಗೆ ಹೋಗ್ಬೇಕು.
1: ಅಂದರೆ ಅದರ ತಟಸ್ಥಗೊಳಿಸುವ ಮೌಲ್ಯವನ್ನು ಪರೀಕ್ಷೆ ಮಾಡಿಸ್ಕೊಂಡು ಸುಣ್ಣವನ್ನು ಹಾಕಬೇಕಾಗತ್ತೆ.
0: ಹೌದು, ಇದು ಏನಕ್ಕೆ ಹೇಳ್ತೀವಿ ಅಂದರೆ ಬದಲಾಯಿಸ್ಬೇಕು ಅಂತೇಳಿ. ಕೃಷಿ ಸುಣ್ಣನೇ ಹಾಕೊಂಡು ಹೋದ್ರೆ ನೀವು 3 ವರ್ಷಕ್ಕೊಮ್ಮೆ, ಅದರಲ್ಲಿ ಬರೀ ಕ್ಯಾಲ್ಸಿಯಂ ಕಾರ್ಬೊನೇಟು ಜಾಸ್ತಿ ಇರ್ತದೆ. ಅದೇನು ಮಾಡ್ತದೆ, ಮೆಗ್ನೀಷಿಯಮ್ಮು ಕೊಡೋಕ್ಕಾಗಲ್ಲ ಮಣ್ಣಿಗೆ, ಆವಾಗ ಮೆಗ್ನೀಷಿಯಂ ಅಂಶ ಕೊರತೆ ಗಿಡಗಳು ತೋರಿಸ್ತವೆ.
1: ಆದರೆ ಡೋಲೋಮೈಟ್ ಹಾಕಿದರೆ,
0: ಡೋಲೋಮೈಟ್ನ ಬದಲಾಗಿ ಹಾಕಿದಾಗ ಮೆಗ್ನೀಷಿಯಂ ಇರೋದರಿಂದ ಗಿಡಗಳಿಗೆ ಕ್ಯಾಲ್ಸಿಯಂ ಜೊತೆಗೆ ಮೆಗ್ನೀಷಿಯಂ ದೊರಕೋದ್ರಿಂದ ಅದರ ಡಿಫಿಷಿಯನ್ಸಿ ಬರೋದನ್ನ ತಪ್ಪಿಸ್ಬೋದು.
1: ಅಂದರೆ ಕ್ಯಾಲ್ಸಿಯಮ್ಮು ಮತ್ತು ಮೆಗ್ನೀಷಿಯಮ್ಮು ಎರಡೂ ಕೂಡ ಮಣ್ಣಿನಲ್ಲಿ ಕಡಿಮೆ ಆಗೋದ್ರಿಂದಲೇ ಆಮ್ಲೀಯತೆ ಉಂಟಾಗೋದು. ಇವೆರಡನ್ನೂ ಕೂಡ ಡೋಲೋಮೈಟ್ ಹಾಕೋದ್ರಿಂದ ಅದು ಮರುಪೂರ್ಣ ಮಾಡ್ಬೋದು. ಕೃಷಿ ಸುಣ್ಣವನ್ನು ಹಾಕಿದರೆ ಅದರಲ್ಲಿ ಸುಣ್ಣದ ಅಂಶ ಕ್ಯಾಲ್ಸಿಯಂ ಸಿಗುತ್ತೆ, ಡೋಲೋಮೈಟ್ ಹಾಕಿದರೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎರಡೂ ಕೂಡ ಸಿಗುತ್ತೆ. ಆದರೂ ಕೂಡ ಅವನ್ನ ಪರ್ಯಾಯವಾಗಿ ಬಳಸ್ಕೋಬೇಕಾಗುತ್ತೆ,
0: ಬಳಸಬೇಕು.
1: ಒಂದ್ಸರಿ ಅದು, ಒಂದ್ಸರಿ ಇದು, ಈ ರೀತಿಯಾಗಿ.
0: ಇತ್ತೀಚೆಗೆ ಏನಾಗಿದೆ ಅಂದರೆ ಮೆಗ್ನೀಷಿಯಂ ಕಾರ್ಬೊನೇಟ್ ಇರುವಂಥ ಡಾಲೋಮೈಟ್ ಅಲ್ಲಿ ಮತ್ತೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಇರುತ್ತೆ, ಅದರದ್ದು ರೇಟ್ ಬಂದು ಕಮ್ಮಿ ಆಗಿದೆ.
1: ಓಹೋ,
0: ಅಗ್ರಿಕಲ್ಚರ್ ಲೇಮ್ಗಿಂತ, ಕೃಷಿ ಸುಣ್ಣಗಿಂತ. ಹಾಗಾಗಿ ಹೆಚ್ಚಿನ ಬೆಳೆಗಾರರು ಡಾಲೋಮೈಟ್ನೇ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ, 1ನೇ ವರ್ಷ 3ನೇ ವರ್ಷ 6ನೇ ವರ್ಷ ಹೀಗೆ. ಆಗೇನಾಗ್ಬಿಡ್ತದೆ, ಮಣ್ಣಿನಲ್ಲಿ ಮೆಗ್ನೀಷಿಯಂ ಅಂಶ 180 PPM ಇರಬೇಕು ಅಷ್ಟೇ ಸಾಕು ನಮಗೆ ಮಣ್ಣಿನಲ್ಲಿ. ಅದಕ್ಕಿಂತ ಜಾಸ್ತಿ ಆಗದಾಗ ಏನಾಗುತ್ತೆ, ಅದು ಈ ಪೊಟ್ಯಾಷಿಯಂ ಹಾಕ್ತೀವಿ ನೋಡಿ MOP ಗೊಬ್ಬರ ಜೊತೆಲಿ, ಅದನ್ನು ಮಣ್ಣಲ್ಲಿ ಗಿಡ ತಗೊಳ್ಳೋಕ್ಕೆ ಬಿಡೋದಿಲ್ಲ ಅದು. ಈ ಮೆಗ್ನೀಷಿಯಂ ತುಳಿಯುತ್ತೆ, ಯಾಕಂದರೆ ಅದು MgCO3 ಅಂತೀವಿ.
1: ಹೌದು, ಮೆಗ್ನೀಷಿಯಂ
0: ಕಾರ್ಬನೇಟ್ MOPನಲ್ಲಿ ಅದು ಸ್ವಲ್ಪ ಮೆಗ್ನೀಷಿಯಂಗಿಂತ ಕಮ್ಮಿ ಇದರಲ್ಲಿ ಇರುತ್ತದೆ, ಅದನ್ನು ಗಿಡಕ್ಕೆ ತೊಳಕ್ ಬಿಡಲ್ಲ, ಇದು ಪೊಟ್ಯಾಷಿಯಂ ಕೊರತೆನ ತೋರಿಸ್ತದೆ.
1: ಆದ್ದರಿಂದ ಪ್ರತಿ ಸಾರಿನೂ ಕೂಡ ಡೋಲೋಮೈಟ್ ಸುಣ್ಣವನ್ನು ಹಾಕಬಾರ್ದು. ಒಂದ್ಸರಿ ಕೃಷಿ ಸುಣ್ಣ, ಒಂದ್ಸರಿ ಡೋಲೋಮೈಟ್ ಸುಣ್ಣ
0: ಹಾಕೋದ್ರಿಂದ ಮಣ್ಣಿಗೂ ಮತ್ತು ಗಿಡಕ್ಕೂ ಆರೋಗ್ಯವಾಗಿರ್ತದೆ.
1: ನಮ್ಮ ಕಾಫಿ ಬೆಳೆಗೆ ಶಿಫಾರಸು ಮಾಡಿರುವಂತಹ ಪೋಷಕಾಂಶಗಳ ಪ್ರಮಾಣ ಎಷ್ಟು ಅಂತೀರ?
0: ಮಣ್ಣು ಪರೀಕ್ಷೆ ಆದಮೇಲೆ ಮೊದಲು ನಾವೇನು ಮಾಡ್ತೀವಿ, ಸುಣ್ಣದ್ದು ಎಷ್ಟಾಕಬೇಕು ಅಂತೇಳಿ ಕಳಿಸ್ಕೊಟ್ಬಿಡ್ತೀವಿ ಕಾಫಿ ಬೆಳೆಗಾರರಿಗೆ. ನೀವು ಕೊಟ್ಟಿರೋ ಮಣ್ಣಿನಲ್ಲಿ ಮತ್ತೆ ಎಷ್ಟು ನೈಟ್ರೋಜನ್
1: ಸಾರಜನಕ
0: ಮತ್ತೆ ಫಾಸ್ಫರಸ್
1: ರಂಜಕ
0: ಮತ್ತೆ MOP
1: ಪೊಟ್ಯಾಷ್
0: ಅಂದ್ರೆ ನೀವು ಕಳೆದ ವರ್ಷ ಹಾಕಿರ್ತೀರಲ್ಲ ಅದು ಎಷ್ಟು ಉಳಿದಿದೆ ಅಂತ ಪರೀಕ್ಷೆ ಮಾಡ್ಕೊಳ್ತೀವಿ. ಆಮೇಲೆ ತೋಟದಲ್ಲಿ 1 ಎಕರೆಗೆ ಎಷ್ಟು ಇಳುವರಿ ಬರ್ತಿದೆ ಅಂತೇಳಿ, ಕ್ಲೀನ್ ಕಾಫಿ ಲೆಕ್ಕದಲ್ಲೋ, ಪಾರ್ಚ್ಮೆಂಟ್ ಲೆಕ್ಕದಲ್ಲೋ, ಚೀಲದಲ್ಲಿ ಅಥವಾ ಚೆರಿ ಲೆಕ್ಕದಲ್ಲೋ ಆ ಮಾಹಿತಿಯನ್ನು ತಗೊಳ್ತೀವಿ. ಇವೆರಡೂ ಆಧಾರದ ಮೇಲೆ ಪೋಷಕಾಂಶ ಎಷ್ಟು ಉಳಿದಿದೆ ಮಣ್ಣಲ್ಲಿ ಮತ್ತೆ ಇಳುವರಿ ಎಷ್ಟು ಬರ್ತಾ ಇದೆ, ಆವರೇಜ್ ಇಳುವರಿ ತಗೊಳ್ತೀವಿ. ಅಂದರೆ 1ನೇ ವರ್ಷ ತೊಗೊಳ್ಳಲ್ಲ, 1 ವರ್ಷ ಜಾಸ್ತಿ ಇರುತ್ತೆ, 1ನೇ ವರ್ಷ ಕಮ್ಮಿ ಇರುತ್ತೆ. ಸೊ 4 ವರ್ಷದ್ದು ಇಳುವರಿ ಎಷ್ಟಿದೆ ಅಂತ ತೊಗೊಂಡು ಆವರೇಜ್ ಮಾಡಿ ಇಟ್ಕೊಳ್ತೇವೆ. ಇವೆರಡನ್ನೂ ಪರಿಗಣನೆಗೆ ತಗೊಂಡು ಈ ನೆಕ್ಸ್ಟ್ ಸೀಸನ್ನು 3 ಸಲ ಹಾಕುವಂಥ ಗೊಬ್ಬರನೋ ಅಥವಾ 2 ಸತಿ ಹಾಕೋ ಗೊಬ್ಬರಕ್ಕೆ ಎಷ್ಟೆಷ್ಟು ಹಾಕಬೇಕು ಅಂತ ಆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ತಿಳಿಸ್ತೀವಿ. ಸಾಮಾನ್ಯವಾಗಿ ಏನಾಗ್ತದೆ,

0: ಕೆಲವು ತೋಟಗಳಲ್ಲಿ ಹೆಚ್ಚು ಫಾಸ್ಫರಸ್ ಉಳ್ಕೊಂಡಿರುತ್ತೆ,
1: ರಂಜಕದ ಅಂಶ
0: ಹೆಚ್ಚು, ಪೊಟ್ಯಾಶ್ ಉಳ್ಕೊಂಡಿರುತ್ತೆ. ಕಾಫಿ ಮಣ್ಣನ್ನು ಸಾಧಾರಣ ಕಾಫಿ ಬೆಳೆಯೋ ಪ್ರದೇಶ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಮತ್ತು ಹಾಸನ, ಕೊಡಗು, ಈ ಮೂರು ಡಿಸ್ಟ್ರಿಕ್ಟು, ಮತ್ತು ಕೇರಳದಲ್ಲಿ ವಯನಾಡು ಮತ್ತು ಕಲ್ಪೇಟಾ ಇಡುಕಿ ಅದ ಹೇಳಿದ ಅಲ್ಲೂ ಕೂಡ ಮಣ್ಣನ್ನು. ತಮಿಳ್ನಾಡಲ್ಲಿ ಎರ್ಕಾಡು ಮತ್ತು ಬೋಡಿನಾಯಕನೂರು ಅಂತ ಹೇಳ್ತೀವಿ. ಇದಿಷ್ಟು ಪ್ರದೇಶದಲ್ಲಿ ಮಣ್ಣನ್ನು ನಾವು ಪ್ರತಿ 50 ಎಕರೆಗೆ ಒಂದು ಸ್ಯಾಂಪಲ್ನ ತಗೊಂಡು ಸರ್ವೆ ಥರ 10 ವರ್ಷಕ್ಕೊಮ್ಮೆ ಮಾಡ್ತೀವಿ. ಮತ್ತು ಅದರಲ್ಲಿ ಎಷ್ಟು ಪಿ ಎಚ್ ರಸಸಾರ ಮತ್ತು ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶ್ ಎಷ್ಟಿದೆ, ಅದರದ್ದು ಪೋಷಕಾಂಶಗಳು ಎಷ್ಟಿದೆ, ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅದನ್ನು ಕೂಡ ಪರೀಕ್ಷೆ ಮಾಡ್ತೀವಿ, ನೋಡಿ ಯಾವ ಥರ ಇದೆ ಅಂತ ಟೆಸ್ಟ್ ಮಾಡ್ತೀವಿ. ತುಂಬ ಕಾಫಿ ಮಣ್ಣುಗಳಲ್ಲಿ ಈ ಗೊಬ್ಬರಗಳು ಜಾಸ್ತಿ ಕಂಡು ಬಂದಿದೆ, ಮಣ್ಣಿನಲ್ಲಿ ಉಳ್ಕೊಂಡಿರೋದು ಹೆಚ್ಚಾಗಿ ಫಾಸ್ಫರಸ್ಸು,
1: ರಂಜಕ.
0: ಅದು ಈ ಮಣ್ಣು ಉಳಿಯಾದ ತಕ್ಷಣ ಅಂಟ್ಕೊಂಡ್ಬಿಡುತ್ತೆ, ಬಿಡಲ್ಲ, ಪಿ ಫಿಕ್ಸೇಷನ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಅದಕ್ಕೆ ಏನೇನು ಮಾಡಬೇಕು ಅಂಥೇಳಿ ಬೆಳೆಗಾರರಿಗೆ, ಕಾಫಿ ಫಾಸ್ಫರಸ್ಸು 100 kg/ha ಜಾಸ್ತಿ ಇದ್ದರೆ ಅರ್ಧಕ್ಕರ್ಧ ಫಾಸ್ಫರಸ್ನ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ವರ್ಷದಲ್ಲಿ 4 ಚೀಲ ಡಿ ಎ ಪಿನೋ ಅಥವಾ ರಾಕ್ ಫಾಸ್ಫೇಟು ಸೇರಿ ಹಾಕ್ತಾ ಇದ್ರೆ ನೀವು ಬರೀ 2 ಚೀಲ ಹಾಕಿ ಅಂತ ತಿಳಿಸ್ತೀವಿ, ಕಮ್ಮಿ ಮಾಡಿ ಫಾಸ್ಫರಸ್, ಯಾಕಂದ್ರೆ ಮಣ್ಣಿನ ಗುಣಮಟ್ಟ ಕಾಪಾಡ್ಕೊಳ್ಬೇಕು ನಾವು. ಹಾಗೆ ಪೊಟ್ಯಾಶು ಕೂಡ ಅದು ತುಂಬ ಹೆಚ್ಚು ಹೋದಾಗ ನಿಮಗೆ 250 kg/ha ಜಾಸ್ತಿ ಇದ್ರೆ ಕೆಲವು ತೋಟಗಳಲ್ಲಿ 500 kg/ha, 600 kg/ha ಇದೆ ಹೆಕ್ಟರ್ಗೆ, ಅಷ್ಟಿದೆ ನಾವು ಮಣ್ಣು ಸರ್ವೆ ಮಾಡಿರೋ ಪ್ರಕಾರ. ಅವಾಗ ನಿಮ್ಮ ಕೂಡ 25% ಕಮ್ಮಿ ಮಾಡಿ ಅಂತ ತಿಳಿಸ್ತೀವಿ. ಈ ಆಧಾರದ ಮೇಲೆ ನಾವು ಗೊಬ್ಬರವನ್ನು ಕಾಫಿ ಬೆಳೆಗಾರರಿಗೆ ಶಿಫಾರಸು ಮಾಡ್ತೀವಿ.
1: ಅಂದರೆ ಕಾಫಿ ಬೆಳೆ ಎಷ್ಟು ಉತ್ಪಾದನೆಯನ್ನು ಕೊಡ್ತಾ ಇದೆ ಅನ್ನೋದ್ರ ಮೇಲೂ ಏನಾದರೂ ಇದು ನಿರ್ಧಾರ ಆಗುತ್ತಾ?
0: ಹೌದು,
1: ಪೋಷಕಾಂಶಗಳು
0: ಹೌದು. ಈಗ ನಾವು ಕೊಟ್ಟಿರೋ ಪೋಷಕಾಂಶ ಹೆಚ್ಚು ಕಮ್ಮಿ ಸುಮಾರು ಕಾಫಿ ಗಿಡ ತನ್ನ ಬೆಳವಣಿಗೆಗೆ ಉಪಯೋಗಿಸ್ಕೊಳ್ಳುತ್ತೆ. ಹೊಸ ರೆಕ್ಕೆಗಳು ಬರಬೇಕು, ಬರೋ ವರ್ಷಕ್ಕೆ ಕ್ರಾಪ್ ಆಗಬೇಕು ಅಂತಂದರೆ ಹೊಸ ಬ್ರಾಂಚ್ ಅಂತಂದ್ರೆ ರೆಕ್ಕೆಗಳು ಬರಬೇಕು. ಒಂದು ರೊಂಬೆಗೆ ಹೆಚ್ಚು ಗಿಣ್ಣು ನೋಟ್ಸ್ಗಳು ಬರಬೇಕು. ಸಾಮಾನ್ಯವಾಗಿ ರೋಬಸ್ಟಲ್ಲಿ 9-12 ಗಿಣ್ಣುಗಳು ಬಂದರೆ ನಿಮಗೆ ಬರೋ ಸತಿ ಫೆಬ್ರವರಿಲಿ ಸ್ಪ್ರಿಂಕ್ಲರ್ ಮಾಡಿದಾಗ ಹೆಚ್ಚು ಕಾಫಿ ಇಳುವರಿ ಬರ್ತದೆ.
1: ಅಂದರೆ ಹೂ ಜಾಸ್ತಿ ಅರಳ್ತವೆ,
0: ಹೂನೂ ಇರುತ್ತೆ ಮತ್ತು ಮಗ್ಗುವೆ, ಗಿಣ್ಣು ಒಂದೊಂದೆರಡು ಜಾಸ್ತಿ ಆದರೆ ನಿಮಗೆ ಇಳುವರಿ ಜಾಸ್ತಿ ಆಗ್ತದೆ. ಅದೇ ನಿಮಗೆ 5-6 ಗಿಣ್ಣಿದ್ರೆ ಕ್ರಾಪ್ ಆಗ ನಿಮಗೆ 20 ಚೀಲ 25 ಚೀಲ ಎಕರೆಗೆ ಕೊಯ್ತೀರ ಚೆರಿ.
1: ಅಂದ್ರೆ ಕೊಡುವಂತ ಪೋಷಕಾಂಶಗಳ ಆಧಾರದ ಮೇಲೆ ಅದು ನಿರ್ಧಾರವಾಗುತ್ತಾ?
0: ಆಗುತ್ತೆ. ಅದೇ ತರ ಈಗ ಮಣ್ಣಿನಲ್ಲಿ ಉಳ್ಕೊಂಡಿದಾಗ ಕಮ್ಮಿ ಮಾಡಬೇಕು, ಮತ್ತೆ ಸಾಧ್ಯವಾದಷ್ಟು ನಾವು ಕೊಟ್ಟಿರೋ ರೆಕಮೆಂಡೇಶನ್ ಗೊಬ್ಬರದ ಶಿಫಾರಸ್ನಲ್ಲಿ ಮೊದಲನೇ ರೌಂಡ್ ಏನಾಕ್ಬೇಕು, ಎರಡನೇ ರೌಂಡ್ ಯಾವ್ದು ಹಾಕ್ಬೇಕು, ಎಷ್ಟು, ಮೂರನೇ ರೌಂಡ್ ಏನಾಕ್ಬೇಕು ಅಂತೇಳಿ ಇವನ್ನ ಪಾಲಿಸ್ಕೊಂಡೋದಾಗ ಏನಾಗ್ತದೆ, ಕಾಫಿ ಗಿಡದಲ್ಲಿ ಗಿಣ್ಣು ಜಾಸ್ತಿ ಆಗ್ತದೆ ಮತ್ತೆ ಇಳುವರಿ ಜಾಸ್ತಿ ಆಗುತ್ತೆ.
1: ಅಂದ್ರೆ ಪ್ರತಿ ಬೆಳೆಗಾರರಿಗೂ ಕೂಡ ಒಂದು ಸಾಮಾನ್ಯವಾದ ಶಿಫಾರಸ್ ಇರಲ್ಲ.
0: ಹೌದು,
1: ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡೇ ಅವ್ರು ತಿಳ್ಕೋಬೇಕು.
0: ಹೌದು,
1: ಉತ್ಪಾದನೆ ಮತ್ತು ಉತ್ಪಾದಕತೆ ಆಧಾರಿತ ಶಿಫಾರಸ್ಸಿದು.
0: ಈಗ 3 ವರ್ಷ ಆಯ್ತು ಮಣ್ಣು ಪರೀಕ್ಷೆ ಮಾಡಿಸೋಕ್ಕೆ ಆಗಲಿಲ್ಲ, ಕಾರಣ ಬೇಸಿಗೆಯಲ್ಲಿ ಮಳೆ ಬಂದ್ಬಿಡ್ತು, ಒದ್ದೆ ಇದ್ದಾಗ ಸ್ಯಾಂಪಲ್ ತೆಗಿಬಿಡಿ ಅಂತೀವಿ ಕಾಫಿ ಮಣ್ಣನ್ನು ಸ್ಯಾಂಪಲ್ನ. ಹಾಗೇನಾಗ್ಬಿಡ್ತದೆ, ಮಳೆ ನಿನ್ನೆ ಕಾಯ್ದಾಗ ಇನ್ನೊಂದು ಮಳೆ ಬೇಸಿಗೆ ಮಳೆ ಶುರು ಆಗ್ಬಿಡುತ್ತೆ, ಅವಾಗ ತೆಗಿಯೋಕ್ಕಾಗಲ್ಲ. ಅಥವಾ ಬೇರೆ ಕಾರಣಗಳಿಂದ ನಮ್ಮ ಕಾಫಿ ಬೆಳೆಗಾರರಿಗೆ ಮಣ್ಣು ಅವ್ರ ತೋಟದಲ್ಲಿ ತೆಗಿಯೋಕ್ಕಾಗಲಿಲ್ಲ ಅಂದರೆ ಆ ವರ್ಷದಲ್ಲಿ ಸಾಮಾನ್ಯ ಶಿಫಾರಸು ಮಾಡ್ತೀವಿ, ಅದನ್ನು ಇದೆ.
1: ಅದು ಸಾಮಾನ್ಯ ಶಿಫಾರಸು ಅಂದರೆ ಎಷ್ಟೆಷ್ಟು ಹಾಕ್ಬೇಕು?
0: 40-30-40% ನೈಟ್ರೋಜನ್ನು, ಅದು ಯೂರಿಯಾ ಬರೀ 40 kg ಅಲ್ಲ, ನೈಟ್ರೋಜನ್ ಅಂಶ ನಾವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಂತ ಮಣ್ಣಿನ ಪರೀಕ್ಷೆ ರಿಪೋರ್ಟಲ್ಲಿ ತಿಳಿಸಿರ್ತೀವಿ ಎಷ್ಟು ಕೆಜಿ ಯೂರಿಯಾ. ಫಾಸ್ಫರಸ್ ಬಂದು 30 kg ಅಂತ ಹೇಳ್ತೀವಿ, ಅದು ರಾಕ್ ಫಾಸ್ಫೇಟ್ ಹಾಕೋದಾದರೆ ಸುಮಾರು 18-20% 100 kg ಇರುತ್ತೆ. ಇದು ವರ್ಷಕ್ಕೆ ಹೇಳೋದು ನಾನು, ಅಂದರೆ ಒಂದು ಅಪ್ಲಿಕೇಶನ್ಗೆ 40-30-40 ಅಂತೀವಿ. ಇದು ಇಳುವರಿ ಆಧಾರಿತವಾಗಿ ನಾವು ಕೊಡೋಂಥದ್ದು ರೆಕಮೆಂಡೇಶನ್ ನಿಮಗೆ.
1: ಮತ್ತೆ ಪೊಟ್ಯಾಷನ್ ಕೂಡ 40 kg ಹಾಕಬೇಕು,
0: ಅದರಲ್ಲಿ 60% 100 kg ಪೊಟ್ಯಾಶ್ ಇರುತ್ತೆ. ಅದನ್ನ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಗೊಬ್ಬರದ ರಿಪೋರ್ಟ್ ಅಲ್ಲಿ ತಿಳಿಸಿರ್ತೀವಿ.
1: ಅಂದ್ರೆ ಸಾಮಾನ್ಯವಾದ ಶಿಫಾರಸು ಅಂದ್ರೆ 40 kg ಸಾರಜನಕ, 30 kg ರಂಜಕ, 40 kg ಪೊಟ್ಯಾಶು, ಇದು ಪ್ರತಿ ಎಕರೆಗೆ ಕೊಡುವಂತ ಸಾಮಾನ್ಯ ಶಿಫಾರಸು.
0: ಹೌದು,
1: ನಾವು ಗೊಬ್ಬರಗಳ ಒಂದು ಆಧಾರದ ಮೇಲೆ ಅದನ್ನ ಪರಿವರ್ತನೆ ಮಾಡಿಕೊಂಡು ಬಳಸ್ಕೋಬೇಕಾಗುತ್ತೆ.
0: ಹೌದು, ಇದಲ್ದೇನೆ ಇನ್ನೊಂದು ಏನಂತಂದ್ರೆ ಜಾಸ್ತಿ ಮಳೆ ಬರುವಂತ ಪ್ರದೇಶಗಳಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತೀವಿ, 30-20-30 ಹಾಕೊಳ್ಳಿ ಅಂತೀವಿ ಒಂದು ರೌಂಡ್ಗೆ. ಯಾಕಂದ್ರೆ ಹೆಚ್ಚು ಮಳೆ ಬಂದ್ಬಿಟ್ರೆ ಗೊಬ್ಬರ ಹಾಕಿದ್ಮೇಲೆ ಈಗ ಪ್ರೀ ಮಾನ್ಸೂನ್ ಅಂತೀವಿ ಒಂದು ರೌಂಡು, ಅವಾಗ ಮಳೆ ಜಾಸ್ತಿ ಇರೋ ಪ್ರದೇಶದಲ್ಲಿ ಏನಾಗ್ಬಿಡ್ತದೆ, ಗಿಡ ತಗೊಳಕ್ ಮುಂಚೆನೆ ಮಣ್ಣಿನಲ್ಲಿ ಬೇಗ ಕರಗುವಂತ ಯೂರಿಯಾ

0: ಮತ್ತು ಪೊಟ್ಯಾಶ್ ಇವು ಕರಗಿ ನೀರಿನಲ್ಲಿ ಹೊರಟೋಗ್ಬಿಡ್ತದೆ. ಮೇಲ್ಗಡೆ ಮಣ್ಣಿನಿಂದ ಕೆಳಗಡೆ 9 ಇಂಚ್ ಗಂಟ ಕಾಫಿದು ಬೇರ್ಗಳು ಆಕ್ಟಿವ್ ಆಗಿರ್ತವೆ. ಅಷ್ಟೊಳಗೆ ಗೊಬ್ಬರ ಅದಕ್ಕೆ ಸಿಕ್ಕಬೇಕು ಕಾಫಿ ಗಿಡಕ್ಕೆ. ಅಲ್ಲಿಂದ ಕೆಳಗೆ ಹೋದಂಗೆ ಕಾಫಿ ಗಿಡಕ್ಕೆ ಸಿಕ್ಕೋದು ಸ್ವಲ್ಪ ಕಮ್ಮಿ. ಅವಾಗ ಏನಾಗ್ತದೆ, ಹೆಚ್ಚು ಮಳೆ ಬಂದಾಗ ಈ ಕಾಫಿ ಹಾಕಿದ್ದು ಗೊಬ್ಬರಗಳು ಹಿಂಗೆ ಹೋಗ್ಬಿಟ್ರೆ ಅದು ಕಾಫಿ ಗಿಡಕ್ಕೂ ಸಿಕ್ಕಲ್ಲ, ಲಾಸು. ಮತ್ತು ಬೆಳೆಗಾರರಿಗೂ ಖರ್ಚು ಸುಮ್ಮನೆ ಅನಾವಶ್ಯಕವಾಗಿ ಆಗುತ್ತೆ, ಮತ್ತು ಮಣ್ಣು ಕೂಡ ಹಾಳಾಗ್ತದೆ. ಮಣ್ಣಿನ ಗುಣಮಟ್ಟ ನಾವು ಕಾಪಾಡ್ಕೋಬೇಕು, ಅದು ಇಂಪಾರ್ಟೆಂಟ್. ಒಂದು
1: ತಾವು ಮುಖ್ಯವಾದ ವಿಷಯ ಹೇಳಿದರೆ, ಯಾಕೆಂದರೆ ಇದು ಬಹುವಾರ್ಷಿಕ ಬೆಳೆ ಕಾಫಿ, ಮತ್ತು ನಿರಂತರವಾಗಿ ಅದು ಫಸಲನ್ನು ಕೊಡ್ತಲೇ ಇರುತ್ತೆ. ತಾವು ತಜ್ಞರು ಹೇಳ್ತೀರ, ಸೆಪ್ಟೆಂಬರ್ ತಿಂಗಳಿನಿಂದಲೇ ಹೂ ಮಗ್ಗುಗಳು ಪ್ರಾರಂಭವಾಗ್ತವೆ, ಫೆಬ್ರವರಿವರೆಗೂ ಕೂಡ ಅದು ಅಭಿವೃದ್ಧಿ ಸುಪ್ತವಾಗಿ ಮುಂದುವರಿತಲೇ ಇರುತ್ತೆ ಅಂತ. ಅಂದರೆ ಇದನ್ನು ನಾವು ಪರಿಗಣಿಸಿದಾಗ ಗೊಬ್ಬರಗಳನ್ನು ಭಾಗ ಮಾಡಿಕೊಡೋದು ಬಹಳ ಮುಖ್ಯ ಅಂತ ಅಂದು. ಮತ್ತು ಇವತ್ತು ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಗೊಬ್ಬರಗಳು ಕೂಡ ಲಭ್ಯವಿರುತ್ತೆ. ಹಾಗಾದರೆ ನಮ್ಮ ರೈತ ಬಾಂಧವರು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಗೊಬ್ಬರಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕಾಗತ್ತೆ?
0: ಮಗ್ಗು ಹೊರಡೋದಕ್ಕಿಂತ ಸೆಪ್ಟೆಂಬರ್ನಿಂದ ಕಾಫಿ ಗಿಡದ ಒಳಗಡೆನೆ ಮಗ್ಗು, ಇದು ವೆಜಿಟೇಟಿವ್ ಗುರುತಾಗಬೇಕಾ ಇಲ್ಲ ಇದು ಕಾಯಿಗೆ ಹೋಗ್ಬೇಕಾ ಅನ್ನೋದು ಗಿಡ ತೀರ್ಮಾನ ಮಾಡೋದಂಥ ಸಮಯ ಸೆಪ್ಟೆಂಬರಿಂದ. ಅಲ್ಲಿಂದ ಬಂದು ನಿಮಗೆ ಫೆಬ್ರವರಿಗೆ ಅಥವಾ ಡಿಸೆಂಬರ್ ನೀವು ಬೆಳಕು ಶುರು ಆದಾಗಿಂದ ರೋಬಸ್ಟಾದಲ್ಲಿ ಮಗ್ಗಳು ನಿಧಾನವಾಗಿ ಹೊರಡಲಿಕ್ಕೆ ಶುರು ಆಗ್ತವೆ, ಫೆಬ್ರವರಿಗೆ ರೆಡಿ ಆಗ್ತದೆ. ಮತ್ತೊಂದು ಏನಂತಂದರೆ ಅರೇಬಿಕಾದ ಹೇಳ್ತೀನಿ, ಗೊಬ್ಬರ ಸಾಮಾನ್ಯವಾಗಿ ಅರೇಬಿಕಾಗಿ ನೀರು ಹೊಡೆಯೋದಿಲ್ಲ ಹೂವಾಗಲಿಕ್ಕೆ, ಮಳೆಗೆ ಆಧಾರಿತವಾಗಿ ಕಾಯ್ತೀರಾ. ಇನ್ನು ಕೆಲವು ಬೆಳೆಗಾರರು ಮಳೆ ಬರೋದು ಕಮ್ಮಿ ಅಂತಂದರೆ ನೀರಾವರಿ ಕೂಡ ಸ್ಪ್ರಿಂಕ್ಲರ್ ಮುಖಾಂತರ ಮಾಡ್ತಾರೆ.
1: ಅರೇಬಿಕಾಗೂ
0: ಕೆಲವರು ಮಾಡ್ತಾರೆ, ಮಾಡ್ಬೋದು. ಒಂದೊಂದು ವರ್ಷ ಜನವರಿಗೆ ಬಂದ್ಬಿಡುತ್ತೆ ಮಳೆ, ಅದು ಬರಬಾರ್ದು ಆ ಜನವರಿ ತಿಂಗಳಲ್ಲಿ. ಕೆಲವೊಮ್ಮೆ ಫೆಬ್ರವರಿ ಬರುತ್ತೆ, ಅದು ಏನು ರೋಬಸ್ಟಾಗ ಅನುಕೂಲ. ಜನವರಿಯಲ್ಲಿ ಯಾವುದೇ ಕಾರಣಕ್ಕೂ ಅರೇಬಿಕಾಗಲಿ ರೋಬಸ್ಟಾಗಲಿ ಮಳೆ ಬರಬಾರ್ದು, ಆದರೆ ಇದು ಪ್ರಕೃತಿ ಹೇಳಕ್ಕೆ ಬರಲ್ಲ ಹೆಂಗಾಗತ್ತೆ ಅಂತ. ಅರೇಬಿಕಲ್ಲಿ 2 ರೌಂಡ್ ಕೊಡೋದು ಸಾಮಾನ್ಯ ಗೊಬ್ಬರನ ಬೆಳೆಗಾರರು. ಈ ಮಣ್ಣು ಪರೀಕ್ಷೆ ಆದ್ರದ ಮೇಲೆ ಏನು ಮಾಡ್ತೀವಿ, ಫಸ್ಟ್ ರೌಂಡ್ ನೀವು ಯಾವಾಗಲೂ ಫಾಸ್ಫರಸ್ ಕರಗೋ ಅಂತ ಗೊಬ್ಬರನ ಕೊಡಬೇಕು, ಅದು ಡಿ ಎ ಪಿ. ಡಿ ಎ ಪಿ ನೀರಿನಲ್ಲಿ ಬೇಗ ಕರಗುತ್ತೆ ಮಳೆ ಬಿದ್ದಾಗ, ಮಳೆ ನೀರು. ಮತ್ತೆ ಡಿ ಎ ಪಿ ಜೊತೆಗೆ ಯೂರಿಯಾ ಪೊಟ್ಯಾಷನ್ನ ರೆಕಮೆಂಡ್ ಮಾಡ್ತೀವಿ.
1: ಯಾವ ಕಾಲದಲ್ಲಿ ಅದು?
0: ಅದು ಮೇ ಎಂಡ್ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಕೊಡಬೇಕು,
1: ಮಾನ್ಸೂನ್ಗಿಂತ ಮುಂಚೆ.
0: ಮುಂಚೆ ಅಂದರೆ ಮಾನ್ಸೂನ್ ಮಳೆ ಸ್ಟಾರ್ಟ್ ಆಗಬೇಕು ನಿಮಗೆ ಸ್ಲೋ ಆಗಿ,
1: ತೇವಾಂಶ ಇರಬೇಕು.
0: ಹೌದು, ಮಣ್ಣಿನಲ್ಲಿ ತೇವಾಂಶ ಇರಬೇಕು, ಅದು ಮುಖ್ಯ. ನೋಡ್ಕೋಬೇಕು ಬೆಳೆಗಾರರು ಮಣ್ಣಿಗೆ ತೇವಾಂಶ ಸಾಲಿಲ್ಲ ಅಂದರೆ ಅವಾಗ ಹಾಕೋಕೆ ಹೋಗಬಾರ್ದು. ಒಂದು ಬೇಸಿಗೆ ಮಳೆದೆಲ್ಲ ಸೇರಿ ನಿಮಗೆ ಬೇಸಿಗೆ ಮಳೆದು ಸೇರಿ ಒಂದು 3.5-4 ಇಂಚು ಮಳೆ ಆಗಿದ್ರೆ ಅವಾಗ ಮಣ್ಣಿನಲ್ಲಿ ಸ್ವಲ್ಪ ಮುಂಗಾರು ಮಳೆ ಶುರು ಆದಾಗ ತೇವಾಂಶ ಇರುತ್ತೆ, ಅವಾಗ ಹಾಕೋದು ಸೂಕ್ತ.
1: ಮತ್ತೆ ಗೊಬ್ಬರ ಕೊಡೋದಕ್ಕೆ ಮುಂಚೆ ಕಳೆನೂ ತೆಗಿಬೇಕಾಗುತ್ತೆ,
0: ಅದು ಮುಖ್ಯ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಳೆ ಕಮ್ಮಿ ಇರುತ್ತೆ, ಇರಲಿ
1: ಅದನ್ನು ನೋಡ್ಕೊಂಡು ಕೊಡಬೇಕು
0: ಕೊಡಬೇಕು, ಅದು ಮುಖ್ಯನೇ. ಈಗ ಮೇ ಎಂಡ್ ಜೂನ್ಗೆ ಇದನ್ನು ಹಾಕೊಳ್ತೀರಾ, ಯೂರಿಯಾ ಡಿ ಎ ಪಿ ಮೊಪಿ. ಡಿ ಎ ಪಿ ಕಾಸ್ಟ್ಲಿ ಅಥವಾ ತುಂಬ ದುಬಾರಿ, ಆದರೆ ಸಿಂಗಲ್ ಸೂಪರ್ ಫಾಸ್ಫೇಟು ನೀರಲ್ಲಿ ಕರಗತ್ತೆ, ಅದನ್ನು ಕೊಡ್ಬೋದು. ಅದು ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು ಯೂರಿಯಾ ಮತ್ತು ಎಮ್ ಒ ಪಿನ ಕೊಡಬೇಕು ನೀವು. ಇವೆರಡೇ ಸಾಮಾನ್ಯವಾಗಿ ನಿಮಗೆ ಸಿಕ್ಕೋದು ನೀರಲ್ಲಿ ಕರಗೋವಂಥ ಗೊಬ್ಬರಗಳು. ಮತ್ತು ಇನ್ನೊಂದೇನಂತಂದರೆ ಇತ್ತೀಚೆಗೆ ಯೂರಿಯಾ ಸಿಕ್ಕೋದು ಕಷ್ಟ ಆಗಿದೆ.
1: ಹೌದೌದೌದು,
0: ಯೂರಿಯಾ ಕೊರತೆ ಇದ್ದಾಗ ನಾವು ಇನ್ನು ಬೇರೆ ಅಂತಂದರೆ ಈಗ ನೈಟ್ರೋಬೋರ್ ಅನ್ನೋ ಗೊಬ್ಬರ ಅನ್ನೋನು ಬರುತ್ತೆ. ನೈಟ್ರೋಬೋರಲ್ಲಿ ನೈಟ್ರೋಜನ್ ಇರುತ್ತೆ ಮತ್ತು ಬೋರಾನ್ ಅಂಶನೂ ಇರುತ್ತೆ, ಅದೊಂದು ಗೊಬ್ಬರವನ್ನು ನೀವು ಉಪಯೋಗಿಸ್ಬೋದು ತೋಟದಲ್ಲಿ. ಅದಲ್ಲದೇ 15 ಹಾಲು 16 19 ಹಾಲು ಅಂದರೆ 19 99 ಈ ಥರ ಗೊಬ್ಬರಗಳನ್ನ ಉಪಯೋಗಿಸ್ಬೋದು. ಆವಾಗಲೂ 150 ಇಂಚ್ಗಿಂತ ಜಾಸ್ತಿ ಮಳೆ ಬರೋಂಥ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ರಾಕ್ ಫಾಸ್ಫೇಟ್ನ ಉಪಯೋಗಿಸಿ ಮಳೆ ಶುರು ಆಗೋ ಮುಂಚೆಗೆ ಅಂತ ಹೇಳ್ತೀವಿ. ಯಾಕಂದರೆ ಮಳೆ ನೀರಿಗೆ ಬೇಗ ಕರಗೋಗಲ್ಲ. ಈ ರಾಕ್ ಫಾಸ್ಫೇಟು ನೀರಲ್ಲಿ ನೀವು ಹಾಕಿದ್ರು ಒಂದು ಬಕೆಟಲ್ಲಿ ನೋಡಿ ಕರಗೋದಿಲ್ಲ, ಅದು ಅದು ಆ್ಯಸಿಡ್ ಸಾಲ್ಯುಬಲ್ ಅಂತ ಹೇಳ್ತೀವಿ,
1: ಆಮ್ಲದಲ್ಲಿ ಅದು
0: ಕರಗೋದು. ಆಮ್ಲ ಆದಾಗ ಸಾಯಿಲಲ್ಲಿ ಆಮ್ಲತೆ ಇರುತ್ತಲ್ಲ ಸ್ವಲ್ಪ,
1: ಅವಾಗ ಗಿಡಗಳಿಗೆ ಸಿಗುತ್ತೆ.
0: ಹಾಂ, ಅದು ಕರಗಿಸಿ ಕೊಡುತ್ತೆ ಗಿಡಕ್ಕೆ, ಅವಾಗ ದೊರಕುತ್ತೆ. ಫಾಸ್ಫರಸ್ ವಾಟರ್ ಸಾಲ್ಯುಬಲ್ ಅಂದರೆ 100 ಇಂಚಿನ ಕಮ್ಮಿ ಬರೋ ಪ್ರದೇಶಗಳಲ್ಲಿ ಡಿ ಎ ಪಿ ಮಿಕ್ಸ್ಚರು
1: ಸಿಂಗಲ್ ಸೂಪರ್
0: ಫಾಸ್ಫೇಟ್ ಮಿಕ್ಸ್ಚರ್ಗೆ ಹೋಗಿ. ಯಾಕೆ ಅಂತಂದರೆ ಕಾಫಿ ಹೂವು ಆಗ್ತದೆ ನೋಡಿ, ಮಗು ಹೂವಾಗಿ ಹೂವು ಅರಳಿ ಸೆಟ್ ಆದಾಗ ಒಳಗಡೆ ಗರ್ಭಕೋಶ ಇರುತ್ತೆ. ಸೆಟ್ ಆದಾಗ ಆ ಗರ್ಭಕೋಶದ ಗೋಡೆ ಗಟ್ಟಿಯಾಗಲಿಕ್ಕೆ ಫಾಸ್ಫರಸ್ ಬೇಕು ಆಗ ಕಾಫಿ ಗಿಡಗಳಿಗೆ. ಹೌದು, ಅದಕ್ಕೆ ನಾವು ನೀರಲ್ಲಿ ಕರಗೋ ಅಂಥ ಡಿ ಎ ಪಿನೋ ಮಿಕ್ಸ್ಚರ್ ಜೊತೆ ಯೂರಿಯಾ ಎಮ್ ಒ ಪಿ ಅಥವಾ ಎಸ್ ಎಸ್ ಪಿನ ರೆಕಮೆಂಡ್ ಮಾಡ್ತೀವಿ.
1: ಅಂದರೆ ಗಿಡಗಳಿಗೆ ಸುಲಭವಾಗಿ ಸಿಗುವಂತಹ ರಂಜಕ ಅದು.
0: ಹೌದು ಹೌದು, ಆಯ್ತಾ. 15 ಹಾಲು 17 ಹಾಲು 19 ಹಾಲಲ್ಲೆಲ್ಲ ಏನಾಗ್ತದೆ, ಪೋಷಕಾಂಶ 68% ಇರುತ್ತೆ.

0: ಅಲ್ಲಿ 15% ಇರುತ್ತೆ, 79 17%, 19 19% ಇರುತ್ತಲ್ಲ. ಇದು ಒಳ್ಳೆ ಗೊಬ್ಬರಗಳೇ ಇವು, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಅಂದ್ರೆ ನಿಧಾನವಾಗಿ ಕರಗಿ ನಿಧಾನವಾಗಿ ಗಿಡಕ್ಕೆ ಸಿಕ್ಕುತ್ತೆ. ಬಟ್ ಆ ಮೊಗ್ಗ ಹೂ ಅರಳಿ ಹೂವಾಗಿ ಸೆಟ್ ಆಗುತ್ತಲ್ಲ, ಅವಾಗ ಫಾಸ್ಫರಸ್ ಬೇಗ ಬೇಕು ಗಿಡಕ್ಕೆ ಹಾಕಿದ್ದು ಫಾಸ್ಫರಸ್. ಅದಕ್ಕೆ ನಾವು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಇರುವಂತಹ ಗೊಬ್ಬರಗಳು ನಿಧಾನ ಸಿಕ್ಕದು ಗಿಡಕ್ಕೆ, ಆದಷ್ಟು ಅದನ್ನ ಎರಡನೇ ಪ್ರಯಾರಿಟಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ನಿಮಗೆ ಯೂರಿಯಾನೇ ಸಿಕ್ಕಿದಾಗ ಅವಾಗ ನೀವು ಇದಕ್ಕೆ ಹೋಗ್ಬೋದು.
1: ಅಂದ್ರೆ ಇದು ಈ ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಕೊಡುವಂತ ಗೊಬ್ಬರಗಳು.
0: ಹೌದು, ಏನ್ ಕೊಟ್ಟಿರ್ತೀರಾ ಅದು ನಿಮಗೆ ಸುಮಾರು 30-45 ದಿವಸ ಗಂಟ ಗಿಡಕ್ಕೆ ಸಿಗ್ತಾ ಇರುತ್ತೆ ಗೊಬ್ಬರ. ಆಗಸ್ಟ್ ಅಲ್ಲಿ ಸಾಮಾನ್ಯವಾಗಿ ಎರಡನೇ ವಾರದಲ್ಲಿ ಅಥವಾ ಮೂರನೇ ವಾರದಲ್ಲಿ ಮಳೆ ನಿಂತು ಬಿಡುವು ಕೊಟ್ಟಾಗ ನೀವೇನ್ ಮಾಡಬೇಕು, ಎಕರೆಗೆ 1 ಚೀಲ ಯೂರಿಯಾ ಪ್ಲಸ್ 50 ಕೆಜಿ ಪೊಟ್ಯಾಶ್ ಹಾಕೋಬೇಕು.
1: ಯಾಕೆ ಅಂತೀರಾ?
0: ಇದೇನಕ್ಕೆ ಅಂತಂದ್ರೆ ಮಣ್ಣಿನಲ್ಲಿ ನಾವು ಮೇ ಕೊನೆ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಹಾಕಿದ್ದಂತ ಯೂರಿಯಾ ಅಂಶ ನೈಟ್ರೋಜನ್ ಮಳೆ ನೀರಿಗೆ ಕರಗಿ ಹಿಂಗ್ ಹೊರಟೋಗ್ಬಿಡುತ್ತೆ. ಅದೇ ಸ್ವಲ್ಪ ಪ್ರಮಾಣ ನೀರಲ್ಲಿ ಕರಗಿ ಹೊರಟೋಗಿರುತ್ತೆ,
1: ನಾಶ ಆಗಿರುತ್ತೆ ಅಥವಾ ನಷ್ಟ ಆಗಿರುತ್ತೆ.
0: ಇದರಿಂದ ಗಿಡಕ್ಕೆ ಆವಾಗ ನೈಟ್ರೋಜನ್ ಅಂಶ ಬೇಕಾಗಿರುತ್ತೆ ಒಂದು. ಇನ್ನೊಂದು, ಯೂರಿಯಾ ಕೊಡೋದ್ರಿಂದ ಏನಾಗ್ತದೆ, ಅವಾಗ ಗಿಡಕ್ಕೆ ನೈಟ್ರೋಜನ್ ಸಿಕ್ಕುತ್ತೆ,
1: ಸ್ವಲ್ಪ ಶಕ್ತಿನೂ ಬರುತ್ತೆ
0: ಬರುತ್ತೆ. ಆಮೇಲೆ ಈ ಗಿಣ್ಣು ಹೊರಟಿರ್ತವೆ ಮೇ ಜೂನ್ ಮಳೆಯಿಂದ ಹೊರಟು, ಬೇಸಿಗೆ ಮಳೆ ಶುರುವಾದಾಗ ಒಂದು 3-4 ಇಂಚಿಗೆ ಬಿದ್ದಾಗ ಬೇಸಿಗೆ ಮಳೆ ಅಥವಾ ಮಳೆ ಶುರುವಾದಾಗ ಹೊಸ ಗಿಣ್ಣು ಹೊರಟಿರುತ್ತಲ್ಲ, ಈ ಯೂರಿಯಾ ನೀವು ಅಲ್ಲಿ ಕೊಡೋದ್ರಿಂದ ಗಿಣ್ಣುಗಳು ಇನ್ನೂ ಜಾಸ್ತಿ ಬೆಳೀಲಿಕ್ಕೆ ಸಹಾಯ ಮಾಡ್ತದೆ. ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಿ. ಬರೋ ವರ್ಷಕ್ಕೆ ಕ್ರಾಪು ಬಿಯರಿಂಗ್ ವುಡ್ ಅಂತ ಹೇಳ್ತೀವಿ, ಫಸಲು ಕೊಡುವಂಥ ರೆಕ್ಕೆಗಳು ಗಿಣ್ಣುಗಳು ಜಾಸ್ತಿ ಆಗ್ತವೆ, ಫಸಲು ಜಾಸ್ತಿ ಆಗುತ್ತವೆ ಎಕರೆಗೆ. ಮತ್ತು ಪೊಟ್ಯಾಶು ಕೊಡೋದ್ರಿಂದ ಕಾಫಿ ಹೂವು ಕಾಯಾದ್ಮೇಲೆ ಗ್ರೈನ್ ಫಿಲ್ಲಿಂಗ್ ಅಂತ ಹೇಳ್ತೀವಿ,
1: ಬೇಳೆ ಗಟ್ಟಿಯಾಗಬೇಕು,
0: ಒಳಗಡೆ ತುಂಬುತ್ತಾ ಹೋದ ಪೋಷಕಾಂಶ
1: ತುಂಬ್ಕೋಬೇಕು.
0: ಆ ತುಂಬೋದಕ್ಕೆ ಸಹಾಯ ಮಾಡೋಂಥದ್ದು ಪೊಟ್ಯಾಶ್ ಅಂಶ. ಅದಕ್ಕೆ ಅದನ್ನು 1/4 ಚೀಲ 25 ಕೆಜಿಯಷ್ಟು ಯೂರಿಯಾ ಜೊತೆ ಮಿಶ್ರಣ ಮಾಡಿ ಕೊಟ್ಟರೆ ಕಾಫಿ ಗಿಡಕ್ಕೆ ಒಳ್ಳೆಯದು. ಮತ್ತೆ ಕೊಳೆ ರೋಗ ಬರ್ತದೆ, ಮಳೆ ಬಿಸಿಲು ಈ ತರ ಬಂದಾಗ ಒಂದ್ ದಿನದಲ್ಲಿ ಮಳೆ ಬೆಳಿಗ್ಗೆ ಅಥವಾ ಬಿಸಿಲಿರುತ್ತೆ ಬೆಳಿಗ್ಗೆ, ಮಧ್ಯಾಹ್ನ ಮಳೆ ಬರುತ್ತೆ, ಆತರ ಆದಾಗ ಏನಾಗುತ್ತೆ ಈ ಕೊಳೆ ರೋಗ ಬೇಗ ಹರಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಮೊದಲು ಕಾಯಿ ಇಟ್ಕೊಂಡಿರುತ್ತಲ್ಲ ಸ್ಟಾಕ್ ಅಂತ ಹೇಳ್ತೀವಿ,
1: ತೊಟ್ಟು
0: ಅದಕ್ಕೆ ಕೊಳೆ ಹೊಡೆದು ಬಿಟ್ರೆ ಕಾಯಿ ನಿಲ್ಲಲ್ಲ, ಬಿದ್ದೋಗ್ಬಿಡ್ತವೆ ಮಳೆಗಾಲದಲ್ಲಿ ಕಾಯಿ ಉದುರೋದು. ಅದಕ್ಕೇನೆ ಅದಕ್ಕೆ ಈ ಪೊಟ್ಯಾಶಿಯಂ ಅಂಶ ಕೊಡೋದ್ರಿಂದ ಆ ಕಾಯಿನ ಹಿಡಿದಿಟ್ಕೊಳ್ಳೋದಕ್ಕೆ ಒಂದು ಸಹಾಯ ಮಾಡ್ತದೆ ಸ್ವಲ್ಪ ಮಟ್ಟಿಗೆ. ಮತ್ತೆ ಯೂರಿಯಾ ಸಿಕ್ಕಲ್ಲ ಅಂತ ಹೇಳಿದ್ದೆ ಕೆಲವು ಸಮಯ, ಅವಾಗ ಏನ್ ಮಾಡ್ಬೋದು, ಕಮ್ಮಿ ನಿಮಗೆ ಬೆಲೆಯಲ್ಲಿ ಬೇಕು ಅಂದರೆ ಅಮೋನಿಯಂ ಸಲ್ಫೇಟು 2 ಬ್ಯಾಗು, ಅದಕ್ಕೆ 25 ಕೆಜಿ ಪೊಟ್ಯಾಶಿಯಂ ಮಿಕ್ಸ್ ಮಾಡಿ. ಅಮೋನಿಯಂ ಸಲ್ಫೇಟಲ್ಲಿ ನೈಟ್ರೋಜನ್ ಇದೆ, ಸಲ್ಫರು ಸಿಕ್ಕುತ್ತೆ ಒಂದು. ಇತ್ತೀಚೆಗೆ ಏನು ಮಾಡ್ತಿದ್ದೀವಿ ನಾವು, ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಬರುತ್ತೆ ಗೊಬ್ಬರ, ಒಳ್ಳೆ ಗೊಬ್ಬರ ಅದು,
1: CN
0: ಅಂತ. CN ಅದರಲ್ಲಿ ನಿಮಗೆ 15.5% ನೈಟ್ರೋಜನ್ ಅಂಶ ಇದೆ, ಮತ್ತೆ ಕ್ಯಾಲ್ಸಿಯಂ ಬಂದ್ಬಿಟ್ಟು 19% ಇದೆ.
1: ಅದು ನಮ್ಮ ಆಮ್ಲೀಯತೆ ಕಡಿಮೆ ಮಾಡೋದಕ್ಕೂ ಅನುಕೂಲ.
0: ಈ ಗೊಬ್ಬರ ನೀವೇನು ಕಾಫಿ ಗಿಡದ ಬುಡಕ್ಕೆ ಕೊಡ್ತೀರಾ, ಎರಡು ತರ ಸ್ಯಾಂಪಲ್ ತೆಗೆದು ಅಲ್ಲೇ 4 ಗಿಡ ಮಧ್ಯದಲ್ಲಿ ಒಂದು ಸ್ಯಾಂಪಲ್ ತೆಗೆಯೋದು, ಇನ್ ಬಿಟ್ವೀನ್ ಕಾಫಿ ಪ್ಲಾಂಟ್ಸ್ ಅಂತೀವಿ, 4 ಗಿಡ ಮಧ್ಯದಲ್ಲಿ ಒಂದು 9 ಇಂಚು ಕಾಫಿ ಸ್ಯಾಂಪಲ್ ತಗೊಳ್ಳೋದು,
1: ಬುಡದಲ್ಲಿ
0: ಪಕ್ಕದಲ್ಲೇ ಬುಡದಲ್ಲೂ ತಕೊಂಡು 2 ಅಡಿ ದೂರದಲ್ಲಿ, ಎಷ್ಟು ವ್ಯತ್ಯಾಸ ಬರುತ್ತೆ ಗೊಬ್ಬರ ಮತ್ತೆ pH ಅಂತ ಟೆಸ್ಟ್ ಮಾಡಿದೀವಿ. ಈ ಕಾಫಿ ಗಿಡದ ಬಡ್ಡೆಲಿ 4 ಗಿಡ ಮಧ್ಯದಲ್ಲಿ pH 5.5 ಇದ್ರೆ, ಕಾಫಿ ಗಿಡದ ಬುಡದಲ್ಲಿ ನಿಮಗೆ 5 or 4.8 or 4.9 ಇರುತ್ತೆ,
1: 0.5 ಜಾಸ್ತಿ ಇರುತ್ತೆ.
0: ಯಾಕೆ ಅಂದ್ರೆ ಕಾಫಿ ಗಿಡಗಳು ಬೇರ್ಗಳು ಹೊರಗಡೆ ರೂಟ್ ಎಕ್ಸೋಡೆನ್ಸ್ ಅಂತ ಹೇಳ್ತೀವಿ, ನಾವ್ ಹೆಂಗೆ ಮನುಷ್ಯರು ಬೇವ್ತೀವಿ ಕಾಫಿ ಗಿಡದಲ್ಲೂ ಆತರ ಹೊರಗಡೆ ಹಾಕುತ್ತೆ ಬೇರಿಂದ, ಅದು ಸ್ವಲ್ಪ ಉಳಿ ಅಂಶ ಹೆಚ್ಚಿರುತ್ತೆ. ಎಕ್ಸೋಡೆನ್ಸ್ ಅಂತ ಅಂದ್ರೆ ಕಾಫಿ ಗಿಡದಿಂದ ಬೇರಲ್ಲಿ ಒಂಥರ ಹೊರಗಡೆಗೆ ಹಾಕುತ್ತೆ, ಅದು
1: ವಿಸರ್ಜನೆಗಳು
0: ವಿಸರ್ಜನೆ ಮಾಡುತ್ತೆ. ಆ ವಿಸರ್ಜನೆ ಮಾಡೋ ಅಂಶಗಳಲ್ಲಿ ಅದು ಉಳಿತನ ಹೆಚ್ಚಿರೋದ್ರಿಂದ ಆ ಕಾಫಿ ಗಿಡದ 2 ಅಡಿ ಸುತ್ತ ಮಣ್ಣು ತುಂಬಾ ಅಮ್ಲೀಯತೆ ಇರುತ್ತೆ ಅಲ್ವೇ. ಈ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡೋದ್ರಿಂದ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅಲ್ಲಿ 19%. ಸೊ ನಿಮಗೆ pH ಕ್ಯಾಲ್ಸಿಯಂ ಬೇಗ ಕರಗುತ್ತೆ. CN ಅಲ್ಲಿ ನೈಟ್ರೋಜನ್ನು ಅಮೋನಿಕಲ್ ಫಾರ್ಮು ಇದೆ, ನೈಟ್ರೇಟ್ ಫಾರ್ಮಲ್ಲಿ ಇದೆ. ಅಮೋನಿಕಲ್ ಫಾರ್ಮಲ್ಲಿ ಇದ್ರೆ ಮಾತ್ರ ನಿಮಗೆ ಬೇಗ ಗಿಡಕ್ಕೆ ಸಿಕ್ಕೋದು, ನೈಟ್ರೇಟ್ ಫಾರ್ಮಲ್ಲಿ ಇದ್ರೆ ಅದು ಮತ್ತೆ ಅಮೋನಿಕಲ್ ಫಾರ್ಮ್ ಬರಬೇಕು, ಆಮೇಲೆ ಪರಿವರ್ತನೆ ಆಗಿ ಗಿಡಕ್ಕೆ ಸಿಕ್ಕುತ್ತೆ. ಅದು ಸ್ವಲ್ಪ ನಿಧಾನ ಆಗುತ್ತೆ, ಆಗಲಿ ನಮಗೆ ಒಂದೇ ಸರಿ ಪರಿವರ್ತನೆ ಆಗ್ಬಿಟ್ರೆ ಎಲ್ಲ ನೀರು ಕರ್ಗೋಗ್ಬಿಡುತ್ತೆ. ಸೊ ನೈಟ್ರೇಟ್ ಅಂಶನೂ ಕೊಟ್ಟಿರ್ತಾರೆ, ಈ ಅಮೋನಿಕಲ್ ಫಾರ್ಮ್ ಇರುತ್ತೆ, ಮೊದಲು ಅಮೋನಿಕಲ್ ಫಾರ್ಮ್ನ ಕರಗಿ ಗಿಡಕ್ಕೆ ಎತ್ಕೊಂಡ್ಬಿಡುತ್ತೆ ಅದನ್ನ CN ಅಲ್ಲಿ. ಆಮೇಲೆ ಕ್ಯಾಲ್ಸಿಯಂ ಇರೋದ್ರಿಂದ ನಿಮಗೆ pH ನ ಆಮ್ಲತೆ ರೈಸ್ ಮಾಡೋದ್ರಿಂದ

0: ಹೆಚ್ಚಿಸೋದ್ರಿಂದ ಏನಾಗ್ತದೆ, ಹಾಕಿರೋ ಗೊಬ್ಬರಗಳೆಲ್ಲ ಅಲ್ಲಿ ಅಂಟಿರುತ್ತಲ್ಲ ಫಾಸ್ಫರಸ್ ಮಣ್ಣಿನಲ್ಲಿ, ಅದನ್ನು ಗಿಡಕ್ಕೆ ಸಿಕ್ಕೋ ಹಾಗೆ ಸಹಾಯ ಮಾಡ್ತದೆ. ನಿಮ್ಮ ಗೊಬ್ಬರ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂತೀವಿ, ಅಂದರೆ ಗೊಬ್ಬರ ಹಾಕಿದ್ನ
1: ಬಳಸ್ಕೊಳ್ಳೋ
0: ಹೆಚ್ಚಾಗ್ತದೆ. ಇದು ಒಂದು ನಿಮಗೆ ಭಾಳ ಉಪಯೋಗ.
1: ಆತ್ಮೀಯ ಕಾಫಿ ಬೆಳೆಗಾರರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪಿ ಶಿವಪ್ರಸಾದ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8105 80 3121. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8105 80 3121. ತುಂಬ ಸಂತೋಷ ಡಾಕ್ಟರ್ ಶಿವಪ್ರಸಾದ್ ಅವರೇ, ತಾವಿದುವರೆಗೂ ನಮ್ಮ ಕಾಫಿ ಬೆಳೆಗಾರರಿಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಇದರಲ್ಲಿರುವಂಥ ವಿವಿಧ ಅಂಶಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಶ್ರೋತೃಗಳ ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿರಂಗ, ಇದರಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸೇರಿ ಪ್ರಸಾರವಾಗಲಿದೆ.
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
5: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ನಿಧನ ಸುದ್ದಿ: ಸೋಮರಪೇಟೆ ತಾಲೂಕು ಹುಲಸೆ ಬೆಳ್ಳಾರಳ್ಳಿ ಗ್ರಾಮ ಟಿಆರ್ ನವೀನ್ ಅವರು 57ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ ನಿಧನರಾದರು. ಟಿಆರ್ ನವೀನ್ ಅವರ ಅಂತ್ಯಕ್ರಿಯೆ ಬೆಳ್ಳಾರಳ್ಳಿ ಗ್ರಾಮದ ರುದ್ರಭೂಮಿಯಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
7: ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ: 66/33 kV ಶನಿವಾರಸಂತೆ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ ಶನಿವಾರಸಂತೆ ಪೇಟೆ, ಕೆಆರ್ಸಿ ಸರ್ಕಲ್, ಅಪ್ಪಶೆಟ್ಟಳ್ಳಿ, ಮಾದ್ರೆ, ಗೌಡಳ್ಳಿ, ಹಿರಿಕರ, ಹಂಡ್ಲಿ, ನಿಡ್ತ, ಹಾಗೆ ಕೊಡ್ಲಿಪೇಟೆ ಸುತ್ತಮುತ್ತ ಕರೆಂಟ್ ಇರದುಲೆ. ಹಾಗೆ 66/11 kV ಮಡಿಕೇರಿ ವಿದ್ಯುತ್ ಕೇಂದ್ರದಿಂದ ಹೋಗುವ ರಾಜಸೀಟು, ಗದ್ದಿಗೆ, ಕೋಟೆ, ಕುಂಡಮೇಸ್ರಿ, ಬೋಯಿಕೇರಿ, ಸಂಪಾಜೆ, ಗಾಳಿಬೀಡು, ತಾಳತ್ಮನಿ, ಬೆಟ್ಟಿಗೇರಿ, ಚಟ್ಟಿಮಾನಿ, ಚೇರಂಬಾಣಿ ಸುತ್ತಮುತ್ತ ಕರೆಂಟ್ ಇರದುಲೆ ತಿಳಿ ಸೆಸ್ಕ್ ಇಲಾಖೆಯು ಪ್ರಕಟಣೆ ತಿಳಿಸೋಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳೆ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮಡಿಕೇರಿ ತಾಲೂಕು ಕಚೇರಿ ಸಭಾಭವನದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ಪುಕಾರ ಅರ್ಜಿನ ತಕಂಡುವೆ. ತುಂಬಿದ ಮತ್ತೆ ನೋಟ್ರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕಂಡುವೆ. ಸರ್ಕಾರಿ ಕಚೇರಿಗಳ ಕೆಲಸಗಳಲ್ಲಿ ವಿಳಂಬ ಹಾಗೆ ಇನ್ನಿತರ ತೊಂದರೆ ನೀಡ್ತಾ ಇರುವ ಸರ್ಕಾರಿ ನೌಕರರು ಹಾಗೆ ಅಧಿಕಾರಿಗಳ ವಿರುದ್ಧ ನಿಗದಿ ಮಾಡಿದ ಪತ್ರದಲ್ಲಿ ಪುಕಾರ್ ನೀಡಾಗುತ್ತೇಳಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಳು. ಕೊಡಗು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ 10/10 ಹೊತ್ತರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಖಾಸಗಿ ಕಂಪನಿಗಳಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ನೇಮಕಾತಿ ಮಾಡ್ಕೊಂಡ್ವೆ. ಆಸಕ್ತಿರುವ ಎಲ್ಲ ದಾಖಲೆಗಳೊಟ್ಟಿಗೆ ಕಲ್ಯಾಣಿ ಮೋಟಾರ್ಸ್ ಅರೆನಾ ಶೋರೂಮ್ಗೆ ಹಾಜರಾಗುತ್ತೇಳಿ ಉದ್ಯೋಗಾಧಿಕಾರಿಯು ಪ್ರಕಟಣೆ ತಿಳಿಸಳು. ಮಡಿಕೇರಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಾಳೆಯಿಂದ 11/11 3 ದಿನಗಳ ಕಾಲ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ವಿಶೇಷ ಶಿಬಿರ ಆಯೋಜಿಸಲಾಗುತ್ತು. ಸಾರ್ವಜನಿಕರು ಈ ಶಿಬಿರದ ಸದುಪಯೋಗನ ಪಡ್ಕೊಳ್ಳುವಂಗೆ ಅಂಚೆ ಅಧೀಕ್ಷಕರು ಪ್ರಕಟಣೆ ತಿಳಿಸಳು. ಮುಕ್ಕಾಟಿ ಅರುಣ್ ಕುಮಾರ್ ಹಂಗೆ ಯಶೋಧ ದಂಪತಿಗ ಮಗಳು ದಿವ್ಯಾ ಅರುಣ್ ಕುಮಾರ್ ಅವು 2 ಆಗಸ್ಟ್ 2022 ಚೆನ್ನೈಯಲ್ಲಿ ನಡೆದ ಸೇವ್ ವಾಟರ್ ತಿಳುವ ಸಂದೇಶನ ಸಾರುವ ವಾತಾಯನಾಸನಲ್ಲಿ ತಲೆ ಮೇಲೆ ಶುದ್ಧ ನೀರಿನ ಸಮತೋಲನ ಇಟ್ಟುಕೊಂಡು ಯೋಗಾಸನ ಪ್ರದರ್ಶಿಸಿ ಸಾಧನೆ ಮಾಡಿ ಆಸ್ಕರ್ ಬುಕ್ ಆಫ್ ರೆಕಾರ್ಡ್ಲಿ ದಾಖಲೆ ನಿರ್ಮಿಸಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕತೆಗಾರ್ತಿ ಕೊಡಗಿನ ಗೌರಮ್ಮ ಅವರ ಹೆಸರಲ್ಲಿ ಜಿಲ್ಲೆನ ಪ್ರೌಢಶಾಲಾ ಮಕ್ಕಳಿಗಾಗಿ ಗೌರಮ್ಮ ದತ್ತಿ ಸಣ್ಣ ಕಥೆನ ಪೈಪೋಟಿ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಆಸಕ್ತಿನ ಬೆಳೆಸುವುದು, ಸೃಜನಶೀಲ ಬರವಣಿಗೆಯನ್ನು ಉತ್ತೇಜಿಸುವುದು, ಕನ್ನಡ ನಾಡು ನುಡಿ ಸಂಸ್ಕೃತಿನ ಪರಿಚಯಿಸುವ ಉದ್ದೇಶದಿಂದ ಈ ಪೈಪೋಟಿ

0: ಆಯೋಜಿಸಲಾಗಿತ್ತು. ಇದರಿಂದ ಒಂದು ಸ್ಕೂಲ್ನ 5 ಮಕ್ಕ ಭಾಗವಹಿಸಕ್ಕೆ ತಾರೀಕು 12ರಂದು ಮಡಿಕೇರಿನ ಜೂನಿಯರ್ ಕಾಲೇಜಲ್ಲಿ ಪೈಪೋಟಿ ನಡೆದಿದೆ. ಆಸಕ್ತಿರೋ ತಾರೀಕು 10ರೊಳಗಾಗಿ ಅರ್ಜಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಗೆ ತಲುಪಿಸಕ್ಕೆ. ಮುಂದೆ ಬರುವ ಬೇರೆ ಬೇರೆ ಹಬ್ಬದ ಆಚರಣೆಗೆ ಶಾಂತಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ತಕ್ಕಡುವ ಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಅವರ ಮುಂದಾಳತ್ವದಲ್ಲಿ ಸಭೆ ನಡೆದು ಮತ್ತೆ ಮಾತಾಡಿದ ಜಿಲ್ಲಾಧಿಕಾರಿಯು ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ವಿಸರ್ಜನೆ ಸಂದರ್ಭದಲ್ಲಿ ಸರ್ಕಾರದ ನಿಯಮನ ಪಾಲಿಸುವಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗೆ ಹಾಗೆ ಪೊಲೀಸ್ ಇಲಾಖೆಯು ಮಾಹಿತಿ ನೀಡಕ್ಕೂ ಡಿಜೆ ಬೆಳೆಸ್ಕನ ಮಕ್ಕಳಿಗೆ ಹಾಗೆ ವಯಸ್ಸಾದವಕ್ಕೆ ತೊಂದರೆ ಆಗದಂಗೆ ಎಚ್ಚರ ವಹಿಸುತ್ತಾ ಹೇಳ್ದು. ಕುಶಾಲನಗರದ ಪಿಎಂ ಶ್ರೀ ಸ್ಕೂಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಹಾಗೆ ನವ ಸಾಕ್ಷರತರಿಗೆ ಸನ್ಮಾನ ಜಂಬರ ಇಂದು ನಡೆದು ಜಿಲ್ಲಾ ಸಾಕ್ಷರತಾ ನೋಡಲ್ ಅಧಿಕಾರಿ ಡಾ ಹೇಮಂತ್ ರಾಜ್ ಅವು ಮಾತಾಡಿ, ಕೊಡಗು ಜಿಲ್ಲೆ ಶೇಕಡ 93ರಷ್ಟು ಸಾಕ್ಷರತೆ ಸಾಧಿಸಿರುವುದು ಹೆಮ್ಮೆನ ಸಂಗತಿಯಾಗಿಟ್ಟು ಕೆಲವೇ ದಿನಗಳಲ್ಲಿ ಕೊಡಗು ಜಿಲ್ಲೆನ ಸಂಪೂರ್ಣ ಸಾಕ್ಷರತಾ ಜಿಲ್ಲೆ ತಿಳಿ ಘೋಷಿಸಲಾದೆ ತಾವು ಹೇಳಿದು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತೆ ಆಸ್ಪತ್ರೆಯ ಸಭಾಬಾಡಲಿ ತಲೆ ಮತ್ತೆ ಬೆನ್ನು ಮೂಳೆನ ಗಾಯಗ, ಪಾರ್ಶ್ವವಾಯು ಹಂಗೆ ಅಪಸ್ಮಾರದ ತುರ್ತು ನಿರ್ವಹಣೆ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆದು ಇದರಲ್ಲಿ ತಲೆ ಮತ್ತೆ ಬೆನ್ನು ಮೂಳೆನ ಗಾಯಗಳ ಸಂದರ್ಭದಲ್ಲಿ ತಕ್ಷಣ ತಕೊಳ್ಳುವ ಕ್ರಮಕ್ಕೆ ಸೇರಿದಂಗೆ ಒತ್ತಡದ ನಿರ್ವಹಣೆ, ಪಾರ್ಶ್ವವಾಯು ಬಗ್ಗೆ ಪ್ರಾಯೋಗಿಕ ಆಗಿ ವಿವರಿಸಲಾಯಿತು. ಪ್ರಸಕ್ತ ಸಾಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಹಾಗೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಪೈಪೋಟಿ ತಾರೀಕು 16ರಿಂದ 24ರವರೆಗೆ ಇಲಾಖೆ ವತಿಯಿಂದ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಹೇ, ವಾಟ್ಸ್ಆಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
6: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
5: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
6: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
5: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
7: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
9: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
10: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
11: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
12: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ, ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣವಾ?
13: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
14: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
15: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
14: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
15: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
16: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
13: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
16: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
17: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
18: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9ರಿಂದ 5 ಗಂಟೆ ಮತ್ತೊಂದು 3ರಿಂದ 10 ಗಂಟೆ ತನಕ ಅಂತ ಎರಡು

0: ಸಾಕಷ್ಟು ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ವಿಎಂ ರೋಡ್, ಕೊಡಗರಹಳ್ಳಿ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
3: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದಿನಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕುಶಾಲನಗರ ಪಿಎಂ ಶ್ರೀ ಸ್ಕೂಲ್ ಅಂತಾರಾಷ್ಟ್ರೀಯ ಸಾಕ್ಷರತಾ ನಾಳುಪಿಂಯ ಪುದಿಯ ಸಾಕ್ಷರಗಂಕ್ ಸನ್ಮಾನ ಕಾರ್ಯಕ್ರಮ ಇಂದು ನಡೆದತ್ತು. ಜಿಲ್ಲಾ ಸಾಕ್ಷರತಾ ನೋಡಲ್ ಅಧಿಕಾರಿ ಡಾಕ್ಟರ್ ಹೇಮಂತ್ ರಾಜ್ ಎಂಗ ಆದ್ಯ ಐತಿ ತಕ್ಕ ಬಂದಿತ್ತು. ರಾಜ್ಯದಲ್ಲೂ ಕೊಡಗು ಜಿಲ್ಲೆ ಶೇಕಡಾ 93 ಸಾಕ್ಷರತೆ ಸಾಕ್ಷಿಟ್ಟಿತ್ತು. ಪೆರ್ಮೆರ ಸಂಗತಿ ಇಂದು ಪಿಂಯ ಚನ್ನಂಗಿ ದಿನತ್ತಲು ಕೊಡಗು ಜಿಲ್ಲೆನ ಸಂಪೂರ್ಣ ಸಾಕ್ಷರತಾ ಜಿಲ್ಲೆ ಎಂದು ಘೋಷಣೆ ಮಾಡುವ ಅಂದು ಅಣ್ಣುಚಿ. ಡಯಟ್ ಉಪನಿರ್ದೇಶಕಂಗ ರಾಮಚಂದ್ರ ರಾಜೆ ಅರಸ್ ಎಂಗ ಸ್ಕೂಲ್ ಪಿಎಂ ಶ್ರೀ ದ್ವಿಭಾಷಾ ಚಟುವಟಿಕೆ ರಕಾಂಬಾರೆ ಉದ್ಘಾಟನೆ ಮಾಡಿತ್ತು ತಕ್ಕ ಬಂದಿತ್ತು. ಸುಮಾರು ದಿನ ತುಂಜ ಈ ಸ್ಕೂಲ್ ಮುಖ್ಯ ಶಿಕ್ಷಕಂಗ ಪಿಂಯ ಸಹ ಶಿಕ್ಷಕಂಗಡ ಶ್ರಮತುಂಡು ಇದು ಸಾಧ್ಯ ಆಯ್ತು ಎಂದು ಅವು ಅಣ್ಣುಚಿ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಯ ನಾಳೆ ಪೊಲಕ 11 ಗಂಟೆ ಇಂಜ ಮಜಾನ 1 ಗಂಟೆಗೆ ತನೆ ಮಡಿಕೇರಿ ತಾಲೂಕು ಕಚೇರಿ ಸಭಾಭಾಡಲು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ರಡಿಲು ಪುಕಾರ ಅರ್ಜಿನ ಸ್ವೀಕಾರ ಮಾಡುವ, ದುಂಬುಚಿಟ್ಟ ಪಿಂಯ ನೋಟ್ರಿ ಇಂಜ ಅಫಿಡವಿಟ್ ಮಾಡಿದ ಅರ್ಜಿನ ಸ್ವೀಕಾರ ಮಾಡುವ, ಸರ್ಕಾರಿ ಕಚೇರಿಲು ಅಧಿಕೃತ ಕೆಲಸದ ಮಿನ್ಯಕ್ ತೆರ್ಕೋ ಪಿಂಯ ಬೋರೆ ಬೋರೆ ತೊಂದರೆ ಕೊಡ್ಪನತ ಸರ್ಕಾರಿ ಅಧಿಕಾರಿ ನೌಕರಂಗಡ ವಿರುದ್ಧ ಸಾರ್ವಜನಿಕಂಗ ಪುಕಾರ್ನ ನಿರ್ಕ ಮಾಡಿದ ಕಾಗದತ್ಲು ಕೊಡ್ಕೊಲು, ಸಾರ್ವಜನಿಕಂಗ ಇದನ್ನು ಉಪಯೋಗ ಪಡೆದವನಕ್ಕೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಜನೆಯಲ್ಲಿ ಅಂದೋಡೆ ಅರ್ಥೋಡೆ ನಡೆದರುಳು 21ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಇದೇ ತಿಂಗಳ 13ರಂದು ನಾರಾಚೆ ಪೊಲಕ 11 ಗಂಟೆಗೆ ಗೋಣಿಕೊಪ್ಪ ಶ್ರೀ ಇಗ್ಗುತಪ್ಪ ಕೊಡವ ಸಂಗತ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯಂಗಡ ಕೊರವ ಕಾರ್ಯಕ್ರಮ ನಡಪ, ಶ್ರೀ ಇಗ್ಗುತಪ್ಪ ಕೊಡವ ಸಂಗತರ ಅಧ್ಯಕ್ಷ ಅಜ್ಜಿಕುಟೀರ ದೇವಯ್ಯ ಪುಸ್ತಕ ಪತ್ತಾಯ ತೊರಪ, ಸಂಗತ ರಾಜನೆಯಲ್ಲಿ ಪಲತರತ್ರ ಕೊಡವ ಕಾರ್ಯಕ್ರಮ ನಡಪ, ಇಗ್ಗುತಪ್ಪ ಸಂಘಕ್ಕೆ ಪಿಂಯ ಚೋಡುಮಡ ಒಕ್ಕಡ ಬಲ್ಯ ಮನೆಗೆ ದುಡಿ ಕೊಡಪ, ಅಕಾಡೆಮಿ ಪಿಂಯ ಸಂಗತರ ಎಲ್ಲ ಪದಾಧಿಕಾರಿಯ ಹಾಜರಿಪ್ಪಂದು ಅಕಾಡೆಮಿ ರಿಜಿಸ್ಟರ್ ಅರ್ಚಿಟ್ಟಿತ್ತು. ಕಳಿಪೋನ ಮಡಿಕೇರಿ ದಸರಾ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಕವನ ವಾಚನ ಮಾಡುವಕ್ಕೆ ಇರಾದೆ ಉಳ್ಳ ಕವಿ ಪಿಂಯ ಕವಯತ್ರಿಯಲ್ಲುಂಡು. ಸ್ವಂತ ಅಳ್ದಿನ ಕವನತ್ರ ಇದೇ ತಿಂಗಳ 21/5 ಗಂಟೆ ರೊಳಲು ಬಹುಭಾಷಾ ಕವಿಗೋಷ್ಠಿ ಸಮಿತಿಗೆ ಅಯ್ಚಿ ಕೊಡ್ಕೊಂಡು ಈ ಕುರಿತ ಕವಿಗೋಷ್ಠಿಯಲ್ಲಿ ಕನ್ನಡ ಕೊಡವ ಕೂಡನಕ್ಕೆ ಸಮಿತಿ ನಿರ್ಕ ಮಾಡಿದ ಪಾಜಲು ಅಳ್ದಿತ ಐಕೊಂಡು 4 ಸಾಲರ 4 ಪದ್ಯಕ್ಕೆ ಮಾತ್ರ ಅವಕಾಶ, ಬೋರೆ ಬೋರೆ ಪಾಜ್ಯರ ಪದ್ಯತ್ನ ಕನ್ನಡ ಲಿಪಿಲು ಹಿಂದಿ ಇಂಗ್ಲಿಷ್ಲು ಅದೇ ಪಾಜಲು ಒಳದೊಂಡು 6 ಲಂಜಿ 14 ಬಯತ್ರ ಮಕ್ಕಳು ಕವಿಗೋಷ್ಠಿಯಲ್ಲಿ ಕೂಡಿಯಾಡಲು ಕವನ ಒಳದು ಅವು ಪೆದ ವಿಳಾಸ ಮೊಬೈಲ್ ನಂಬರ್ ಕ್ಲಾಸ್ ಸ್ಕೂಲ್ ಪೆದ ಪಿಂಯ ಫೋಟೋ ಐಚಿ ಕೊಡ್ಕೊಂಡು ಸಮಿತಿಯ ಅಧ್ಯಕ್ಷ ಉಜ್ವಲ್ ರಂಜಿತ್ ಅರಿಚಿಟ್ಟಿತ್ತು. ಕೊಡಗು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಜನೆಯಲ್ಲಿ ಇದೇ ತಿಂಗಳ ಮತ್ತೊಂದು 10 ಪೊಲಕ 10 ಗಂಟೆಯಿಂದ ಮಜಾನ 1 ಗಂಟೆಗೆ ತನೆ ಬೋರೆ ಬೋರೆ ಖಾಸಗಿ ಕಂಪನಿಯಲ್ಲಿ ಖಾಲಿ ಉಳ್ಳ ಚಾಕರಿಗೆ ಮಡಿಕೇರಿಯಲ್ಲಿ ನೇರ ನೇಮಕಾತಿ ನಡೆತ ಇರಾದೆ ಉಳ್ಳ ಅರ್ಹ ಅಭ್ಯರ್ಥಿಯ ಕುಟುಂಬತ ಅವಶ್ಯ ದಾಖಲೆ ಎಡ್ತಂಡು ಹಾಜರಾಕೊಳ್ಳುವುದು ಉದ್ಯೋಗಾಧಿಕಾರಿ ಅರಿಚಿಟ್ಟಿತ್ತು. ಜಿಲ್ಲೆಯಲ್ಲಿ ನಡಪ ಬೋರೆ ಬೋರೆ ನಮ್ಮೆ ನಾಳು ನೆರತ್ತು ಶಾಂತಿ ಕಾನೂನು ಸುವ್ಯವಸ್ಥೆಯನ್ನು ಕಾತವನ್ನಿಟ್ಟಲು ಬೋಂಡಿಯನ್ನು ಅವಶ್ಯ ಕ್ರಮತ್ರ ಮೀದ ನಿನಂದು ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್, ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಎಂಗಡ ಮುಂದಾಳತನತ್ತು ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಸಭೆ ನಡೆದಿತ್ತು. ಈ ನೆರತ್ತು ತಕ್ಕ ಬಂದ ಜಿಲ್ಲಾಧಿಕಾರಿ ಗೌರಿ ಗಣೇಶ ನಮ್ಮೆಗೆ ಸಂಬಂಧಪಟ್ಟನಕ್ಕೆ ಜಿಲ್ಲೆಯ ಸುಮಾರು ಜಾಗತ್ತು ದೇವಡ ಪುತ್ತಳ್ಳಿ ಪ್ರತಿಷ್ಠಾಪನೆ ಮಾಡುವ ಮೂರ್ತಿ ವಿಸರ್ಜನೆ ಮಾಡೋ ಸರ್ಕಾರದ ನಿಯಮ ಪಾಲನೆ ಮಾಡೋಂಡು ಗೌರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಪಿಂಯ ವಿಸರ್ಜನೆಗೆ ಇದೇ ತಿಂಗಳ 13 ಅಂಡೋಳಲು ಅರ್ಜಿ ಕೊಡ್ತಿತ್ತು ಅನುಮತಿ ಪಡೆದೋಂಡು ಆಯಾಯ ತಾಲೂಕರ ತಹಶೀಲ್ದಾರ್ ಸಮಿತಿರ ಅಧ್ಯಕ್ಷಗಳಾಯ್ತಿಪ್ಪ, ಪೊಲೀಸ್ ಇಲಾಖೆಯಿಂದ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳು ಇಪ್ಪ, ಬಯತಾನವು ಮಕ್ಕ ಮರಿ ಕೂಡನಕ್ಕೆ ಸಾರ್ವಜನಿಕಂಗ ತೊಂದರೆ ಹಾಕತನಕ್ಕೆ ನಿಯಮ ಪಾಲನೆ ಮಾಡೆಂಡು ಪರಿಸರ ಸ್ನೇಹಿ ಆಯ್ತು ಭಕ್ತಿ ಭಾವತ್ತು ನಮ್ಮೆ ಕೈಕೊಂಡು ಜಿಲ್ಲಾಧಿಕಾರಿ ಅಣ್ಣುಚಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:30 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ವಾರ್ತೆಗಳ ವಿವರ: ಅಭಿವೃದ್ದಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ನಿಟ್ಟನಲ್ಲಿ ಸಮಾಜ ಸೇವೆ ಮತ್ತು ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗರಿಕರಿಗೆ ಕರೆ ನೀಡಿದ್ದಾರೆ. ಗುಜರಾತ್ನ ನವಸಾರಿಯಲ್ಲಿ ಬೃಹತ್ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಿಎಂ ಸ್ವನಿಧಿ ಯೋಜನೆಯು ಸಾಲ ಮತ್ತು ಆಧುನಿಕ ಡಿಜಿಟಲ್ ಪಾವತಿ ಸೌಲಭ್ಯಗಳಿಗೆ ಸುಲಭ ಪ್ರವೇಶ ಖಚಿತಪಡಿಸಿಕೊಳ್ಳುವ ಮೂಲಕ ಸಣ್ಣ ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಿದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮಕ್ಕೆ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಿದರು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಆಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆರ್ಟಿಕಲ್ 370 ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಇದೇ ವೇಳೆ ಅತ್ಯುತ್ತಮ ನಾನ್ ಪಿಕ್ಚರ್ ವಿಭಾಗದಲ್ಲಿ ಬಂಗಾರ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ರಾಮನವಮಿ ಪ್ರಶಸ್ತಿಗೆ ಭಾಜನವಾಗಿದೆ. ಬ್ರಹ್ಮಯುಗಂ ಚಿತ್ರದ ನಟನೆಗಾಗಿ ನಟ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರದ ನಟನೆಗಾಗಿ ನಟ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಹಾಗೂ ಆರ್ಟಿಕಲ್ 370 ಚಿತ್ರದ ನಟನೆಗಾಗಿ ಯಾಮಿ ಗೌತಮ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಸ್ವಾತಂತ್ರ್ಯ ವೀರ ಸಾರ್ವರ್ಕರ್ ಚಿತ್ರದ ನಿರ್ದೇಶಕ ರಣದೀಪ್ ಹೂಡಾ ಅವರು ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಇದೇ ರೀತಿ ಕನ್ನಡ, ಮರಾಠಿ, ತಮಿಳು, ತುಳು, ತುಳು, ಮಲಯಾಳಂ, ಸಂತಾಲಿ ಸೇರಿದಂತೆ ಇತರೆ ಭಾಷೆಗಳು ಮತ್ತು ಪ್ರಕಾರಗಳ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು

0: ಪ್ರಧಾನ ಮಾಡಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಕಡಲ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶ್ರೀಲಂಕಾಕ್ಕೆ 3 ದಿನಗಳ ಭೇಟಿಗಾಗಿ ಕೊಲಂಬೋ ತಲುಪಿದ್ದಾರೆ. ಭಂಡಾರ ನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾ ರಕ್ಷಣಾ ಖಾತೆ ಉಪಸಚಿವೆ ಅರುಣಾ ಜಯಶೇಖರ ಮತ್ತು ಭಾರತೀಯ ಹೈಕಮಿಷನರ್ ಸಂತೋಷ್ ಝಾ ಆತ್ಮೀಯವಾಗಿ ಬರಮಾಡಿಕೊಂಡರು. ತಮ್ಮ ಭೇಟಿಯ ವೇಳೆ ಸಚಿವ ರಾಜನಾಥ್ ಸಿಂಗ್ ಅವರು ಶ್ರೀಲಂಕಾದ ನಾಯಕರೊಂದಿಗೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ಬಲವಾದ ಕಡಲ ಮತ್ತು ರಕ್ಷಣಾ ಪಾಲುದಾರಿಕೆ ಸೇರಿದಂತೆ ಪರಸ್ಪರ ಪ್ರಯೋಜನಕಾರಿ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆಗಳು ನಡೆಯಲಿವೆ. ಭೇಟಿಯ ಸಂದರ್ಭದಲ್ಲಿ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದಲ್ಲಿ ಈ ತಿಂಗಳ 4ನೇ ತಾರೀಕಿನವರೆಗೆ 1,086 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶಗಳಲ್ಲಿ ಮುಂಗಾರು ಬೆಳೆಗಳನ್ನು ಬೆಳೆಯಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 421 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿದೆ. ಒಟ್ಟು 117 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಲಾಗಿದೆ. 181 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀಅನ್ನ ಬೆಳೆಯಲಾಗಿದೆ. 191 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆಕಾಳುಗಳನ್ನು ಬೆಳೆಯಲಾಗಿದೆ. 109 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಹಾಗೂ 58 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ತೆಲಂಗಾಣದಲ್ಲಿನ ಐಟಿಐ ಕ್ಲಸ್ಟರ್ಗಳಿಗೆ ಒಟ್ಟು 735 ಕೋಟಿ ರೂಪಾಯಿಗಳ ಯೋಜನಾ ವೆಚ್ಚದೊಂದಿಗೆ ಕಾರ್ಯತಂತ್ರದ ಹೂಡಿಕೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಇದರಲ್ಲಿ ರಾಜಸ್ಥಾನಕ್ಕೆ 241 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ, ಉತ್ತರ ಪ್ರದೇಶಕ್ಕೆ 240 ಕೋಟಿ ರೂಪಾಯಿ ಹಾಗೂ ತೆಲಂಗಾಣಕ್ಕೆ 254 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ ಸೇರಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶ ಪರಿವರ್ತನೆ ಮೂಲಕ ಮೇಲ್ದರ್ಜೆಗೇರಿಸಿ ಐಟಿಐಗಳಿಗೆ ಸಂಬಂಧಿಸಿದ 5ನೇ ರಾಷ್ಟೀಯ ಸ್ಟೀರಿಂಗ್ ಸಮಿತಿ ಸಭೆಯಲ್ಲಿ ಇದನ್ನು ಅನುಮೋದಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಹಾಗೂ ಅಂತಾರಾಷ್ಟೀಯ ಸೌರ ಒಕ್ಕೂಟ ಸಹಯೋಗದಲ್ಲಿ ಪಾಲುದಾರಿಕೆ ಮತ್ತು ಪ್ರದರ್ಶನ ಅವಕಾಶಗಳು ವಿಷಯದಡಿ ಈ ವರ್ಷದ ನವೆಂಬರ್ 2 ರಿಂದ 5 ರವರೆಗೆ ನವದೆಹಲಿಯ ಭಾರತ ಮಂಟಪದಲ್ಲಿ ಭಾರತ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 ಆಯೋಜಿಸಲಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಾರ್ಯದರ್ಶಿ ಸಂತೋಷ್ ಸಾರಂಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟೀಯ ಸೌರ ಒಕ್ಕೂಟದ 9ನೇ ಅಧಿವೇಶನ ಮತ್ತು 4ನೇ ಹಸಿರು ಹೈಡ್ರೋಜನ್ ಸಮ್ಮೇಳನದ ಬೆಂಗಳೂರು ಆವೃತ್ತಿಯ ರೋಡ್ ಶೋನಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕ ಅದ್ಭುತ ಸಾಧನೆ ಮಾಡಿದೆ ಎಂದು ಹೇಳಿದರು. ಪ್ರಸ್ತುತ ರಾಜ್ಯದಲ್ಲಿ ಇಂಧನ ಉತ್ಪಾದನೆಯಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರ ಶೇಕಡ 70% ಪಾಲು ಹೊಂದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಪಾಲುದಾರರು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ನಿಟ್ಟನಲ್ಲಿ ಈ ರೋಡ್ ಶೋ ಆಯೋಜಿಸಲಾಗಿದೆ. ಅಲ್ಲದೆ ನವದೆಹಲಿಯಲ್ಲಿ ಮುಂಬರುವ ಶೃಂಗಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಪಾಲುದಾರರು ಭಾಗವಹಿಸುವಂತೆ ಆಹ್ವಾನಿಸಿದ್ದೇವೆ ಎಂದು ಸಂತೋಷ್ ಸಾರಂಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆಯಿದೆ. ಜಾಗತಿಕವಾಗಿ ಭಾರತ ಮತ್ತು ರಷ್ಯಾ ಪ್ರಮುಖ ರಾಷ್ಟಗಳಾಗಿವೆ. ಬ್ರಿಕ್ಸ್ ಶೃಂಗಸಭೆಯ ಕಾರ್ಯಸೂಚಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಷಯ ಪ್ರಮುಖವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ ಬರೆದ ಲೇಖನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮಾತೃವಂದನಾ ಯೋಜನೆ ಮತ್ತು ಪೋಷಣ್ ಮಾಸಿಕದ 10 ವರ್ಷಗಳ ಕುರಿತಾದ ಲೇಖನವು ಅಂಗನವಾಡಿ ವ್ಯವಸ್ಥೆಯನ್ನು ಜಲಾಂದೋಲನವಾಗಿ ಮಾಡುವ ಸಂದೇಶವನ್ನು ಎತ್ತಿ ತೋರಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ನೇರ ಲಾಭ ವರ್ಗಾವಣೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಪೌಷ್ಟಿಕ ಆಹಾರವು ಮಕ್ಕಳು, ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರನ್ನು ಹೇಗೆ ಬೆಂಬಲಿಸುತ್ತದೆ ಎಂಬುದನ್ನು ಈ ಲೇಖನ ಒತ್ತಿ ಹೇಳುತ್ತದೆ. ಈ ಪ್ರಯತ್ನಗಳು ಅಪೌಷ್ಟಿಕ

0: ಆರ್ಥಿಕತೆ ಮುಕ್ತ ಮತ್ತು ವಿಕಸಿತ ಭಾರತಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ ಸರಣಿಯ ಮೂರನೇ ಹಂತದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದೆ. ಪುರುಷರ ತಂಡ ಸ್ಪರ್ಧೆಗಳಲ್ಲಿ ಎರಡು ಚಿನ್ನ ಮತ್ತು ಮಹಿಳೆಯರ ರಿಕರ್ವ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದೆ. ಕಾಂಪೌಂಡ್ ತಂಡ ಸ್ಪರ್ಧೆಯಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ತೋಮನ್ ಕುಮಾರ್ ಹಾಗೂ ಶ್ಯಾಮಸುಂದರ್ ಸ್ವಾಮಿ ಜೋಡಿ ಇರಾಕ್ನ ಅಬ್ಬಾಸ್ ಕದೀಮ್ ಮತ್ತು ಅನ್ವರ್ ಜೋಡಿ ವಿರುದ್ದ 152-139 ಅಂತರದಲ್ಲಿ ಗೆಲುವು ಸಾಧಿಸಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಪುರುಷರ ರಿಕರ್ವ್ ಸ್ಪರ್ಧೆಯಲ್ಲಿ ಹರ್ಮಿಂದರ್ ಸಿಂಗ್ ಮತ್ತು ವಿಜಯ್ ಸುಂಡಿ ಜೋಡಿ ಸ್ಲೋವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೆನಿಸ್ ಇವಾನ್ ಅವರನ್ನು 6-2, 6-2 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದರು. ಮಹಿಳಾ ರಿಕರ್ವ್ ತಂಡ ವಿಭಾಗದ ಫೈನಲ್ನಲ್ಲಿ ಭಾವನಾ ಮತ್ತು ಪೂಜಾ ಜೋಡಿ ಚೀನಾ ಜೋಡಿ ವಿರುದ್ದ 0-6 ಅಂತರದಲ್ಲಿ ಪರಾಭವಗೊಂಡ ನಂತರ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ, ಅರೆ ಭಾಷೆ ಐಸಿರಿ.
3: ಇಂದಿನ ಅರೆ ಭಾಷೆ ಐಸಿರಿ ಕಾರ್ಯಕ್ರಮಕ್ಕೆ ರೇಡಿಯೋ ಕೇಳ್ತಿರುವ ನೀವುಗೆಲ್ಲ ಸ್ವಾಗತ. ನಮ್ಮ ಮನೆ ಮುಂದೆ ಇರುವ ಅಂಗಳಕ್ಕೆ ಅದರದೇ ಆದ ಸ್ಥಾನ ಉಂಟು. ಅದರ ಸ್ಥಾನ ಏನುತ್ತಾ ಈಗ ತಿಳಿಸಿಕೊಟ್ಟವೆ ಬಾರಿಯಂಡ ಜೋಯಪ್ಪನವು.
4: ಅಂಗಳ ತಿಳಿದು ಪವಿತ್ರ ಸ್ಥಾನ. ಮನೆ ಮುಂದೆ ಅಂಗಳ ಇದ್ದರೆ ಮನೆಗೊಂದು ಲಕ್ಷಣ. ಹಳ್ಳಿಲಿರುವ ಮನೆ ಮುಂದೆ ಸಾಮಾನ್ಯವಾಗಿ ಅಂಗಳ ಇದ್ದೇ ಇದ್ದದೆ. ಅಂಗಳಕ್ಕೆ ನೀರು ತಕ್ಕಳಿಸಿ, ಸಗಣಿ ಸಾರಿಸಿ, ರಂಗೋಲಿ ಹಾಕಿದ ಮೇಲೆ ಅಂಗಳನ ನೋಡದೇ ಒಂದು ಖುಷಿ. ಅಂಗಳಕ್ಕೆ ಸಗಣಿ ಸಾರಿಸಿದ ಮೇಲಂತೂ ಗಮ್ ಹೊಡಿತಾ ಇದ್ದದೆ. ಅದಕ್ಕೆ ರೋಗ ನಿರೋಧಕ ಶಕ್ತಿ ಹುಟ್ಟು ತೇಳುವೆ. ಅಂಗಳದ ಉಪಕಾರ ಒಂದೆರಡಲ್ಲ. ಆಟದ ಮೈದಾನನ ಗೋಡೆನೇ ಇಲ್ಲದ ಪಾಠದ ಕೊಂಬರೆ ತೇಳುವಂಗೆ ಮನೆ ಮುಂದಿನ ಅಂಗಳ ಸನ ಗೋಡೆ ಇಲ್ಲದ ಪಾಠದ ಕೊಂಬರೆತೇ ಹೇಳಕ್ಕೆ. ಅಲ್ಲೊಂದು ಶಿಸ್ತು ಇದ್ದದೆ, ವಿನಯ ಇದ್ದದೆ, ವಿಧೇಯತೆ ಇದ್ದದೆ, ಸಮಯದ ಪ್ರಜ್ಞೆ ಇದ್ದದೆ. ಅಷ್ಟೇ ಅಲ್ಲ, ಒಂದು ಹಿಡಿತದ ಸ್ವಾತಂತ್ರ್ಯ ಇದ್ದದೆ. ಒಂದು ವಿಜಲ್ ಇಲ್ಲರೆ ಒಂದು ಗಂಟೆ, ಅದಿಲ್ಲರೆ ಒಂದು ಆದೇಶಕ್ಕೆ ಬೆಲೆ ಇದ್ದದೆ. ಇಡೀ ಸ್ಕೂಲು ಮಕ್ಕಳನ್ನ ಒಂದೇ ಒಂದು ಗಂಟೆ ಸದ್ಯಗೆ ಹಿಡ್ತಕ್ಕೆ ತರಕ್ಕೆ ವ್ಯಕ್ತಿಯಾಗಿ ಅಲ್ಲಿ ಒಬ್ಬನೇ ಇದ್ದರೂ ಸಾಕದೆ. ಅಂಗಳಕ್ಕೊಂದು ಘನತೆ ಉಂಟು, ಅದಕ್ಕೊಂದು ಗೌರವ ಉಂಟು. ಅದು ಮನೆಯ ಮುಂದೆ ಇರುವ ಪವಿತ್ರ ಸ್ಥಾನವೂ ಹೌದು. ಹುಟ್ಟಿದಲ್ಲಿಂದ ಚಟ್ಟದ ಮುಟ್ಟ ಅಂಗಳ ಬೇಕೇ ಬೇಕು. ಅಂಗಳ ಹಳ್ಳಿ ಮನೆಗಳ ಸೌಲಭ್ಯ, ಸೌಭಾಗ್ಯ. ಕತ್ತಲಾಕನ ಆ ಮನೆ ಈ ಮನೆ ಮಕ್ಕಳೆಲ್ಲ ಕೂಡಿಕೊಂಡು ಜಗಲಿ ತಿಂಟೆ ಮೇಲೆ ಕುದ್ದುಕೊಂಡು ಅಂಗಳದ ಕಡೆ ಕಾಲು ಇಳಿಬಿಟ್ಟುಕೊಂಡು ಬಾಯಿಪಾಠ ಹೇಳ್ತಿದ್ದೋ. ಸಾಲಾಗಿ ಕುದ್ದುಕೊಂಡು ರಾಗಲಿ ಮಗ್ಗಿ ಹೇಳ್ತಿದ್ದೋ. ಬಾಯಿಪಾಠದ ಪದ್ಯ ಹೇಳಿದು, ಸ್ಪೆಲ್ಲಿಂಗ್ ಹೇಳಿದು, ಸೂತ್ರ ಹೇಳುವ ಸೂತ್ರ ಹೇಳಿದು ಮಾಡ್ತಿದ್ದೋ. ಆಗ ಅಲ್ಲಿ ತೊದಲು ಮಾತಾಡುವ, ತಾನೇ ತಾನೇ ಹೆಜ್ಜೆ ಹಾಕುವ ಕಂದಗಳೂ ಬಂದು ಗಲಾಟೆ ಮಾಡದೆ ಕೈಕಟ್ಟಿ ಕೂರ್ತಿದ್ದೋ. ಆ ಗುಂಪುಲಿ ಹಿರಿಯ ಅಕ್ಕನೋ ಅಣ್ಣನೋ ಇದ್ದರೆ ಎಲ್ಲ ಮಕ್ಕಳನ್ನ ಹದ್ದುಬಸ್ತಲಿಸಿಕೊಂಡು ತಪ್ಪುಗಳ ತಿದ್ದುವ ಜವಾಬ್ದಾರಿನ ವಹಿಸಿಕೊಂಬತ್ತಿತ್ತು. ಅಂಥವಕ್ಕೆ ಅಗೋಚರ ಗೌರವನೂ ಇರ್ತಿತ್ತು. ಅಂದು ಅದು ಮನೆಪಾಠ, ಇಂದು ಅದು ಟ್ಯೂಷನ್ ಕ್ಲಾಸ್ ಅಂತ ಹೊಸ ರೂಪ ಪಡ್ಕೊಂಡುಟ್ಟು. ಮಕ್ಕಳ ಆಟಕ್ಕೆ ಅಂಗಳ ಒಳ್ಳೆ ಜಾಗೆ. ನಂತರ ಮಕ್ಕ ಬಂದರಂತೂ ಅದರ ಗಮ್ಮತ್ತೇ ಬೇರೆ. ಆಟ ನಗೆ ಕೂಟದ ನಡುವೆ ಊಟಕ್ಕೆ ಬನ್ನಿ.

ಏ ಮಕ್ಕಳೇ ಅಂತ ಅವ್ವ ಮಕ್ಕಳನ್ನ ಉಂಬಕ್ಕೆ ಕರೆದರೆ ಆಟ ನಗೆನೆ ಹೊಟ್ಟೆ ತುಂಬಿದವರಂಗೆ ಒಂದೆರಡು ದಪ್ಪ ಮನೆ ಕರೆದರೆಲ್ಲ ಬಾತಿತ್ತಲೆ. ಉಗಾದಿ ಹಬ್ಬದಂದು ಕಾಯಿಗೆ ಕಲ್ಲು ಹೊಡೆದು ಮನರಂಜನೆ ಪಡೆಯುತ್ತಿದ್ದ ಜಾಗನೂ ಅಂಗಳನೇ. ಮಕ್ಕಳ ಆಡಿಸಿ ಕೊಣಿಸ್ತಿದ್ದ ಅಂಗಳ ಏನೇನೂ ಕೆಲಸಕ್ಕೂ ಆಗ್ತಿತ್ತು. ಥರಥರದ ಕಾಳು, ಒಳ್ಳೆ ಮೆಣಸು, ಸಂತೆ ಮೆಣಸು, ಕಾಫಿನೆಲ್ಲ ಒಣಗಿಸೋದು ಅಂಗಳಲ್ಲೇ. ಕೆಲವು ರೈತರು ಏಲಕ್ಕಿನ ಗೂಡುಗಳಲ್ಲಿ ಒಣಗಿಸಿರೆ ಮತ್ತೆ ಕೆಲವು ಬಿಸಿಲಲ್ಲಿ ಒಣಗಿಕೆ ಹರಂಡಿವೆ. ವೆನಿಲ್ಲಾ ಬಾಳನು ಸಣ್ಣ ಅಂಗಳಲ್ಲಿ ಒಣಗಿಕೆ ಹಾಕಿವೆ. ಭತ್ತನ ಒಂದು ಮೈ ಒಣಗಿಸಿ ಕಾಲಾಡಿಸಿ ಕಡಿಕೆಗೋ ಇಲ್ಲರೆ

ಒಳ್ಳೆ ಮೆಣಸು, ಸಂತೆ ಮೆಣಸು, ಕಾಫಿನೆಲ್ಲ ಒಣಗಿಸೋದು ಅಂಗಳಲ್ಲೇ. ಕೆಲವು ರೈತರು ಏಲಕ್ಕಿನ ಗೂಡುಗಳಲ್ಲಿ ಒಣಗಿಸಿರೆ ಮತ್ತೆ ಕೆಲವು ಬಿಸಿಲಲ್ಲಿ ಒಣಗಿಕೆ ಹರಂಡಿವೆ. ವೆನಿಲ್ಲ ಬಾಳನೂ ಸಣ್ಣ ಅಂಗಳಲ್ಲಿ ಒಣಗಿಕೆ ಹಾಕಿವೆ. ಭತ್ತನ ಒಂದು ಮೈ ಒಣಗಿಸಿ ಕಾಲಾಡಿಸಿ ಕಡಿಕೆಗೋ ಇಲ್ಲರೆ ಪತ್ತಾಯಕ್ಕೋ ತುಂಬಿವೆ. ಕೆಲವು ಚೀಲಲ್ಲಿ ತುಂಬಿ ಕಟ್ಟಿಸಿವೆ. ಕೊಸ್ಲಕ್ಕಿ ಮಾಡಿಕೆ ಬೇಯಿಸಿದ ಭತ್ತನ ಅಂಗಳಲ್ಲಿ ಹರಂಡಿವೆ. ನೇಕೆ ಕಟ್ಟಿ ಬಟ್ಟೆನ ಒಣಗಿಕೆ ಹಾಕುವುದು ಅಂಗಳಲ್ಲೇ. ಅಷ್ಟೇ ಅಲ್ಲ, ಕರ್ಗಿಕೆ ಹಾಕಿದ ಬೆಂಡೆ ಮರದ ಅದಿಲ್ಲರೆ ಕವರಿ ಮರದ, ಕವರಿ ಮರ ತೇಳ್ರೆ ಕೈಯೊಳೆ ಮರ ಅಂತೇಳಿವೆ, ಅಥವಾ ಭೂತಾಳೆ ನಾರನ್ನು ತೊಳೆದು ನೇಕೆಯಲ್ಲಿ ಒಣಗಿಕೆ ಹಾಕಿವೆ. ಆಗಂತೂ ಅಲ್ಲಿ ಓಡಾಡೋದು ಹಣ್ಣ ಕಷ್ಟ ಆದೆ. ನಾರು ಕರಗಿದ ನಾತ ಹಂಗಿದ್ದದೆ. ಆ ನಾರು ಹದ ಒಣಗಿದ ಮೇಲೆ ಹೊರೆ ಹಗ್ಗ, ತಮ್ಮಿ ಹಗ್ಗ, ದನ ಕಟ್ಟುವ ಹಗ್ಗ, ಕರುಗಳ ಕಟ್ಟಿಕಿರುವ ಸಣ್ಣ ಹಗ್ಗನೆಲ್ಲ ಮಾಡಿವೆ. ಇನ್ನು ಮದುವೆ ಜಂಬರಲ್ಲಂತೂ ಅಂಗಳನೇ ಮುಖ್ಯಸ್ಥಾನ. 12 ಕಂಬದ ಚಪ್ಪರ ಹಾಕಿ ಮೇಲ್ಕಟ್ಟು ಕಟ್ಟಿ ತೂಗುದೀಪನ ಕೂಸಿ ಇದೆಲ್ಲ ಹಾಕನ ಅಂಗಳ ಹೊಸ ರೂಪನ ಪಡ್ಕೊಂಡದೆ. ಅಷ್ಟೇ ಅಲ್ಲ, ಅಲ್ಲಿ ಸುಮಾರು ಕಟ್ಟುಪಾಡೂ ಉಟ್ಟು. ಚಪ್ಪರದ ಅಡಿಯಲ್ಲಿ ಪಾದರಕ್ಷೆ ಹಾಕಿಕೆ ಬತ್ತು. ಕೆಟ್ಟದಾಗಿ ಮಾತಾಡ್ದಾಗಲಿ, ಪರಸ್ಪರ ಬೈಕಂಬದಾಗಲಿ, ಉಗೇದಾಗಲಿ ಮಾಡಿಕೆ ಬತ್ತು. ಮದುವೆ ಜಂಬರಲ್ಲಿ ಗಂಡನ ಕಡೆಯು ಬಂದು ಚಪ್ಪರದ ಹೊರಗೆ ಮನೆ ಬಾಗಿಲು ಸಮಕ್ಕೆ ನಿಂತುಕೊಂಡು, ನಾವು ಹಿಂಗಿಂಗೆ ಬಂದವು, ಚಪ್ಪರದ ಕೆಳಗೆ ಬಾಕಿ ಅನುಮತಿ ಉಟ್ಟೋ ಅಂತ ಕೇಳಿವೆ. ಆಗ ಒಕ್ಕಲು ಯಜಮಾನ ಅನುಮತಿ ಉಟ್ಟು ಅಂತ ಹೇಳಿದೆ. ಮತ್ತೆ ಮೇಲ್ಕಟ್ಟು ಅಡಿಗೆ ಬಾಕಿ ಅನುಮತಿ ಉಟ್ಟೋ ಅಂತ ಕೇಳಿವೆ. ಹಿಂಗೆ ಕಟ್ಟುಪಾಡಿನಂಗೆ ಕ್ರಮ ಪ್ರಕಾರ ಶಾಸ್ತ್ರ ಎಲ್ಲ ಮಾಡಿವೆ. ಮುಹೂರ್ತಕ್ಕೆ ಕೂರಿಸೋದು, ಪೆಟ್ಟಿಗೆ ನೋಡೋದು ಎಲ್ಲ ಚಪ್ಪರದ ಅಡಿಲೇ ನಡೆದದೆ. ಕೊಂಬು ಕೊಟ್ಟು ವಾಲಗದವು ವಾಲಗ ಊದುತ್ತಿದ್ದವೆ, ಕೊಣೆಯವು ಕೊಣಿತಿದ್ದವೆ. ಹಿಂಗೆ ಒಂದೆರಡು ದಿನ ಗುಜುಗುಜು ಗಲಗಲ ಸದ್ದು ಮಾಡಿ ಗೌಜಿ ಮಾಡಿದ ಅಂಗಳ ಮೌನಕ್ಕೆ ಜಾರದೆ. 3 ಇಲ್ಲರೆ 5 ವರ್ಷಕ್ಕೊಮ್ಮೆ ಶ್ರೀ ವೆಂಕಟರಮಣ ಸ್ವಾಮಿಯ ಹರ್ಸೆಯ ನಡೆಸುದು, ಒಂಟಿ ಇಲ್ಲರೆ ಜೋಡುಗುಂಡ ಕಟ್ಟುದು, ದರ್ಶನ ಬರೋಕೆ ದರ್ಶನ ಬಾದು, ಕೇಳಿಸುವು ಕೇಳಿಸುವುದೆಲ್ಲ ಅಂಗಳಲ್ಲೇ ನಡೆದದೆ. ಸಾವಿನ ಸಂದರ್ಭದಲ್ಲಿ ಚಟ್ಟ ಕಟ್ಟುದು, ಅಂತ್ಯಕ್ರಿಯೆಯ ವಿಧಿವಿಧಾನ ಎಲ್ಲ ಅಂಗಳಲ್ಲೇ ಮಾಡಿವೆ. ತಿಥಿ ಊಟದ ಸಂದರ್ಭದಲ್ಲಿ ಅಂಗಳಲ್ಲಿ ಚೌಕಾಕಾರಾಗಿ ಸಾಲಾಗಿ ಹುಲ್ಲುನ ಹಾಕಿ ಜನರ ಊಟಕ್ಕೆ ಅಂಗಳಲ್ಲಿ ಕೂರಿಸೋ ಪದ್ಧತಿ ಹಿಂದೆ ಇತ್ತು. ಎಷ್ಟೋ ಕಡೆಗಳಲ್ಲಿ ಅಂಗಳಕ್ಕೆ ಕಕ್ಕಟ್ಟು ಕಟ್ಟಿದ್ದವೆ. ಕಕ್ಕಟ್ಟು ತೇಳ್ರೆ ಕಾಂಪೌಂಡು. ಕೆಲವು ಮಣ್ಣದ ಕಕ್ಕಟ್ಟು ಕಟ್ಟಿರೆ, ಮತ್ತೆ ಕೆಲವು ಕಾಡು ಕಲ್ಲಂತ ಕಟ್ಟಿವೆ, ಇನ್ನು ಕೆಲವು ಕೆಂಪು ಕಲ್ಲದು ಕಟ್ಟಿವೆ. ಕಕ್ಕಟ್ಟು ಕಟ್ಟಿದ ಅಂಗಳಂತೂ ನೋಡಿಕೆ ಭಾರಿ ಲಾಯಕ ಕಂಡದೆ. ತುಳಸಿಕಟ್ಟೆ ಹೂವಿನ ಗಿಡಗ ಅಂಗಳದ ಮೆರುಗುನ ಹೆಚ್ಚಿಸಿದೆ. ಕೆಲವು ಕಕ್ಕಟ್ಟದ ಆಚೆ ಕಡೆಯಲ್ಲಿ ಪೇರ್ಲ, ಬೆಣ್ಣೆಹಣ್ಣು, ಮಾನಗಿಡ ಹಿಂಗೆ ಎಂತಾರು ಹಣ್ಣಿನ ಮರ ನೆಟ್ಟಿದ್ದವೆ. ಹಣ್ಣು ಕೊಯ್ಯಕ್ಕೆಂತ ಕೆಲವು ಕಕ್ಕಟ್ಟು ಹತ್ತಿವೆ. ಆ ಕಡೆದು ಕೊಂಬೆನ ಬಗ್ಗಿಸಿ ಇನ್ನೇನು ಹಣ್ಣು ಕೊಯ್ಯೋಕ್ಕೂ ತೇಳುವಷ್ಟರಲ್ಲಿ ಸಣ್ಣದಾಗಿ ಗಾಳಿ ಬೀಸಿರೂ ಸಾಕು, ಮರ ಜೂಂಗಿದಂಗಾಗಿ ಆಚೆಗೆ ಎಳೆದಂಗಾದೆ. ಹಣ್ಣು ಕೊಯ್ಯಕ್ಕೆ ಕಕ್ಕಟ್ಟು ಹತ್ತಿದ ಮರದ ಕೊಂಬೆ ಎಳೆದ ರಭಸಕ್ಕೆ ಆಚೆಗೆ ಬಿದ್ದದೆ. ಎದೆಗೋ ಇಲ್ಲಿಗೋ ಪೆಟ್ಟಾಗಿ ನರಳಿದವು ಎಷ್ಟೋ ಜನಗಳು. ಕಾವೇರಿ ಸಂಕ್ರಮಣದಲ್ಲಿ ಅಂಗಳ ಮುಂದೆ ಬೆತ್ತು ಕುತ್ತಿವೆ. ಕಿಡಾಸ ಹಬ್ಬಲ್ಲಿ ಭೂಮಿ ತಾಯಿಗೆ ಎಣ್ಣೆ ಬಿಟ್ಟವೆ. ಶಿವರಾತ್ರಿಯಲ್ಲಿ ಭಕ್ತರು ಗೋವಿಂದ ಹಾಕ್ಕೊಂಡು ಕಂಚಿಮೆ ತಟ್ಟೆ ಹಿಡ್ಕೊಂಡು ವೇಷ ಬದಲಿಸಿಕೊಂಡು ಪದ ಹೇಳ್ಕೊಂಡು ಮನೆ ಮುಂದೆ ಬಂದು ನಿಂತವೆ. ಕೊಟ್ಟದ್ರ ತಕೊಂಡು ಹೋದವೆ. ಹಿಂದೆಲ್ಲ ಹುಲ್ಲಿನ ಮನೆಗಳೇ ಇದ್ದದು. ಮಳೆಗಾಲದಲ್ಲಿ ಸೂರ್ದು ನೀರನ್ನ ಹಿಡ್ಕೊಂಬತ್ತಿದ್ದು. ಕೆಲವು ಮನೆಯು ಅಂಗಳಲ್ಲಿ ಪಾತಿ ರಚನೆ ಮಾಡ್ಕೊಂಡು ನೀರು ಹಿಡ್ಕೊಂಬತ್ತಿದ್ದು. ಪರಿಸ್ಥಿತಿ ಬದಲಾಗ್ತಿದ್ದಂಗೆ ವ್ಯವಸ್ಥೆನೂ ಬದಲಾಗ್ತಾ ಉಂಟು. ಅಂಗಳಲ್ಲಿ ಗುಂಪು ಗುಂಪಾಗಿ ಕೂಡಿಕೊಂಡು ಮಕ್ಕ ಈಗ ಆಡ್ತಾ ಇಲ್ಲೇ. ಹಳ್ಳಿ ಆಟ ಮೂಲೆ ಸೇರ್ತು, ಚಿಲ್ಕಿ ಆಟ ಗೊತ್ತಲೆ, ಬುಗುರಿ ಗೋಲಿ ಇಲ್ಲೇ, ಲಗ್ಗೆ ಸೂರ್ತಿ ಆಟ ಬುಟ್ಟೋತ್ತು, ಉಯ್ಯಾಲೆ ತಿರುಗಣೆ ಏತಪಾತ ಇಲ್ಲೇ, ಕುಂಟಾಟ ಕಣ್ಣಮುಚ್ಚಾಲೆ ಚೆಣ್ಣಿದಾಂಡು ಗುಡುಗುಡು ಪಕ್ಷಿ ಎಲ್ಲಿ ಹೋತೋ ಏನೋ. ಕತ್ತಲಾಕನ ಮನೆ ಮುಂದೆ ತಿಂಟೆಲಿ ಕುದ್ದುಕೊಂಡು ಬಾಯಿಪಾಠ ಹೇಳ್ತಿದ್ದ ಪದ್ಧತಿ ಬುಟ್ಟೋತ್ತು. ಮಕ್ಕಳ ಸಂಖ್ಯೆನೂ ಕಮ್ಮಿ ಆಗೋತು. ರಾತ್ರಿ ಏನಾದ್ರು ಸದ್ದು ಕೇಳ್ರೆ ಸಾಕು, ಕಚ್ಚಿಬಿಟ್ಟು ಹಿಡದೇ ಬಿಟ್ಟು ಅಂತ ಹೇಳುವಂಗೆ ಹಾರಿ ಹಾರಿ ಬೊಗಳ್ತಿದ್ದ ನಾಯಿಗ ಈಗ ಬೊಗಳ್ತಿಲ್ಲ. ಸಿಂಡು ಸಿಕ್ಕಿರೆ ಸದ್ದು ಕೇಳ್ರೆ ಬುಕ್ ಬುಕ್ ಅಂತೇಳಿ ದೊಂಡೆನ ಸರಿ ಮಾಡಿಕೊಂಬುದೂ ಇಲ್ಲೇ. ಚೂ ಕೂಡಿರೆ ಕುಂತೇಳಿಕೊಂಡು ನಮ್ಮ ಕಾಲಡಿಗೆ ಬಂದು ಸುರುಟಿ ಮಲಗಿಬಿಟ್ಟವೆ. ಇರಲಿ, ಮನೆ ಸುತ್ತಮುತ್ತ ನಾಯಿಗ ಓಡಾಡ್ತಿಲ್ಲ. ಮನೇನ ಕಾಯಕಾದ ನಾಯಿನ ಮನೆಯವೇ ಕಾಯಂಗೆ ಔಟು. 2-3 ಇರ್ತಿದ್ದ ನಾಯಿಗ ಈಗ ಒಂದೊಂದೇ ಔಟು. ಕೆಲವು ಮನೆಗಳಿಂದ ನಾಯಿಯೇ ಇಲ್ಲೇ. ಕಿರುಬ, ಚಿರತೆ, ಹುಲಿಗಳ ಕಾಟಂದ ನಾಯಿಗಳಿಗೆ

0: ಉಳಿಗಾಲ ಇಲ್ಲ. ಹಂಗಾಗಿ ರಾತ್ರಿ ನಾಯಿನ ಕೋಂಬರೆಯೊಳಗೆ ಹಾಕಿ ಬೀಗ ಹಾಕುವ ಪರಿಸ್ಥಿತಿ ಬಂದುಟ್ಟು. ಕೋಂಬರೆಯಲ್ಲಿ ನಾಯಿ, ಮುಳ್ಳು ಹಂದಿಗ ಕಾಡು ಹಂದಿಗ ಅಂಗಳಲ್ಲಿ, ಕೆಸನಗೆಂಡೆ, ಹುತ್ರಿಗೆಣಸು, ಬೆಲ್ಲದ ಗೆಣಸು, ಮರಗೆಣಸಿನ ಪೂರಾ ಹಂದಿಗ ಲಗಾಡಿ ತೆಗಿತಾಳು. ನಿನ್ನೆ ಇದ್ದ ಬಾಳೆ, ಚಾಳೆ, ಬೈನೆ, ಅಡಿಕೆ ಮರ ಇಂದಿಲ್ಲ. ತರಕಾರಿ ಒತ್ತೆ ಒಂದು ಸಿಗ್ತಾ ಇಲ್ಲ. ಕೆಂಜರಿ ಕಪಿಗಳ ಕಾಟ ತಡೆ ಕಾಕ್ತಾ ಇಲ್ಲ. ಈಗ ಕಾಡು ದನಗಳ ಕಾಟನೂ ಸುರಾವುಟು. ಹಗಲು ಕಾಡು ದನಗ ಎಲ್ಲಿದ್ದವೆಯೋ ಏನೋ. ರಾತ್ರಿ ಆಗ್ತಿದ್ದಂಗೆ ಗದ್ದೆ ತೋಟಗಳಿಗೆ ಗುಂಪು ಗುಂಪಾಗಿ ನುಗ್ಗಿವೆ. ಗದ್ದೆ ಆತು, ತೋಟ ಆತು, ಈಗ ಆನೆಗ ಅಂಗಳಕ್ಕೇ ಬಂದವೆ. ಅಂಗಳಲ್ಲಿರುವ ಎಂಥದನ್ನೂ ಬಿಡ್ತಿಲ್ಲ. ಅಷ್ಟೇ ಅಲ್ಲ, ಕಿಟಕಿಯೊಳಗೆ ತುಂಬಿಕೈ ಹಾಕಿ ಭತ್ತ ಚೀಲನೋ ಅಕ್ಕಿ ಚೀಲನೋ ಎಳೆದಾಡಿ ತಿಂದವೆ. ಮನೆವು ರಾತ್ರಿ ಅಂಗಳಕ್ಕೆ ಇಳಿಯಕ್ಕೇ ಹೆದರಿವೆ. ಹಿಂಗೆಲ್ಲ ಅಂಗಳದ ಕತೆ ವ್ಯಥೆ ಆಗ್ತಾ ಉಂಟು.
1: ಇಲ್ಲಿ ಮುಟ್ಟ ಅಂಗಳ ತೆಳ್ದು ಪವಿತ್ರ ಸ್ಥಾನ, ಈ ವಿಷಯದ ಬಗ್ಗೆ ಮಾತಾಡ್ದವು ಬಾರಿಯಂಡ ಜೋಯಪ್ಪನವು. ಇದು ಇಂದಿನ ಅರೆಭಾಷೆ ಐಸಿರಿ.
2: ಅರೆಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ. ನಿರ್ವಹಣೆ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಇದೀಗ ಬಂದ ನಿಧನ ಸುದ್ದಿ. ಅರಕಲಗೋಡು ತಾಲೂಕು ಕೊಣನೂರು ಹೋಬಳಿ ಬೆಟ್ಟಗಳಲ್ಲೇ ಗ್ರಾಮದ ಕೋಳಿಬೈಲು ತಮ್ಮಯ್ಯನವರ ಮಗ ಭರತ್ ಕುಮಾರ್ 38 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಕೋಳಿಬೈಲು ಭರತ್ ಕುಮಾರ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ಬೆಟ್ಟಗಳಲ್ಲೇ ಗ್ರಾಮದಲ್ಲಿ ನಡೆಯಲಿದೆ. ಗೋಣಿಗೊಪ್ಪ ಕೈಕೇರಿ ಗ್ರಾಮತ್ರ ಅಚ್ಚಪ್ಪಂಡ ಗಣಪತಿ ಐಂಡ ಪೊಣ್ಣು ಸೀತಮ್ಮ ಇಂದು ಮರಣಪಟ್ಟದ್ದು. 93 ಬಯತ್ರ ಅಚ್ಚಪ್ಪಂಡ ಸೀತಮ್ಮ ತಾಮನೆ ಪೊಕ್ಕಲ್ ಚಂಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಗ್ರಾಮತ್ತು ನಡಪ.
4: ಈಗ ನೀವು ಮಾತಾಡಬೇಕು ಅಂತ ಕರೆದ್ರೆ ಸರಸ್ವತಿ ಅಮ್ಮಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
5: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಸೆಪ್ಟೆಂಬರ್ 12 ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
4: ನೀವು ಒಳ್ಳೆದನ್ನು ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ, ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ, ನಾವು ಎಷ್ಟು ಇದನ್ನ ಹಾಕೋದಾ ಇದನ್ನ ಹಾಕೋ ಯೋಜನೆ ಮಾಡೋಷ್ಟು ಇದೆ ಅಲ್ವಾ.
5: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
4: ಎಷ್ಟು ಚಂದ ಇದೆ ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫ್. ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್, ಯಾರು ಕಷ್ಟಪಟ್ಟಿಲ್ಲ ಹೇಳಿ.
5: ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಪ್ರಕಟಣೆ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ, ಜಿಲ್ಲಾ ಪಂಚಾಯತ್, ಮೌಲಾನಾ ಆಜಾದ್ ಭವನ, ಗ್ರಾಮೀಣ ಪೊಲೀಸ್ ಠಾಣೆ ಹತ್ತಿರ ಕೊಡಗು ಜಿಲ್ಲೆ. ಇಲ್ಲಿಂದ ಬಂದ ಪ್ರಕಟಣೆ. 2026-27 ಸಾಲಿಗೆ ಐಐಟಿ, ಐಐಐಟಿ ಮುಂತಾದ ಸರ್ಕಾರದಿಂದ ಶಾಸನಬದ್ಧ ಅನುಮತಿ ಪಡೆದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಪೂರ್ಣ ಅವಧಿಯಲ್ಲಿ ಒಂದು ಬಾರಿಗೆ ಪ್ರೋತ್ಸಾಹಧನ ಅಥವಾ ಉತ್ತೇಜನವನ್ನು ನೀಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಅಕ್ಟೋಬರ್ 31 ಸಲ್ಲಿಸಬಹುದು. ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಅಲ್ಪಸಂಖ್ಯಾತರ ಸಮುದಾಯದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಮತ್ತು ಪಾರ್ಸಿ ವರ್ಗಕ್ಕೆ ಸೇರಿದವರಾಗಿರಬೇಕು. ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಅನುತೀರ್ಣರಾದ ವಿದ್ಯಾರ್ಥಿಗಳಿಗೆ ಈ ಪ್ರೋತ್ಸಾಹಧನ ಪಡೆಯಲು ಅವಕಾಶವಿರುವುದಿಲ್ಲ. ವಿದ್ಯಾರ್ಥಿಯ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ 8 ಲಕ್ಷ ಮಿತಿಯಲ್ಲಿರಬಾರದು. ಸದರಿ ಯೋಜನೆಯ ಪ್ರಯೋಜನ ಪಡೆಯಲು ವಿದ್ಯಾರ್ಥಿಗಳು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರೋ ಬಗ್ಗೆ ಹಾಗೂ ಎನ್ಪಿಸಿಐ ಮ್ಯಾಪಿಂಗ್ ಆಕ್ಟಿವ್ ಆಗಿರೋ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. ಈ ಯೋಜನೆಯ ಪ್ರಕ್ರಿಯೆಯು ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸಲಾಗುವ ಸರ್ಕಾರದ ಆದೇಶಗಳು ಹಾಗೂ ಮಾರ್ಗಸೂಚಿಗೆ ಒಳಪಟ್ಟಿರುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಮಾಹಿತಿ ಕೇಂದ್ರ ಸೋಮವಾರಪೇಟೆ, ಇಲ್ಲಿನ ದೂರವಾಣಿ ಸಂಖ್ಯೆ 8548-68-19, ತಾಲೂಕು ಮಾಹಿತಿ ಕೇಂದ್ರ ವಿರಾಜಪೇಟೆ, ದೂರವಾಣಿ ಸಂಖ್ಯೆ

9900731037 ಜಿಲ್ಲಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ, ಮೌಲಾನಾ ಆಜಾದ್ ಭವನ, ಎಫ್ಎಂಸಿ ಕಾಲೇಜು ಹತ್ತಿರ, ಮಡಿಕೇರಿ, ಕೊಡಗು ಜಿಲ್ಲೆ. ಇಲ್ಲಿ ದೂರವಾಣಿ ಸಂಖ್ಯೆ 9972799907 ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಕೊಡಗು ಜಿಲ್ಲೆ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಸಿರಿಗಂಧ ಬೆಂಗಳೂರು ಕೇಂದ್ರದಿಂದ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸ್ನೇಹಿತರು, ನಾನು ಹೇಳ್ತಾ ಇದ್ದೆ, ನಮ್ಮ ದೇಶದಲ್ಲಂತೂ ಗುರುಗಳನ್ನ ವಿದ್ಯೆಯನ್ನ ಕಲಿಸಿದಂತಹ ಶಿಕ್ಷಕರನ್ನ ವಂದನೆ ಸಲ್ಲಿಸೋದಕ್ಕೆ ಅವರಿಗೆ, ಜೊತೆಗೆ ಅವತ್ತು ಒಂದು ನಾವು ಕಲಿತಂತಹ ಪಾಠಗಳನ್ನ ಪ್ರವಚನಗಳನ್ನ ಮನನ ಮಾಡ್ಕೊಳ್ಳೋದಿಕ್ಕೆ ಅಂತಲೇ ಗುರು ಪೂರ್ಣಿಮೆ ಅಂತ ಆಚರಿಸ್ತಾರೆ, ಆಷಾಢ ಮಾಸದ ಹುಣ್ಣಿಮೆ ದಿನದಂದು ಅಂತ ಹೇಳಿದೆ. ಜೊತೆಗೆ ಸೆಪ್ಟೆಂಬರ್ 5 ಅದು ರಾಧಾಕೃಷ್ಣನವರ ಜನ್ಮ ದಿನಾಚರಣೆ, ಜೊತೆಗೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದಂತಹ ಸೇವೆಯನ್ನು ಸಂಸ್ಮರಿಸಿಕೊಳ್ತಾ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೀವಿ. ಕಳೆದ ವಾರವಷ್ಟೇ ನಾವು ಅದನ್ನು ಆಚರಿಸಿ ಅದರ ಗುಂಗಲ್ಲಿ ಇರುವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕ್ಷರತಾ ದಿನ, ಬಹುಶಃ ಇದೆಲ್ಲ ದಿನಗಳಿಗೆ ಒಂದು ಬಲವನ್ನು ನಮಗೆ ಕೊಡೋ ಹಾಗೆ, ಈ ದಿನವನ್ನು ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಳ್ಬೇಕು ಅನ್ನೋ ಹಾಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕ್ಷರತಾ ದಿನ ಬಂದಿದೆ ಅಂತಲೇ ಹೇಳಬೇಕಾಗತ್ತೆ. ಈ ಸಾಕ್ಷರತಾ ದಿನ ಯಾವಾಗ ಆರಂಭ ಆಯಿತು, ಯಾಕೆ ಆರಂಭ ಆಯಿತು, ಇದರ ಹಿನ್ನೆಲೆಯನ್ನು ಹೇಳ್ತೀನಿ ಅಂತ ಹೇಳಿದೆ, ಖಂಡಿತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 1965 ಇರಾನ್ ದೇಶ ಇದೆಯಲ್ಲ, ಅಲ್ಲಿ ಒಂದು ಟೆಹರಾನ್ ಅಂತ ಒಂದು

ನಗರ ಇದೆ. ಅಲ್ಲಿ ಎಲ್ಲಾ ದೇಶದ ಜಗತ್ತಿನ ಬೇರೆ ಬೇರೆ ದೇಶಗಳ ಶಿಕ್ಷಣ ಮಂತ್ರಿಗಳ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಪ್ರಪಂಚದಲ್ಲಿ ಅಕ್ಷರ ಜ್ಞಾನ ಇಲ್ಲದರ ಒಂದು ಸಂಖ್ಯೆ ಪ್ರಸ್ತುತಪಡಿಸಲಾಯಿತು. ಅಂದ್ರೆ ನಾವು ಇಲ್ಲಿಟ್ರೇಟ್ ಅಂತ ಕರಿತೀವಲ್ಲ, ಅನಕ್ಷರಸ್ಥರು. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು, ಅನಕ್ಷರಸ್ಥರು ಬೇರೆ, ಅಜ್ಞಾನಿಗಳು ಬೇರೆ. ಅಜ್ಞಾನಿಗಳಲ್ಲ, ಅನಕ್ಷರಸ್ಥರು ಅಂದ್ರೆ ಯಾರಿಗೆ ಓದೋದಿಕ್ಕೆ ಬರೆಯೋದಿಕ್ಕೆ ಬರೋದಿಲ್ವೋ ಅವರವರ ಭಾಷೆ ಅಥವಾ ಒಂದು ವಿಷಯಗಳಲ್ಲಿ ಆ ಒಂದು ಅನಕ್ಷರಸ್ಥರ ಸಂಖ್ಯೆ ಇದೆಯಲ್ಲ, ಅದು ಬಹಳ ಬಹಳ ದೊಡ್ಡ ಇತ್ತು. ನೋಡಿ, ನಾನು ಆರಂಭದಲ್ಲೇ ಹೇಳಿದೆ ಏನಂದ್ರೆ, ಯಾವುದೇ ಒಂದು ದೇಶದ ಪ್ರಗತಿ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಆ ದೇಶದಲ್ಲಿ ಇರುವಂತಹ ಓದಲಿಕ್ಕೆ ಬರೆಯಲಿಕ್ಕೆ ಬರುವಂತಹ ಜನರ ಸಂಖ್ಯೆಯನ್ನ ಅವಲಂಬಿಸಿ. ಈ ನಿಟ್ಟಿನಲ್ಲಿ ಪ್ರತಿ ದೇಶದ ಶಿಕ್ಷಣ ಮಂತ್ರಿಗಳಿಗೆ ಬಹಳ ದೊಡ್ಡ ಚಾಲೆಂಜಿಂಗ್ ವಿಷಯ ಇದಾಗಿತ್ತು. ಏನಂತಂದ್ರೆ, ಜನರನ್ನ ಹೆಚ್ಚೆಚ್ಚು ಸಾಕ್ಷರರನ್ನಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ 1966 ಏನು ಯುನೆಸ್ಕೋ ಇದೆಯಲ್ಲ, ಈ ಯುನೆಸ್ಕೋ ಪ್ರತಿ ವರ್ಷ September 8 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕ್ಷರತಾ ದಿನ ಅಂತ ಘೋಷಣೆ ಮಾಡಿತು. ಅಂದ್ರಿಂದ ಇವತ್ತಿನವರೆಗೆ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕನಿಷ್ಠ ಓದೋದಕ್ಕೆ ಅಂದ್ರೆ ತುಂಬಾ ಅಕ್ಷರಸ್ಥರಾಗಿ ಏನೇನನ್ನೋ ಬರೆಯುವಷ್ಟು ಅಥವಾ ಲೇಖನವನ್ನೋ ಕವಿತೆಯನ್ನೋ ಕಾದಂಬರಿಯನ್ನೋ ಹೀಗೆಲ್ಲ ಬರೆಯುವಂತಹ ಸಾಮರ್ಥ್ಯ ಬರಬೇಕು ಅಂತಲೇ ಅಲ್ಲ, ಕನಿಷ್ಠ ಒಂದು ಸಂವಹನಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಅಕ್ಷರವನ್ನ ಕಲಿಯುವಂತಹ ವ್ಯವಸ್ಥೆಯನ್ನ ದೇಶದ ಒಳಗೆ ಆಯಾ ದೇಶದವರು ಮಾಡ್ಕೊಳ್ಬೇಕು. ಆ ದೃಷ್ಟಿಯನ್ನು ಇಟ್ಟುಕೊಂಡು ಅದನ್ನೇ ಒಂದು ಧ್ಯೇಯವಾಕ್ಯವನ್ನಾಗಿ ಮಾಡಿಕೊಂಡು ಅಂತಾರಾಷ್ಟ್ರೀಯ ಸಾಕ್ಷರ ದಿನವನ್ನ ಆಚರಿಸಬೇಕು ಅಂತ ನಿರ್ಧಾರ ಮಾಡಲಾಯಿತು. ಅಂದಿನಿಂದ ಇವತ್ತಿನವರೆಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನವನ್ನ ವಿಶ್ವ ಸಾಕ್ಷರತಾ ದಿನ ಅಂತ ಆಚರಿಸ್ತಾರೆ. ಇನ್ನಷ್ಟು ಇದ್ರ ಬಗ್ಗೆ ಮಾತನಾಡ್ತೀನಿ, ಆದ್ರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನ ಕೇಳೋಣ. ಅಂಕಿತಾ ಕುಂಡು ಈ ಗಾಯಕಿ ಹಾಡಿರುವಂತಹ ಒಂದು ಗೀತೆ, ಪಂಪ ಪಂಚಲ್ಲಿ ಪರಶಿವಮೂರ್ತಿ. ಈ ಶೀರ್ಷಿಕೆ ಒಂದು ರೀತಿ ವಿಚಿತ್ರವಾಗಿದೆ, ಆದ್ರೆ ಈ ಚಿತ್ರದಿಂದ ಆಯ್ದಂತಹ ಗೀತೆ ಅಂತೂ ಬಹಳ ಸುಂದರವಾಗಿದೆ, ಅರ್ಥಪೂರ್ಣವಾಗಿದೆ. ಕೇಳ್ಕೊಂಡು ಬರೋಣ. ಹಂಸಲೇಖ ಗೀತೆಯನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ

ಸ್ನೇಹಿತರೆ, ನಾನಾಗಲೇ ಹೇಳ್ತಾ ಇದ್ದೆ, ಇವತ್ತು September 8 ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಆಚರಿಸ್ತಾರೆ. ಸಾಕ್ಷರತೆ ಅಂದ್ರೆ ಏನು, ಅಂದ್ರೆ ಲಿಟ್ರಸಿ ಅಂದ್ರೆ ಏನು ಅನ್ನೋದರ ಕಾನ್ಸೆಪ್ಟ್ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊಟ್ಟ ಮೊದಲಿಗೆ ಸಾಮಾನ್ಯ ಜನರು ಅಕ್ಷರ ಕಲಿಯೋದು ಅಥವಾ ಅಕ್ಷರ ಜ್ಞಾನ ಇಟ್ಕೊಳ್ಳೋದು ಅಂತಂದ್ರೆ ಅದು ಯಾಕೆ ಬೇಕು ಅಂತ ಪ್ರಶ್ನೆಯನ್ನ ಕೇಳಿದಾಗ ಅದು ನಮಗೆ ಸಹಿ ಹಾಕಲು ಬರೋಕ್ಕೆ ಅದು ನಮಗೆ ಬೇಕು. ಅಂದ್ರೆ ನಾವು ಬ್ಯಾಂಕ್ ಇರ್ಬೋದು ಅಥವಾ ಇನ್ಯಾವುದೋ ರೀತಿಯಾದಂತಹ ಹಣಕಾಸು ವ್ಯವಹಾರಗಳಲ್ಲಿ ನಾವು ಅದಕ್ಕೆ ಸಹಿ ಹಾಕಬೇಕಾಗತ್ತೆ. ಆ ಸಹಿ ಅದು ನಮ್ಮ ದಾಯಿತ್ವವನ್ನು ಕೇಳ್ತಾ ಇರುತ್ತೆ. ಒಬ್ರು ಸಹಿಯನ್ನು ಮಾಡಿದರೆ ಆ ಸಹಿಯಿಂದ ಕೆಲವು ಜವಾಬ್ದಾರಿಗಳು ನಮ್ಮ ತಲೆಯ ಮೇಲೆ ಬರುತ್ತೆ. ಕೆಲವಕ್ಕೆ ನಾವು ಲಯಬಲ್ ಅಂತ ಹೇಳ್ತೀವಲ್ಲ, ಹಾಗಾಗ್ತೀವಿ. ಅದಕ್ಕೆ ನಾವೇ ಕಾರಣೀಕರ್ತರಾಗ್ತೀವಿ, ನಾವೇ ಜವಾಬ್ದಾರರಾಗ್ತೀವಿ. ಆ ದೃಷ್ಟಿಯಿಂದ ಸಹಿ ಅನ್ನೋದು ಬಹಳ ಮುಖ್ಯ. ಸಹಿ ಮಾಡೋದಕ್ಕೆ ಬಂದ್ರೆ ಸಾಲದು, ಸಹಿ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಏನನ್ನ ಬರೆಯಲಾಗಿದೆ ಅನ್ನೋದನ್ನ ಓದಿ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಇಲ್ಲಿಗೆ ನಮಗೆ ಅರ್ಥ ಆಗತ್ತೆ ಸಾಕ್ಷರತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ದೇಶದಲ್ಲಿ ಹೆಬ್ಬೆಟ್ಟು ಅಂತ ಏನು ಹೆಬ್ಬೆರಳಿನ ಗುರುತನ್ನ ಹಾಕ್ತಾ ಇದ್ರು. ಈಗ ಸಾಕ್ಷರತೆ ಪ್ರಮಾಣ ಗಣನೀಯವಾಗಿ ಅದು ಏರಿಕೆ ಆಗಿರೋದ್ರಿಂದ ಈ ಹೆಬ್ಬೆಟ್ಟು ಅನ್ನುವಂತಹ ಕಲ್ಪನೆಯೇ ಒಂದು ರೀತಿಯಲ್ಲಿ ಮ್ಯೂಸಿಯಂ ಸೇರಿಕೊಂಡ ಹಾಗಾಗಿದೆ. ಅಷ್ಟರ ಮಟ್ಟಿಗೆ ಈ ಸಾಕ್ಷರತೆ ವಿಷಯದಲ್ಲಿ ನಮ್ಮ ದೇಶ ಒಂದು ರೀತಿಯಲ್ಲಿ ಪ್ರಬುದ್ಧವಾಗಿರುವಂತಹ ಮಹತ್ವಪೂರ್ಣವಾಗಿರುವಂತಹ ಸಾಧನೆಯನ್ನು ಮಾಡಿದೆ ಅನ್ನೋದು ನಿಮ್ಗೆಲ್ಲ ಕೂಡ ತಿಳಿದಿರುವಂತಹ ವಿಷಯ. ಈ ಲಿಟ್ರಸಿ ಅನ್ನೋದು ನಾನಾಗಲೇ ಹೇಳಿದೆ ಕೂಡ, ಇದು ಹಕ್ಕು.

ಎಲ್ಲರ ಹಕ್ಕು. ನಮ್ಮ ದೇಶದಲ್ಲಿ ಸಂವಿಧಾನದ ವಿಧಿ 21A ಇದರಲ್ಲಿ ಏನ್ ಹೇಳುತ್ತೆ ಇದು ವಿಧಿ ಅಂತಂದ್ರೆ, 6 ರಿಂದ 14 ವರ್ಷದ ಪ್ರತಿಯೊಬ್ಬ ಮಗು ಕೂಡ ಉಚಿತವಾಗಿ ಜೊತೆಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆದುಕೊಳ್ಬೇಕು, ಸಾಕ್ಷರರಾಗಬೇಕು ಅಂತದೊಂದು ಹಕ್ಕನ್ನು ನಮಗೆ ಸಂವಿಧಾನವೇ ನೀಡಿದೆ. ಇನ್ನು ಅಕ್ಷರ ಕಲಿಯೋದಕ್ಕೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಒಂದು ಮೂಲಭೂತ ಹಕ್ಕು ಅದನ್ನು ನಮಗೆ ಕೊಟ್ಟಿದೆ. ಮೂಲಭೂತ ಹಕ್ಕುಗಳ ಒಂದು ಲಿಸ್ಟಲ್ಲಿ ಈ ಸಾಕ್ಷರತೆ ಹಕ್ಕು ಅನ್ನೋದು ಕೂಡ ಬರುತ್ತೆ ಅನ್ನೋದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಅಕ್ಷರ ಬರದಿದ್ರೆ ನಮಗೆ ನಮ್ಮ ಇನ್ನುಳಿದಂತಹ ಹಕ್ಕುಗಳ ಬಗ್ಗೆ ಅರಿವು ಕೂಡ ಇರೋದಿಲ್ಲ ಅನ್ನುವಂತಹ ಎಚ್ಚರಿಕೆ ಕೂಡ ನಮಗಿರಬೇಕು. ಆ ದೃಷ್ಟಿಯಿಂದ ನಾವು ಅಕ್ಷರರಾಗಬೇಕು ಅನ್ನೋದು ಒಂದು ಹಂತ ಆದರೆ, ನಾವು ಸಾಕ್ಷರರಾಗಿ ಬೇರೆಯವರು ಕೂಡ ಸಾಕ್ಷರಿಗಳಾಗಬೇಕು ಅನ್ನುವಂತಹ ಅರಿವನ್ನು ಮೂಡಿಸೋದಕ್ಕೆ ನಾವು ಸಮಾಜದಲ್ಲಿ ಟೊಂಕ ಕಟ್ಟಿ ನಿಲ್ಲಬೇಕು. ಅಂದರೆ ಅದರರ್ಥ ಪ್ರತಿಯೊಬ್ಬರೂ ಕೂಡ, ವಿಶೇಷತಃ ಯಾರು ಈ ಬಡತನದ ರೇಖೆಯಿಂದ ಕೆಳಗಡೆಗೆ ಇರ್ತಾರೆ, ನಮ್ಮ ದೇಶದಲ್ಲಿ ಅನೇಕರಿದ್ದಾರೆ ಶಿಕ್ಷಣ ಕೊಡಿಸಬೇಕು ಅನ್ನುವಂತಹ ಒಂದು ಇರಾದೆ ಇರುತ್ತೆ, ಆದರೆ ಸರಿಯಾದ ಮಾರ್ಗದಲ್ಲಿ ಶಿಕ್ಷಣ ಕೊಡಿಸೋದಕ್ಕೆ ಹಣಕಾಸಿನ ತೊಂದರೆ ಅನೇಕರಿಗಿರುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಅನಕ್ಷರಸ್ಥರಾಗಿ ಅಲ್ಪ ಸ್ವಲ್ಪವಾದರೂ ಜನರು ಈಗಲೂ ಕೂಡ ಉಳ್ಕೊಂಡಿರ್ತಾರೆ. ಆ ದೃಷ್ಟಿಯಿಂದ ನಮಗೆ ಅರಿವು ಮೂಡಿಸುವಂತಹ ಅಂಥ ಜನರನ್ನು ಗುರುತಿಸಿ, ಅವರಿಗೆ ಅರಿವು ಮೂಡಿಸಿ, ಸಾಧ್ಯವಾದರೆ ಅವರಿಗೆ ಸಾಕ್ಷರನ್ನಾಗಿ ಮಾಡುವಂತಹ ಹೊಣೆಗಾರಿಕೆಯನ್ನು ನಾವು ಹೊತ್ಕೊಳ್ಬೇಕು. ಅದು ಕೂಡ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ನೀವೇನಂತೀರಿ? ಬನ್ನಿ ಮುಂದಿನ ಗೀತೆಯನ್ನ ಕೇಳೋಣ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ ರಶ್ಮಿ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಇದು ಅಂಗೈಲಿ ಅಕ್ಷರ, ಇದು ಚಿತ್ರದ ಶೀರ್ಷಿಕೆ. ರಶ್ಮಿಯು ಗೀತೆಯನ್ನು ಹಾಡಿದರೆ ಸಂಗಡಿಗಳೊಂದಿಗೆ ಎಂ ಬಿ ಜ್ಞಾನೇಶ್ ಗೀತೆಯನ್ನು ಬರೆದಿದ್ದರೆ ಎ ಟಿ ರವೀಶ್ ಅವರು ಈ ಗೀತೆಗೆ ಸ್ವರ ಕಲ್ಪನೆಯನ್ನು ನೀಡಿದ್ದಾರೆ. ಬನ್ನಿ, ಅಂಗೈಯಲ್ಲಿ ಅಕ್ಷರ ಅನ್ನುವಂತಹ ಶೀರ್ಷಿಕೆಯ ಒಂದು ಗೀತೆಯೊಂದಿಗೆ ಈಗ ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುತ್ತೆ.

ಸ್ನೇಹಿತರೆ, ನಾನಾಗಲೇ ಹೇಳ್ತಾ ಇದ್ದೆ ಈ ಸಾಕ್ಷರತಾ ಹಕ್ಕಿನ ಕುರಿತಾಗಿ. ಸಂವಿಧಾನ ನಮಗೆ ಸಾಕ್ಷರತೆ ನಮ್ಮೆಲ್ಲರ ಹಕ್ಕು ಅಂತ ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಈ ಸಾಕ್ಷರತೆ ಅನ್ನೋದು ಎಂತಹ ಒಂದು ಮಹತ್ವದ ಒಂದು ಜವಾಬ್ದಾರಿಯನ್ನು ನಮ್ಮ ಮೇಲೆ ಹೋರಿಸುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೆ. ಯಾಕೆಂದರೆ ಬ್ಯಾಂಕ್ನಂತಹ ಆರ್ಥಿಕ ವ್ಯವಹಾರಗಳನ್ನು ಮಾಡಬೇಕಾದ್ರೆ ನಾವು ಓದಬೇಕು, ವಿಷಯವನ್ನು ತಿಳ್ಕೊಳ್ಬೇಕು, ಆನಂತರವಷ್ಟೇ ನಮ್ಮ ಸಹಿಯನ್ನು ಹಾಕಬೇಕು. ಆ ದೃಷ್ಟಿಯಿಂದ ಸಾಕ್ಷರತೆ ಅನ್ನೋದು ಬಹಳ ಮುಖ್ಯ, ಇದು ಒಂದು ಕಡೆ. ಆದರೆ ಇನ್ನು ಅಕ್ಷರಜ್ಞಾನ ನಮಗೆ ಸಿಕ್ಕಾಗ ನಮಗೆ ಸಿಗುವಂತಹ ಶಕ್ತಿ ಇದೆಯಲ್ಲ, ಅದು ಬೇರೆ ಯಾವ ಸಂಗತಿಗಳಿಂದಲೂ ಸಿಗುವುದಿಲ್ಲ. ಸಾಕ್ಷರತೆ ನಮಗೆ ಕಾನೂನಿನ ರಕ್ಷಣೆಯನ್ನು ಕೊಡುತ್ತೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಯಾರಾದರೂ ನಮಗೆ ಮೋಸ ಮಾಡೋದಕ್ಕೆ ಬಂದರೆ ಪ್ರಶ್ನೆ ಮಾಡುವಂತಹ ಧೈರ್ಯ ಬೇಕಲ್ಲ. ಈ ಪ್ರಶ್ನೆ ಮಾಡುವ ಧೈರ್ಯ ಹೇಗೆ ಬರುತ್ತೆ ಅಂತಂದರೆ, ನಾವು ಸಾಕ್ಷರರಾದರೆ ಹೆಚ್ಚೆಚ್ಚು ಜ್ಞಾನವನ್ನು, ಅಂದರೆ ನಮ್ಮ ಕಾನೂನಲ್ಲಿ ಇರ್ಬೋದು ಅಥವಾ ಇನ್ನಿತರ ಅನುಭವದ ಜ್ಞಾನ ಇರ್ಬೋದು, ಆ ಎಲ್ಲ ಜ್ಞಾನವನ್ನು ಸಾಕ್ಷರರಾಗಿದ್ದರೆ ಹೆಚ್ಚೆಚ್ಚು ತಿಳಿದುಕೊಳ್ಬೋದು. ಹೀಗೆ ಹೆಚ್ಚೆಚ್ಚು ತಿಳಿದುಕೊಂಡಾಗ ಯಾರಾದರೂ ಮೋಸ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಮೋಸ ಮಾಡೋದಕ್ಕೆ ಹೊರಟರೆ ನಾವು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಇದು ಉಪಕಾರಿಯಾಗಿದೆ. ನೀವೆಲ್ಲ ಗಮನಿಸಿರ್ಬೋದು, ಎಷ್ಟೋ ಸಲ ಅಕ್ಷರಜ್ಞಾನ ಯಾರಿಗಿರಲ್ವೋ ಅವರು ಆನ್ಲೈನಲ್ಲಿ ಇರ್ಬೋದು ಅಥವಾ ನೇರವಾಗಿ ಇರ್ಬೋದು ಮೋಸ ಹೋಗ್ತಾ ಇರ್ತಾರೆ. ದಿನಪತ್ರಿಕೆಗಳಲ್ಲಿ ಸುದ್ದಿಯಾಗಿ ಇಂತಹ ಘಟನೆಗಳು, ದುರ್ಘಟನೆಗಳು ಪ್ರಕಟ ಆಗ್ತಾನೆ ಇರ್ತವೆ. ಎಲ್ಲಿವರೆಗೆ ಸಾಕ್ಷರರಾಗಿರೋದಿಲ್ವೋ ಇಂತಹ ಮೋಸಗಳು ಅವ್ಯಾಹತವಾಗಿ ನಡೀತಾ ಇರುತ್ತೆ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಬ್ಯಾಂಕಿಗೆ ಹೋದಾಗ, ಸರ್ಕಾರಿ ಕಚೇರಿಗಳಿಗೆ ಹೋದಾಗ ನಮ್ಮ ಕೆಲಸಗಳನ್ನ ನಾವೇ ಹೆಮ್ಮೆಯಿಂದ ಮಾಡಿಕೊಳ್ಬೇಕು. ನಾನು ಕೂಡ ಎಷ್ಟೋ ಸಲ ಗಮನಿಸಿದ್ದೀನಿ, ಏನಂದರೆ ನಾವು ಬ್ಯಾಂಕಿಗೆ ಹೋದಾಗ ಈ ಅನಕ್ಷರಸ್ಥರು ಅಪ್ಪಿತಪ್ಪಿ ಬಂದರೆ, ಅಂದರೆ ಈಗಿನ ಕಾಲದಲ್ಲಿ ಅನಕ್ಷರಸ್ಥರು ಅಂತ ನಾವು ಕಂಡು ಹಿಡಿಯೋದೇ ಕಷ್ಟ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಸಾಕ್ಷರತಾ ಪ್ರಮಾಣ ನಮ್ಮ ದೇಶದಲ್ಲಿ ಇದೆ. ಹೆಮ್ಮೆಯ ವಿಷಯ ಕೂಡ ಇದು. ಆದರೆ ಅಪ್ಪಿತಪ್ಪಿ ಎಲ್ಲಾದರೂ ನಮಗೆ ಅನಕ್ಷರಸ್ಥರು ಅಂತ ಕಂಡ್ರೆ ಅವರು ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇರ್ತಾರೆ, ಇದನ್ನು ಸ್ವಲ್ಪ ಓದ್ಕೊಡಿ, ಇದರಲ್ಲಿ ಏನು ಬರೆದಿದ್ದಾರೆ ಹೇಳಿ ಅಂತ. ಅಷ್ಟರ ಮಟ್ಟಿಗೆ ಅವರಿಗೆ ಅರಿವಿದ್ರು ಕೂಡ ಅವರು ಬೇರೆಯವರ ಮೇಲೆ ಡಿಪೆಂಡ್ ಆಗಿರುತ್ತಾರೆ. ಹಾಗಾಗಿ ನಾವು ಸಹಿ ಮಾಡಲಿಕ್ಕೆ ಹೊರಟಂತಹ ಒಂದು ಹಣಕಾಸಿನ ವಿಚಾರ ಏನು ಅನ್ನೋದನ್ನು ನಾವೇ ಖುದ್ದಾಗಿ ತಿಳ್ಕೊಳ್ಳೋದ್ರಿಂದ ಒಂದು ಧೈರ್ಯವೂ ನಮ್ಮಲ್ಲಿ ಬರುತ್ತೆ, ಒಂದು ನಮಗೆ ನಮ್ಮದೇ ಆದಂತಹ ಒಂದು ಆತ್ಮವಿಶ್ವಾಸವನ್ನು ನಮ್ಮಲ್ಲಿ ಮೂಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ನಾವು ಸಾಕ್ಷರರು ಅನ್ನುವಂತಹ ಹೆಮ್ಮೆಯನ್ನು ನಮಗೆ ಮೂಡುವಂತೆ ಮಾಡುತ್ತೆ. ಇಷ್ಟೆಲ್ಲ ಸಹಾಯ ಆಗುತ್ತೆ ಒಬ್ಬ ಅಕ್ಷರಸ್ಥ ಅವನು ದೇಶದಲ್ಲಿ ಇದ್ದಾಗ. ಅಕ್ಷರಸ್ಥ ನಾಗರಿಕ ದೇಶದ ಆಸ್ತಿ ಅನ್ನೋದನ್ನು ಮರಿಬಾರದು. ದೇಶದಲ್ಲಿ ಎಲ್ಲರಿಗೂ ಈ ಹಕ್ಕು ತಲುಪಿದಾಗ ಮಾತ್ರವೇ ಈ ದೇಶ ನಿಜವಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಅನಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇವತ್ತಿಗೂ ನಮ್ಮ ಸಮಾಜದಲ್ಲಿ ಎಷ್ಟೋ ಮಕ್ಕಳು ಬಡತನ ಜೊತೆಗೆ ಅರಿವಿನ ಕೊರತೆಯಿಂದ ಶಾಲೆಗೆ ಹೋಗದೆ ಹೊರಗುಳಿದಿದ್ದಾರೆ. ಅವ್ರನ್ನ ಈ ಹಕ್ಕಿನ ವ್ಯಾಪ್ತಿಗೆ ತಲುಪಿಸೋದು ಅದು ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತೆ. ಅದನ್ನು ಕೂಡ ನಾವು ಮನಗಾಣಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಜಾನಕಿ ಹಾಗೂ ಬಿ ಕೆ ಸುಮಿತ್ರ ಅವರು ಇಬ್ಬರು ಅಬ್ಬಾ ಎಷ್ಟು ಸೊಗಸಾಗಿರುತ್ತೆ ಈ ಹಾಡು ಅಂತಂದರೆ ಘಟಾನುಘಟ

ಕಲಾವಿದರಾಗಿರುವಂತಹ ಇಬ್ಬರು ಮೇರು ಸಂಗೀತ ಕಲಾವಿದೆಯರು ಧ್ವನಿ ನೀಡಿರುವಂತಹ ಗೀತೆ ಇದು. ಕರುಳಿನ ಕರೆ ಚಿತ್ರದ ಗೀತೆ, ಆರ್ ಎನ್ ಜೆ ಗೋಪಾಲ್ ಬರೆದಿರುವ ಗೀತೆ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ.

ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ, ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ.

ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 8 ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಆಚರಿಸ್ತಾರೆ. ಈ ಸಾಕ್ಷರತೆ ಅನ್ನೋದಿದೆಯಲ್ಲ, ಅದು ಬರೀ ಪುಸ್ತಕ ಓದೋದಕ್ಕೆ ಅಥವಾ ಪುಸ್ತಕದಲ್ಲಿ ಬರೆಯೋದಕ್ಕೆ ಅಷ್ಟೇ ಸಾಕ್ಷರತೆ ಅಂತ ಅರ್ಥ ಅಲ್ಲ. ಇವತ್ತು ನಾವು ಡಿಜಿಟಲ್ ಯುಗದಲ್ಲಿದ್ದೇವೆ, ಹಾಗಾಗಿ ಡಿಜಿಟಲ್ ಸಾಕ್ಷರತಾ ಹಕ್ಕು ಅನ್ನೋದು ಕೂಡ ಆ ಒಂದು ಪರಿಕಲ್ಪನೆ ಈಗ ಹುಟ್ಟುಕೊಂಡಿದೆ. ಡಿಜಿಟಲ್ ಲಿಟ್ರಸಿ ರೈಟ್. ಹೌದು, ಸ್ಮಾರ್ಟ್ಫೋನ್ ಬಳಸೋದು, ಆನ್ಲೈನ್ ಮೂಲಕ ಸರ್ಕಾರದ ಅಥವಾ ಇನ್ನಿತರ ಸೌಲಭ್ಯಗಳನ್ನು ಪಡೆಯೋದು ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಸೈಬರ್ ಫ್ರಾಡ್ ಅಂತ ಕರಿತೀವಲ್ಲ, ಅಂದರೆ ಆನ್ಲೈನ್ಗಳ ಮೂಲಕವಾಗಿ ಅನೇಕ ರೀತಿಯಾದಂತಹ ಮೋಸದ ಜಾಲ ಹುಟ್ಕೊಂಡಿದೆ, ಮೋಸ ಸಂಭವಿಸ್ತಾ ಇರುತ್ತೆ. ನಾವೆಲ್ಲ ಕೂಡ ಟಿವಿ ಅಥವಾ ದಿನಪತ್ರಿಕೆಯ ಸುದ್ದಿಗಳಲ್ಲಿ ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಹೌದು, ಡಿಜಿಟಲ್ ಲಿಟ್ರಸಿ ಕೂಡ ಬಹಳ ಮುಖ್ಯ ಸ್ನೇಹಿತರೆ. ನನಗೆ ಪಠ್ಯ ಪುಸ್ತಕದಲ್ಲಿ ಬರೆಯೋದಕ್ಕೆ ಬರುತ್ತೆ, ನಾನು ಸಾಕ್ಷರ ಅಂತ ಅಂದುಕೊಂಡ್ರೆ ಸಾಲಲ್ಲ. ಈ ಕಾಲಕ್ಕೆ ಡಿಜಿಟಲ್ ಆಗಿ ಕೂಡ ಸಾಕ್ಷರರಾಗಬೇಕು ಅನ್ನೋದು ಇವತ್ತಿನ ಅಗತ್ಯ. ಸರ್ಕಾರ ಮತ್ತು ಸಮಾಜಗಳು ಪ್ರತಿಯೊಬ್ಬರಿಗೂ ಕೂಡ ಕೇವಲ ಅಕ್ಷರ ಜ್ಞಾನವಷ್ಟೇ ಅಲ್ಲ, ಡಿಜಿಟಲ್ ಜ್ಞಾನವನ್ನು ಕೂಡ ಉಚಿತವಾಗಿ ತಲುಪುವಂತಹ ನಿಟ್ಟಿನಲ್ಲಿ

ಕೆಲಸವನ್ನು ಖಂಡಿತವಾಗಿ ಕೂಡ ಮಾಡಬೇಕು. ಬಹಳ ವಿಶೇಷವಾಗಿ ನಮ್ಮ ಮನೆಯಲ್ಲೇ ಇರುವಂತಹ ಹಿರಿಯರಿಗೆ ಅವರಿಗೆ ತಂತ್ರಜ್ಞಾನ ಗೊತ್ತಿರೋದಿಲ್ಲ, ಮೊಬೈಲ್ ಫೋನನ್ನು ಕೂಡ ಬಳಸೋದಕ್ಕೆ ಗೊತ್ತಾಗಲ್ಲ. ಆ ದೃಷ್ಟಿಯಿಂದ ನಾವು ಮನೆಯ ಸದಸ್ಯರಾಗಿ ತಿಳಿದವರಾಗಿ ಈ ತರಹದ ಡಿಜಿಟಲ್ ವಿದ್ಯೆಯನ್ನು ಅಂದರೆ ಡಿಜಿಟಲ್ ಶಿಕ್ಷಣವನ್ನು ನಮ್ಮ ಹಿರಿಯರಿಗೆ ತಿಳಿಸುವುದು ಕೂಡ ಇಂದಿನ ಅಗತ್ಯತೆಗಳಲ್ಲಿ ಒಂದು. ತಪ್ಪದೇ ನಾವು ನಮ್ಮ ಮನೆಯ ಹಿರಿಯರಿಗೆ ತಂತ್ರಜ್ಞಾನವನ್ನು ಅದರಲ್ಲೂ ವಿಶೇಷವಾಗಿ ಮೊಬೈಲ್ ಬಳಸೋದನ್ನು ಕಲಿಸ್ಕೊಡೋಣ. ಡಿಜಿಟಲ್ ಹಕ್ಕಿನ ಬಗ್ಗೆ ತಿಳಿಸ್ಕೊಡೋಣ. ಭಾಳ ವಿಶೇಷವಾಗಿ ಯಾವ್ಯಾವ ರೀತಿಯಲ್ಲಿ ಡಿಜಿಟಲ್ನಲ್ಲಿ ಮೋಸ ಆಗತ್ತೆ, ಹಾಗೆ ಆಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ಹೇಗೆ ವಹಿಸಬೇಕು ಅನ್ನೋದ್ರ ಕುರಿತಾಗಿ ಕೂಡ ಅವರನ್ನು ಸಾಕ್ಷರರನ್ನಾಗಿ ಮಾಡೋಣ. ಏನಂತೀರಿ ಸ್ನೇಹಿತರೆ? ಮುಂದೆ ಇನ್ನೊಂದು ಸುಂದರವಾಗಿರುವಂತಹ ಗೀತೆ ಮೂಡಿ ಬರ್ತದೆ. ಪಿ ಬಿ ಶ್ರೀನಿವಾಸ್ ಗೀತೆಯನ್ನು ಹಾಡಿದ್ದಾರೆ ಪಡುವಾರಹಳ್ಳಿ ಪಾಂಡವರು. ಈ ಚಿತ್ರದಿಂದ ಆಯ್ದ ಗೀತೆ ಇದು. ಸೋರಟ್ ಅಶ್ವಥ್ ಅವರು ಬರೆದಿರುವಂತಹ ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಪರಿಕಲ್ಪನೆ.

ನಮ್ಮ ದೇಶದ ಸಾಕ್ಷರತೆಯ ವಿಷಯಕ್ಕೆ ಬಂದರೆ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಮತ್ತು ಆವರ್ತಕ ಶ್ರಮಶಕ್ತಿ ಸಮೀಕ್ಷೆ ಅಂದರೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ PLFS ಇತ್ತೀಚಿನ ವರದಿಗಳ ಪ್ರಕಾರ ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಗಣನೀಯವಾಗಿ ಪ್ರಗತಿಯನ್ನು ಕಾಣ್ತಾ ಇದೆ. ದೇಶದ ಪ್ರಸ್ತುತ ಸಾಕ್ಷರತೆಯ ಅಂಕಿ ಅಂಶಗಳನ್ನು ನಾವು ಗಮನಿಸೋದಾದರೆ ಭಾರತದ ಒಟ್ಟಾರೆ ಸಾಕ್ಷರತಾ ಪ್ರಮಾಣ ಶೇಕಡ 80.9% ಅದು ಏರಿಕೆಯಾಗಿದೆ. ಏರಿಕೆಯಾಗಿದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ 2011 ಈ ಹಿಂದಿನ ಜನಗಣತಿಯ ಆಧಾರದ ಮೇಲೆ ಆಗ ಅಂದರೆ 2011 ಇದು ಶೇಕಡ 74.4% ಇತ್ತು. ಇನ್ನು ಲಿಂಗ ಮತ್ತು ಪ್ರದೇಶ ಆಧಾರಿತ ವ್ಯತ್ಯಾಸಗಳನ್ನು ಗಮನಿಸೋದಾದರೆ ನಮ್ಮ ದೇಶದಲ್ಲಿ ಪುರುಷರು ಮತ್ತು ಮಹಿಳೆಯರ ನಡುವೆ ಜೊತೆಗೆ ನಗರ ಮತ್ತು ಗ್ರಾಮೀಣ ಭಾಗಗಳ ನಡುವೆ ಸಾಕ್ಷರತಾ ಪ್ರಮಾಣದಲ್ಲಿ ಇನ್ನೂ ಕೂಡ ವ್ಯತ್ಯಾಸಗಳು ಉಳಿದುಕೊಂಡಿವೆ ಅನ್ನೋದು ಕೂಡ ಗಂಭೀರವಾಗಿ ನಾವು ವಿಚಾರ ಮಾಡಬೇಕಾದಂತಹ ಅಂಶ. ಲಿಂಗ ಆಧಾರಿತ ಸಾಕ್ಷರತೆಯನ್ನು ಗಮನಿಸೋದಾದರೆ ನಮ್ಮ ದೇಶದಲ್ಲಿ ಪುರುಷರ ಸಾಕ್ಷರತೆ ಶೇಕಡ 88% ಇದ್ದರೆ ಇನ್ನು ಪ್ರದೇಶ ಆಧಾರಿತ ಸಾಕ್ಷರತೆಯನ್ನು ಗಮನಿಸೋದಾದರೆ ನಗರ ಪ್ರದೇಶದಲ್ಲಿ ಶೇಕಡ 90% ಸಾಕ್ಷರತೆ ಇದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ 77% ಸಾಕ್ಷರತೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ರಾಜ್ಯವಾರು ಗಮನಿಸೋದಾದರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಶಿಕ್ಷಣದ ಬೆಳವಣಿಗೆ ಬಹಳ ಬಹಳ ಭಿನ್ನವಾಗಿದೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ. ಮಿಜೋರಾಂ ಪುಟ್ಟ ರಾಜ್ಯ, ಅದು ಶೇಕಡ 98.2% ಸಾಕ್ಷರತೆಯೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನದಲ್ಲಿ ಇದೆ ಸಾಕ್ಷರತೆಯ ವಿಷಯದಲ್ಲಿ. ಇನ್ನು ಕೇರಳ ಇದೆಯಲ್ಲ, ಅದು ಕೂಡ ಪುಟ್ಟ ರಾಜ್ಯ, 96.2% ಸಾಕ್ಷರತೆಯನ್ನು ಅದು ಹೊಂದಿದೆ. ಇನ್ನು ಅನೇಕ ರಾಜ್ಯಗಳು ನಮ್ಮ ದೇಶದಲ್ಲಿ ಪೂರ್ಣ ಸಾಕ್ಷರತೆಯತ್ತ ದಾಪುಗಾಲಲ್ಲಿ ಮುನ್ನುಗ್ತಾ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಜೊತೆಗೆ ಕೇಂದ್ರ ಸರ್ಕಾರದ ಉಲ್ಲಾಸ್ ಯೋಜನೆಯಡಿಯಲ್ಲಿ ಉತ್ತರಾಖಂಡ್, ಗೋವಾ, ತ್ರಿಪುರ, ಹಿಮಾಚಲ ಪ್ರದೇಶ ಜೊತೆಗೆ ಸಿಕ್ಕಿಂ ರಾಜ್ಯಗಳನ್ನು ಪ್ರಮುಖ ಸಾಕ್ಷರತಾ ಮಾನದಂಡಗಳಾಗಿ ಪೂರೈಸಿದ ರಾಜ್ಯಗಳಿಂದ ಗುರುತಿಸಲಾಗಿದೆ. ಅಲ್ಲದೆ ಲಡಾಖ್ ಶ್ರೇಣಿ ಇದೆಯಲ್ಲ, ಅಲ್ಲಿ ಸಂಪೂರ್ಣ ಸಾಕ್ಷರತೆ ಸಾಧಿಸಿದಂತಹ ಮೊದಲ ಕೇಂದ್ರಾಡಳಿತ ಪ್ರದೇಶ ಅಂತ ಗುರುತಿಸಲಾಗಿದೆ. ಬಿಹಾರ್ ಮತ್ತು ಆಂಧ್ರಪ್ರದೇಶದ ರಾಜ್ಯಗಳು ಸಾಕ್ಷರತೆಯಲ್ಲಿ ಇಂದಿಗೂ ಕೂಡ ಸವಾಲುಗಳನ್ನು ಎದುರಿಸ್ತಾ ಇದ್ದಾವೆ. ಶೇಕಡ 72-74% ಆಸುಪಾಸಿನಲ್ಲಿ ಇಲ್ಲಿ ಸಾಕ್ಷರತೆಯ ಪ್ರಮಾಣ ಇದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉಲ್ಲಾಸ ನವಭಾರತ್ ಸಾಕ್ಷರ ಕಾರ್ಯಕ್ರಮ ಯೋಜನೆ ಪ್ರಕಾರ ಪ್ರಸ್ತುತ ಸಾಕ್ಷರತೆ ಅಂದರೆ ಕೇವಲ ಓದೋದು ಅಥವಾ ಬರೆಯೋದು ಮಾತ್ರ ಅಲ್ಲ, ಅದರೊಂದಿಗೆ ಪ್ರತಿಯೊಬ್ಬ ನಾಗರಿಕ ಕೂಡ ಅನೇಕ ಜ್ಞಾನ ಇರಬೇಕಾಗಿದ್ದು ಕಡ್ಡಾಯ. ಯಾವ್ಯಾವ ಜ್ಞಾನ ಅದು ಅನ್ನೋದನ್ನ ಮುಂದಿನ ಹಂತದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಿರಿಗಂಧ ಕಾರ್ಯಕ್ರಮವನ್ನು. ಬನ್ನೀಗ ಸವರ್ಣ ದೀರ್ಘ ಸಂದಿಚಿತ್ರದಿಂದ ಶಂಕರ್ ಮಹಾದೇವನ ಹಾಡಿರುವಂತಹ ಒಂದು ಗೀತೆ, ವೀರೇಂದ್ರ ಶೆಟ್ಟಿ ಬರೆದಿರುವಂತಹ ಗೀತೆಗೆ ಮನೋಮೂರ್ತಿಯವರ ಸಂಗೀತ.

ನಮ್ಮ ಕೇಂದ್ರ ಶಿಕ್ಷಣ ಸಚಿವಾಲಯದ ಯೋಜನೆ ಪ್ರಕಾರ ಪ್ರಸ್ತುತ ಸಾಕ್ಷರತೆ ಅಂದರೆ ಅದು ಕೇವಲ ಓದೋದು ಅಥವಾ ಬರೆಯೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಪ್ರತಿಯೊಬ್ಬ ನಾಗರಿಕನು ಕೂಡ ಅನೇಕ ಬಗೆಯ ಜ್ಞಾನವನ್ನು ಹೊಂದಿರಬೇಕಾಗಿದ್ದು ಕಡ್ಡಾಯ. ಅದರಲ್ಲಿ ಮೊದಲೇದಾಗಿ ನ್ಯೂಮರಸಿ ಅಂತ ಕರೆಯುವಂತಹ ಮೂಲಭೂತ ಗಣಿತ ಜ್ಞಾನ ಇರಬೇಕು. ಜೊತೆಗೆ ನಾನೀಗಾಗಲೇ ಮಾತಾಡಿದ್ನಲ್ಲ ಡಿಜಿಟಲ್ ಲಿಟ್ರಸಿ, ಅದು ಕೂಡ ಅಂದರೆ ಡಿಜಿಟಲ್ ಸಾಕ್ಷರತೆ, ಮೊಬೈಲ್ ಫೋನ್ ಇರ್ಬೋದು, ಆನ್ಲೈನ್ ಸೇವೆಗಳ ಬಳಕೆ ಇರ್ಬೋದು, ಇವುಗಳ ಜ್ಞಾನ, ಕನಿಷ್ಠ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು. ಜೊತೆಗೆ ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಹಣಕಾಸು ಸಾಕ್ಷರತೆ, ಬ್ಯಾಂಕಿಂಗ್ ವ್ಯವಹಾರಗಳ ಸಂಪೂರ್ಣ ಅರಿವು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇರಬೇಕು. ಈ ಹೊಸ ನಿಯಮದ ಪ್ರಕಾರ ಯಾವುದೇ ರಾಜ್ಯ 95%ಕ್ಕಿಂತ ಹೆಚ್ಚು ಸಾಕ್ಷರತೆಯನ್ನು ಸಾಧಿಸಿದೆ ಅದನ್ನು ಸಂಪೂರ್ಣ ಸಾಕ್ಷರತಾ ರಾಜ್ಯ ಅಂತ ಘೋಷಿಸಲಾಗುತ್ತೆ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಕನ್ನಡ ಕಲಿ ಈ ಚಿತ್ರದಿಂದ ಆಯ್ದ ಒಂದು ಗೀತೆ, ಕನ್ನಡ ಕಲಿ ಎನ್ನುವಂತಹ ಶೀರ್ಷಿಕೆ ಗೀತೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ್ದು ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ.

0: Chinese Mr. Rajnath Singh arrives in Colombo on a three-day visit to Sri Lanka to boost bilateral defense and maritime cooperation. Russia backs India's peace efforts to end Ukraine conflict, says Moscow aligns with New Delhi's position on the issue. Heavy rainfall likely over Bihar, Gangetic, West Bengal, Jharkhand, Odisha and northeastern states tomorrow. And India win 5 medals, including 2 gold at the World Para Archery Series in Ahmedabad. And that is all in the news at 9. Good night.
1: ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕನ್ನಡ ಭಾವಗೀತೆಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಿ ಎಸ್ ವಸಂತ ಅವರು ಹಾಡಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮೊದಲಿಗೆ ಕೇಳಿ ಕವಿ ಚನ್ನವೀರ ಕಣವಿ ವಿರಚಿತ ಗೀತೆ ಈ ಮಲ್ಲಿಗೆ ಈ ಗುಲಾಬಿ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ವಿನಾಯಕ್ ವೈದ್ಯನಾಥನ್ ಅವರಿಂದ ವೀಣಾವಾದನ. ಪಕ್ಕವಾದದಲ್ಲಿ ಮೃದಂಗ ನುಡಿಸುವವರು ಆರ್ ನರಸಿಂಹನ್. ಕೇಳಿ ಮೊದಲಿಗೆ ಭಜನ ಸೇಯರಾದ ಧರ್ಮವತಿ ರಾಗ ರೂಪಕ ತಾಳದಲ್ಲಿರುವ ಮೈಸೂರು ವಾಸುದೇವಾಚಾರ್ಯರ ಕೃತಿ.

ವಿನಾಯಕ ವೈದ್ಯನಾಥನವರ ವೀಣಾವಾದನವನ್ನು ಕೇಳುತ್ತಿದ್ದರೆ ಮುಂದುವರಿಸುತ್ತೇನೆ. ಕೇಳಿ ಸ್ಮರಣೆ ಒಂದೇ ಸಾಲದೆ ಮಲಯ ಮಾರುತ ರಾಗ ಆದಿತಾಳದಲ್ಲಿರುವ ಪುರಂದರದಾಸರ ಒಂದು ಕೃತಿ.

ಇದುವರೆಗೆ ಕಮಾಚಿರಾಗ ಆದಿ ತಾಳದಲ್ಲಿದ್ದ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಒಂದು ತಿಲ್ಲಾರವನ್ನು ಕೇಳಿದರೆ. ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ ವೈದ್ಯನಾಥನ್ ಅವರ ವೀಣಾವಾದನವನ್ನು ಕೇಳಿದರೆ. ಪಕ್ಕವಾದದಲ್ಲಿ ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 10:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಗ್ಲೋಬಲ್ ಫೈನ್ಟೆಕ್

0: ಸಮ್ಮೇಳನದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದ ಉದ್ಘಾಟನಾ ಭಾಷಣದ ಧ್ವನಿ ಮುದ್ರಿತ ಪ್ರಸಾರ ಕೇಳುತ್ತೀರಿ. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ಡಿಆರ್ಎಂ 810 ಕಿಲೋಹರ್ಟ್ಜ್.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

0: ಕವಿ ಡಿವಿಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಇಳೆಯಿಂದ ಮೊಳಕೆ ಯೊಗೆವೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ.
1: ಜಗತ್ತಿನ ಒಳಿತಿಗಾಗಿ ಪ್ರಕೃತಿ ಮಾಡುವ ಕೆಲಸ ಸದ್ದುಗದ್ದಲವಿಲ್ಲದೆ ನಡೆಯುತ್ತದೆ. ಬೀಜ ಮೊಳಕೆಯೊಡೆಯುವುದು, ಕಾಯಿ ಹಣ್ಣಾಗುವುದು, ಸೂರ್ಯಚಂದ್ರರು ಬೆಳಕು ನೀಡುವುದು, ಇವೆಲ್ಲ ಮೌನವಾಗಿ ನಡೆಯುತ್ತದೆ. ನಿನಗೆ ನೀನೇ ಬಹುಪರಾಕು ಹೇಳಿಕೊಳ್ಳಬೇಡ. ಇದು ಮನುಕುಲಕ್ಕೆ ಕವಿಮಾತು, ಕಿವಿಮಾತು. ಸಮರ್ಪಣೆ ಇರುವಲ್ಲಿ ಅಹಂಕಾರ ಇರಲಾರದು. ಪ್ರಚಾರದ ತೋರಣಕ್ಕಿಂತ ವಿಚಾರದ ಹೂರಣ ಮುಖ್ಯ.
2: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
3: ಅಮ್ಮ ಅಮ್ಮ, ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
4: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
4: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
4: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
4: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
5: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
6: ನಮ್ಮ ಆಹಾರದ ಒಂದಂಶ,
5: ನಮ್ಮ ಸಮಯದ ಒಂದಂಶ,
6: ನಮ್ಮ ಆದಾಯದ ಒಂದಂಶ,
5: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
6: ಆಗ ನಮ್ಮ ಬದುಕು ಪಾವನವಾಗುವುದು.
5: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಕಾರ್ಯಕ್ರಮಗಳನ್ನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಕೇಳ್ತಾ ಇದ್ರಿ. ಕೆಳಗರೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪೈಕಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಸುಂದರ್ ರಾಮನ್ ಹಾಗೂ ಕೆ ಎಲ್ ಲಾವಣ್ಯ ಅವರು ಹಾಡಿರುವ ಭಕ್ತಿಗೀತೆಗಳು ಪ್ರಸಾರವಾಗಲಿವೆ. 6:00

ಮೂತ್ರಂಶಕ್ಕೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳುತ್ತೀರಿ. ಬೆಳಿಗ್ಗೆ 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿಗಳು ಭಕ್ತಿ ಗೀತೆಗಳು ಮೂಡಿಬರಲಿವೆ. ಬೆಳಿಗ್ಗೆ 7:15 ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಳಿನ ಕಾರ್ಯಕ್ರಮದಲ್ಲಿ ಪೋಸ್ಟ್ ಕ್ವಾರಂಟಮ್ ಕ್ರಿಪ್ಟೋಗ್ರಫಿ, ಈ ವಿಷಯದ ಕುರಿತಂತೆ ಬೆಂಗಳೂರಿನ ಸಿಡ್ಯಾಕ್ನಲ್ಲಿ ಪೋಸ್ಟ್ ಕ್ವಾರಂಟಮ್ ಕ್ರಿಪ್ಟೋಗ್ರಫಿ ಈ ವಿಭಾಗದಲ್ಲಿ ಪ್ರಧಾನ ಸಂಶೋಧಕರಾಗಿರುವ ಎಫ್ ಸೈಂಟಿಸ್ಟ್ ರಾಘವೇಂದ್ರ ಪಾಟೀಲ್ ಅವರು ಭಾಗವಹಿಸಿದ್ದಾರೆ. ಇವರೊಂದಿಗೆ ನಿರ್ಮಲಾ ಎಸ್ ಅವರು ಭಾಗವಹಿಸುತ್ತಾರೆ. ಇನ್ನು ಬೆಳಿಗ್ಗೆ 8:30 ಇನ್ನೊಂದು ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ನಾಳಿನ ಕಾರ್ಯಕ್ರಮದಲ್ಲಿ ವೀಳ್ಯದಲೆ ಮುಟ್ಟಿದರೆ ಮುನಿ ಗಿಡಗಳ ಔಷಧೀಯ ಗುಣಗಳು, ಈ ವಿಷಯದಂತೆ ಭಾಗವಹಿಸಲಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ನಾರ್ವೆ ಗ್ರಾಮದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಬೆಳಗ್ಗೆ 8:50 ಕಗ್ಗದ ಸಿರಿ, ಡಿವಿಜಿ ಅವರ ಮಂಕತಿಮ್ಮನ ಕಗ್ಗ ಆಧಾರಿತ ಕಾರ್ಯಕ್ರಮ ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಮಧ್ಯಾಹ್ನ 12:05 ವನಿತಾ ವಿಹಾರ, ಆತ್ಮಹತ್ಯಾ ನಿಯಂತ್ರಣದ ಕುರಿತಂತೆ ಮಂಗಳೂರಿನ ಬಲ್ಮಠದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಸುಮನಾ ಬಿ ಅವರು ಮಾತನಾಡುತ್ತಾರೆ. 12:35 ಆರೋಗ್ಯ ಸಂಚಿಕೆ, ಕನ್ನಡಕಗಳ ಸೂಕ್ತ ಬಳಕೆ ಕುರಿತಂತೆ ಡಾಕ್ಟರ್ ಶೈಲಜಾ ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಿಸುವವರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ, ಪಿಎಂ ಅಗ್ರಿ ಕ್ಲಿನಿಕ್ ಹಾಗೂ ಅಗ್ರಿ ಬಿಸಿನೆಸ್ ಯೋಜನೆ ಕುರಿತಂತೆ ಮಂಜುಳಾ ಸುಬ್ರಹ್ಮಣ್ಯ ಅವರಿಂದ ಮಾಹಿತಿ ಸಿಗಲಿದೆ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ. ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮ. ಇದರಲ್ಲಿ ಪ್ರಾಣಿಗಳ ಚರ್ಮ ಉಣ್ಣೆಯ ಉಪಯೋಗ, ಈ ಕುರಿತಂತೆ ಡಾಕ್ಟರ್ ಚಂದ್ರನಾಯಕ್ ಅವರೊಡನೆ ಸಂದರ್ಶನ. ಸಂದರ್ಶಿಸುವವರು ತಿಮ್ಮಪ್ಪ ಎಚ್ ಗೌಡ. ನಂತರ ಪ್ರಸಾರವಾಗುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಘಗಳಿಂದ ಸೋಬಾನೆ ಪದಗಳನ್ನು ಕೇಳುತ್ತೀರಿ. ರಾತ್ರಿ 7:45 ಸಿರಿಗಂಧ ಚಿತ್ರಗೀತೆಯನ್ನು ಆಧರಿಸಿದ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ ಪ್ರಸಾರವಾಗಲಿದೆ. ರಾತ್ರಿ 9:30 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. ಇದರಲ್ಲಿ ನಾಳೆ ಅಂತಾರಾಷ್ಟ್ರೀಯ ಅಥ್ಲೀಟ್ ಕೋಚ್ ಹಾಗೂ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಎನ್ ಡಿ ಈಶನ್ ಅವರ ಜೊತೆಗೆ ಸಂವಾದ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಧನಂಜಯ ಹೆಗಡೆ ಅವರ ಗಾಯನದಲ್ಲಿ ರಾಗ್ ಛಾಯಾನಟ್ ವಿಳಂಬಿತ್ ತಿಲ್ವಾಡ ತಾಲ್ ಧೃತ ತೀನ್ ತಾಳ್ ಕೇಳುತ್ತೀರಿ. ಇವರಿಗೆ ಹಾರ್ಮೋನಿಯಂ ಸಾಥ್ ನೀಡಲಿದ್ದಾರೆ ಉಮಾಕಾಂತ್ ಪುರಾಣಿಕ್. ರಾತ್ರಿ 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.